ಆಕಾಶವಾಣಿ ಮಂಗಳೂರು. ಇಂದು ಶನಿವಾರ, 1948ನೇ ರಾಷ್ಟ್ರೀಯ ಶಕ ವರ್ಷದ ಆಷಾಢ ಮಾಸದ 20ನೇ ದಿನ, ಅಂದರೆ 2026ನೇ ಇಸವಿ, ಜುಲೈ ತಿಂಗಳ 11ನೇ ತಾರೀಖು. ಈಗ ಸಮಯ 5:58:40. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ FM ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಶ್ರೋತೃಬಾಂಧವರಿಗೆಲ್ಲ ಶುಭ ಮುಂಜಾನೆ. ಬೆಳಗ್ಗಿನ ಈ ಪ್ರಸಾರಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರೀನಿವಾಸ್ ಮಾರ್ನಬೈಲು.

ವಂದನಾ ಕಾರ್ಯಕ್ರಮದ ಕೊನೆಯಲ್ಲಿ ವೃಂದಗಾನದಲ್ಲಿ ಕೇಳಿ ದೇಶಭಕ್ತಿ ಗೀತೆ ಕಾಲ ಉರುಳಿ ಋತು ಬಂತು. ರಚನೆ ಅಂಬಿಕಾ ತನಯ ದತ್ತ.

0: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಚಿಂತನ, ರಘುನಾಥ ಪೈ ಅವರಿಂದ.
1: ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಜಯ ಪರಾಜಯ, ಲಾಭ ಹಾನಿ, ಸುಖ ದುಃಖಗಳನ್ನು ಸಮಾನವಾಗಿ ತಿಳಿದುಕೊಂಡು ಅನಂತರ ಯುದ್ಧ ಮಾಡಲು ಸಿದ್ಧನಾಗು. ಈ ಪ್ರಕಾರ ಯುದ್ಧ ಮಾಡುವುದರಿಂದ ನಿನಗೆ ಪಾಪ ತಟ್ಟುವುದಿಲ್ಲ. ಈ ಮಾತುಗಳು ಕುರುಕ್ಷೇತ್ರ ರಣಭೂಮಿಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನಿಂದ ಹೇಳಲ್ಪಟ್ಟವುಗಳು. ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಪಾಂಡವ ಕೌರವರ ಸೆಣಸಾಟದಲ್ಲಿ ಪಾರ್ಥಸಾರಥಿಯಾಗಿ ಉಭಯ ಸೇನೆಗಳ ಮಧ್ಯೆ

0: ಬಂದ ಅರ್ಜುನನಿಗೆ ತನ್ನ ಮುಂದೆ ಗುರುಹಿರಿಯರು, ಬಂಧು ಬಾಂಧವರು, ನಾಳೆಯೂ ಬಾಳಿ ಬೆಳಗಬೇಕಾದ ಕಿರಿಯರು ಇವರನ್ನೆಲ್ಲ ಕಂಡು ವಿಷಾದ ಉಂಟಾದಾಗ ಅದನ್ನು ಹೋಗಲಾಡಿಸಿ ಆತನನ್ನು ಯುದ್ಧೋನ್ಮುಖನನ್ನಾಗಿಸಲು ಸ್ವಯಂ ಶ್ರೀಕೃಷ್ಣನೇ ಮಾಡಿದ ಗೀತೋಪದೇಶದ ಒಂದು ಶ್ಲೋಕ ಇದು. ಈ ಮೂಲಕ ಭಗವಂತನು ಅರ್ಜುನನಿಗೆ ಬದುಕಿನ ಒಂದು ಪರಮ ರಹಸ್ಯವನ್ನು ತಿಳಿಸಿಕೊಟ್ಟಿರುತ್ತಾನೆ. ಜಯ ಅಪಜಯ, ಲಾಭ ನಷ್ಟ, ಸುಖ ದುಃಖಗಳನ್ನು ಸಮಾನವಾಗಿ ತಿಳಿದುಕೊಂಡು ನಾವು ಹೋರಾಡಬೇಕು. ಇದು ಜೀವನದ ಹೋರಾಟಕ್ಕೂ ಅನ್ವಯಿಸುವ ಮಾತು. ಸುಖ ಬಂದಾಗ ಮನಸ್ಸು ಪ್ರಫುಲ್ಲಿತವಾಗುತ್ತದೆ, ದುಃಖದ ಅನುಭವವಾದಾಗ ಮನಸ್ಸು ಮುದುಡುತ್ತದೆ, ಮುಂದುವರಿಯುವ ಆಸಕ್ತಿಯನ್ನೇ ಕಳೆದುಕೊಳ್ಳುತ್ತದೆ. ಎರಡನ್ನೂ ಸಮಾನವಾಗಿ ಕಂಡಾಗ ಆ ಪ್ರಶ್ನೆಯೇ ಹುಟ್ಟುವುದಿಲ್ಲ. ಆದರೆ ಸುಖ ದುಃಖಗಳನ್ನು ಸಮಾನವಾಗಿ ಕಾಣುವುದು ಹೇಳಿದಷ್ಟು ಸುಲಭವೇ? ಸುಲಭವಲ್ಲ. ಇವೆರಡನ್ನೂ ಸಮಾನವಾಗಿ ಕಾಣಬಲ್ಲವನನ್ನು ಸ್ಥಿತಪ್ರಜ್ಞನೆನ್ನುತ್ತೇವೆ. ನಾವು ಸ್ಥಿತಪ್ರಜ್ಞರಾಗಲು ಸುಲಭವಿದೆಯೇ? ಇದು ಜಟಿಲವಾದ ಪ್ರಶ್ನೆ. ಶಾರೀರಿಕವಾಗಿ ನೋವುಂಟಾದಾಗಲೂ ದುಃಖವಾಗುತ್ತದೆ, ಮಾನಸಿಕ ಆಘಾತವೂ ದುಃಖಕ್ಕೆ ಕಾರಣವಾಗುತ್ತದೆ. ಸುಖ ದುಃಖಗಳನ್ನು ಸಮಾನವಾಗಿ ಕಾಣಲು ಮೊದಲು ಮನಸ್ಸು ದೃಢವಾಗಿರಬೇಕು, ಯುಕ್ತಾಯುಕ್ತ ವಿವೇಚನೆ ಇರಬೇಕು, ಅರ್ಥಪೂರ್ಣ ಅವಶ್ಯಕತೆಗಳನ್ನು ಮಾತ್ರ ಪೂರೈಸಿಕೊಳ್ಳಲು ಪ್ರಯತ್ನಿಸಬೇಕು. ಕಣ್ಣಿಗೆ ಕಂಡದ್ದೆಲ್ಲ ಬೇಕೆನ್ನಬಾರದು, ಅದು ದೊರೆಯದೇ ಹೋದಾಗ ದುಃಖವಾಗುತ್ತದೆ. ಆಧುನಿಕ ಜೀವನದಲ್ಲಿ ಅವಶ್ಯಕತೆಗಳ ಸಂಖ್ಯೆ ಬಹಳ ಹೆಚ್ಚಿದೆ. ಆ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದರಲ್ಲೇ ಮನುಷ್ಯ ತನ್ನೆಲ್ಲ ಸಮಯವನ್ನು ಕಳೆಯುತ್ತಿದ್ದಾನೆ. ಈ ಮಧ್ಯೆ ಇವುಗಳಲ್ಲಿ ಬದುಕಿಗೆ ನಿಜವಾಗಿಯೂ ಯಾವುದು ಅನಿವಾರ್ಯ, ಯಾವುದು ಅನಿವಾರ್ಯವಲ್ಲ ಎಂಬ ವಿಮರ್ಶೆಗೆ ಹೋಗುವುದೇ ಇಲ್ಲ. ಬದಲು ಎಲ್ಲವೂ ಅನಿವಾರ್ಯವಾಗಿಯೇ ಕಾಣುತ್ತವೆ. ಅದು ಕೈಗೆಟುಕದೇ ಹೋದಾಗ ನಿರಾಶೆಯಾಗುತ್ತದೆ, ಅದರ ಪರಿಣಾಮವೇ ದುಃಖ. ಈ ದುಃಖ ಮನದಾಳದಲ್ಲಿ ನಿಂತು ಖಿನ್ನತೆಗೆ ಕಾರಣವಾಗುತ್ತದೆ. ಆಮೇಲೆ ಈ ಖಿನ್ನತೆಯಿಂದ ಹೊರಬರಲು ಒಂದಷ್ಟು ಹೋರಾಟವನ್ನು ನಡೆಸಬೇಕಾಗುತ್ತದೆ. ಕೆಲವೆಡೆ ಖಿನ್ನತೆಗೆ ಒಳಗಾದವರು ಆತ್ಮಹತ್ಯೆಗೆ ಮುಂದಾಗುವುದೂ ಇದೆ. ಈ ದಿನಗಳಲ್ಲಿ ಸಣ್ಣ ಸೋಲಿಗೂ ದೊಡ್ಡ ದುಃಖ ಉಂಟಾಗಿ ಖಿನ್ನತೆಗೊಳಗಾಗುವ, ಅದೇ ಕಾರಣಕ್ಕೆ ಆತ್ಮಹತ್ಯೆಯಂತಹ ಅರ್ಥಹೀನ ಪ್ರಯತ್ನಕ್ಕೆ ಮುಂದಾಗುವ ಅವರ ಸಂಖ್ಯೆ ಹೆಚ್ಚುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಗಂಡ ಸಿನಿಮಾಕ್ಕೆ ಕರೆದುಕೊಂಡು ಹೋಗಲಿಲ್ಲವೆಂದು ಸಾವಿಗೆ ಶರಣಾಗುವ ಹೆಣ್ಣು, ಪತ್ನಿ ತನಗೆ ಅನುಕೂಲೆಯಾಗಿಲ್ಲವೆಂದು ನೇಣಿಗೆ ಶರಣಾಗುವ ಗಂಡು, ವ್ಯವಹಾರದಲ್ಲಿ ಸೋಲುಂಟಾಯಿತು ಎಂದು ಮಾಡದ ತಪ್ಪಿಗೆ ಯಾರೋ ಬೈದರೆಂದು ಖಿನ್ನತೆಗೊಳಗಾಗಿ ಪ್ರಾಣ ಕಳೆದುಕೊಳ್ಳುವವರು ಎಷ್ಟಿಲ್ಲ. ಇಂದು ನಡೆಯುತ್ತಿರುವ ಬಹುತೇಕ ಆತ್ಮಹತ್ಯೆಗಳು ಕೇವಲ ಕ್ಷುಲ್ಲಕ ಕಾರಣಗಳ ಪರಿಣಾಮಗಳು ಎಂಬುದಾಗಿ ಮನೋವಿಜ್ಞಾನಿಗಳ ಅಭಿಪ್ರಾಯ. ಇದಕ್ಕೆ ಕಾರಣ ಮನೋದೌರ್ಬಲ್ಯ. ಈ ಮನೋದೌರ್ಬಲ್ಯವನ್ನು ದೂರೀಕರಿಸಿ ದೃಢ ಮನಸ್ಕರಾಗಲು ಯೋಚಿಸುವ ಅನಿವಾರ್ಯತೆ ಹಿಂದಿಗಿಂತಲೂ ಈಗ ಹೆಚ್ಚಾಗಿದೆ. ಸಚ್ಚಿಂತನೆಯನ್ನೇ ಮಾಡುತ್ತಾ ಸದಾಚಾರ ಸಂಪನ್ನರಾಗಿರಲು ಪ್ರಯತ್ನಿಸುವುದು, ಬೇಕುಗಳನ್ನು ಕಡಿತಗೊಳಿಸುವುದು, ಸದ್ಗ್ರಂಥಗಳನ್ನು ಓದುವುದು, ಕೊನೆಯಲ್ಲಿ ಕೊಡುವವನೂ ನೀನೇ, ಕೊಡದಿರುವವನೂ ನೀನೇ, ನಿನ್ನ ಅನುಗ್ರಹದಿಂದ ಮಾತ್ರ ನನ್ನನ್ನು ವಂಚಿತನನ್ನಾಗಿ ಮಾಡಬೇಡ ತಂದೆ ಎಂಬುದಾಗಿ ಸರ್ವಶಕ್ತನಾದ ಭಗವಂತನ ಮೊರೆ ಹೋಗುವುದು ಸುಲಭದ ದಾರಿ.
1: ಇದುವರೆಗೆ ರಘುನಾಥ ಪೈ ಅವರಿಂದ ಚಿಂತನ ಕೇಳಿದಿರಿ.

ಪ್ರಿಯ ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಿಗ್ಗೆ 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ, UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ, ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಕನ್ನಡ ಚಿತ್ರಗೀತೆಗಳು. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ. 9:05 ಛೇಂಕಾರ, ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ. ಪ್ರಭಾವತಿ ಕಿದಿಲಾಯ ಪುಂಡೂರು ಅವರ ರಚನೆಯನ್ನು ಮೌನೇಶ್ ಕುಮಾರ್ ಛಾವಣಿಯವರು ಸಂಗೀತ ನಿರ್ದೇಶನದಲ್ಲಿ ಹಾಡುವವರು, ಮಂಗಳೂರಿನ ಚಿನ್ಮಯ ಶಾಲೆಯ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ BS ಮಠ್ ಅವರ ವಯೋಲಿನ್ ವಾದನದಲ್ಲಿ ರಾಗ್ ಭಟಿಯಾರ್ ಕೇಳುವಿರಿ. 10:30 ತುಳು ಕಾದಂಬರಿ ಓದಿನ ಸರಣಿಯಲ್ಲಿ ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ

ಕೇಳುಗರೆ, ಇಂದು ಪೂರ್ವಾಹ್ನ 11 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 11:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನಗಂಟಿ ಇಮಾಮ್ ಸಾಹೇಬ್ ಅವರ ಕ್ಲಾರಿಯೋನೆಟ್ ವಾದನ ಕೇಳುವಿರಿ. 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ, ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜಾನಪದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ಸುಮಾ ಆರ್, ಸಂಕಲನ ಅನುಶ್ರೀ ಕಾಲುವೆಹಳ್ಳಿ, ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ಇದು. 12:35ಕ್ಕೆ ಆರೋಗ್ಯ ಸಂಚಿಕೆ, ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತೆ ಭವಿಷ್ಯಕ್ಕಾಗಿ. ಈ ಕುರಿತು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರೂ ಆಗಿರುವ ಡಾಕ್ಟರ್ ಹೇಮಗಿರಿ ಅವರೊಡನೆ ಸಂದರ್ಶನ ನಡೆಸಿಕೊಡುವವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 1:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್, ಈ ಕುರಿತು ಮಾಹಿತಿ ಕೇಳುವಿರಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 1:20ಕ್ಕೆ ಸ್ವರ ಮಾಧುರ್ಯ, ಅನಂತ ಕುಲಕರ್ಣಿ ಹಾಡಿರುವ ಭಕ್ತಿಗೀತೆಗಳು. 1:30ಕ್ಕೆ ಅಮರ ಮಧುರ, ಹಳೆಯ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15ಕ್ಕೆ ಹಿಂದಿ ಚಿತ್ರಗೀತೆಗಳು. 2:40ಕ್ಕೆ ಕಾವ್ಯವಾಚನ, ಎಚ್ ಯಜ್ಞೇಶ್ ಅವರಿಂದ ಕವಿ ರಾಘವಾಂಕನ, ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನ ಕೇಳುವಿರಿ.

ಕೇಳುಗರೆ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ ಘರ ಉಜ್ವಾಡು. ಮಂಗಳೂರಿನ ಬಸ್ತಿ ಕವಿತಾ ಶೆಣೈಯವರೊಂದಿಗೆ ಸಂದರ್ಶನ. ನಡೆಸಿಕೊಡುವವರು ಸ್ನೇಹ ವಿನೋದ್ ಪೈ. 5:30 ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಭಾವಗೀತೆಗಳು, 6:50 ಕಿಸಾನ್ ವಾಣಿಯಲ್ಲಿ ಮೀನು ಸಂಸ್ಕರಣೆಯಲ್ಲಿ ಉದ್ಯಮಶೀಲತೆಯ ಅವಕಾಶಗಳ ಕುರಿತು ಮಂಗಳೂರಿನ ಮೀನುಗಾರಿಕೆ ಮಹಾವಿದ್ಯಾಲಯದ ಮತ್ಸ್ಯ ವಿಜ್ಞಾನ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿನಿ ಖುಷಿ ನವೀನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಈ ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 8:00 ಇಂಗ್ಲಿಷ್ ಯುವವಾಣಿಯಲ್ಲಿ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶನಿ ನಿಲಯ ಇವರಿಂದ ಮಾದಕ ವಸ್ತುಗಳ ದುರ್ಬಳಕೆಯ ಜಾಗೃತಿ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9:30 ಯುವವಾಣಿಯಲ್ಲಿ ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಕೊಡಗಿನ ಮಡಿಕೇರಿಯ ಚಂದನ್ ನಂದನಬೆಟ್ಟು ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಎಂ ಶಕುಂತಲಾ. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಇದು. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಮಾಧುರಿ ದೇವಿ ಅವರ ವೀಣಾವಾದನ ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು ನೀರಿನ ಹೋರಲು ಹೋಗಿದಿರಬೇಕು.
3: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
4: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗೌಡ್ರ ಪ್ರಮೋದ್ಗೌಡ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ತಾಂತ್ರಿಕತೆ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಇವತ್ತು ನಾನು ಅಂಜೂರ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಇದರ ಅಂಗವಾಗಿ ಇವತ್ತು ನಾನು ಒಂದಿಷ್ಟು ಮಾತಾಡ್ತಿದ್ದೀನಿ. ಅಂಜೂರ ಹಣ್ಣು ಈಗ ಜನರಲ್ ಆಗಿ ನಾವು ನೋಡ್ತಾ ಇದ್ದೀವಿ, ಮಾರ್ಕೆಟಲ್ಲಿ ಅಂಜೂರ ಹಣ್ಣಿನ ಬೇಡಿಕೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ. ಇತ್ತೀಚಿನ ದಿನದಲ್ಲಿ ಈ ಡಾಕ್ಟರ್ಸ್ಗಳು ಕೂಡ ಈ ಹಣ್ಣನ್ನು ಪ್ರತಿದಿನ ತಿನ್ನಲಿಕ್ಕೆ ಸಜೆಸ್ಟ್ ಮಾಡ್ತಾರೆ.

0: ಮತ್ತು ಮೌಲ್ಯವರ್ಧನೆ ಇದರ ಅಂಗವಾಗಿ ಇವತ್ತು ನಾನು ಒಂದಿಷ್ಟು ಮಾತಾಡ್ತಿದ್ದೀನಿ. ಅಂಜೂರು ಹಣ್ಣು ಈಗ ಜನರಲ್ ಆಗಿ ನಾವು ನೋಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ ಅಂಜೂರು ಹಣ್ಣಿನ ಬೇಡಿಕೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ. ಇತ್ತೀಚಿನ ದಿನದಲ್ಲಿ ಈ ಡಾಕ್ಟರ್ಸ್ಗಳು ಕೂಡ ಈ ಹಣ್ಣನ್ನು ಪ್ರತಿದಿನ ತಿನ್ನಲಿಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಜನರಲ್ಲಿ ಬೇಬೀಸ್ ಇರ್ಬೋದು ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ ಇರ್ಬೋದು ಅಥವಾ ಏನು ಮದುವೆ ಆದಮೇಲೆ ಮಕ್ಕಳು ಏನು ಯಾರು ಪ್ರಯತ್ನ ಪಡ್ತಿರ್ತಾರೆ ಅವ್ರಿಗೂ ಕೂಡ ಈ ಅಂಜೂರ ಹಣ್ಣು ಅಷ್ಟೇ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಷ್ಟೇ ಅದು ಉಪಯುಕ್ತವಾಗಿವೆ. ಹಾಗಾಗಿ ಈ ಅಂಜೂರ ಹಣ್ಣು ಎಲ್ಲ ಕಡೆ ಬೆಳೆಯಲ್ಲ. ಜನರಲ್ ಆಗಿ ಇದಕ್ಕೆ ಎರಿಡ್ ಕ್ಲೈಮೇಟ್ ಬೇಕಾಗುತ್ತೆ, ಅಂದ್ರೆ ಸ್ವಲ್ಪ ಬಿಸಿಲು ಇದ್ರೆ ಬೆಸ್ಟ್ ಇದಕ್ಕೆ ಬೆಳಿಲಿಕ್ಕೆ. ಆಮೇಲೆ ಈ ಒಂದು ಬಳ್ಳಾರಿ ಗುಲ್ಬರ್ಗ ಈ ಒಂದು ಭಾಗದಲ್ಲಿ ಅಂಜೂರ ಹಣ್ಣು ಅಲ್ಲಿನ ಒಂದು ಭಾಗದ ರೈತರು ತುಂಬಾ ಬೆಳೀತಾ ಇದ್ದಾರೆ. ಇತ್ತೀಚೆಗೆ ಇದರ ಒಂದಿಷ್ಟು ಬೇರೆ ಬೇರೆ ತಳಿಗಳನ್ನು ಕೂಡ ಕೆಲವೊಂದು ಈ ಮಿಡಲ್ ಕರ್ನಾಟಕದಲ್ಲಿ ಕೂಡ ಇತ್ತೀಚಿನ ದಿನದಲ್ಲಿ ಈ ಅಂಜೂರ ಹಣ್ಣನ್ನ ಒಂದು ಬೆಳೆಯನ್ನ ನಾವು ಇವತ್ತು ನೋಡ್ತಾ ಇದೀವಿ. ಏನಪ್ಪಾ ಅಂದ್ರೆ ಈ ಅಂಜೂರ ಹಣ್ಣು ವಿಶೇಷತೆ ಏನಂದ್ರೆ ತುಂಬಾ ಇದು ಡೈಜೆಷನ್ ಅಂದ್ರೆ ಒಂದು ಊಟದ ಒಂದು ಪಚನ ಕ್ರಿಯೆಗೆ ತುಂಬಾ ಸಹಕಾರಿಯಾಗಿದೆ. ಮತ್ತು ಇಮ್ಯುನಿಟಿ ಬೂಸ್ಟಿಂಗ್, ಇಮ್ಯುನಿಟಿ ಬೂಸ್ಟಿಂಗ್ ಏನು ಕರೋನಾ ಟೈಮ್ನಾಗೆಲ್ಲ ಹೇಳಿದ್ವಿ ಇಮ್ಯುನಿಟಿ ಕಡಿಮೆ ಇದ್ರೆ ನಾವು ಬೇಗ ಇದಾಗ್ತಿದ್ದೀವಿ ಮರಣ ಹೊಂತಿದ್ದಾರೆ ಅಂತಂದ್ರೆ ಇಮ್ಯುನಿಟಿ ಡೆವಲಪ್ಮೆಂಟ್ಗೆ ಬೇಕೇ ಬೇಕು ಇದು ಅಂಜೂರ ಹಣ್ಣು ಸ್ವಲ್ಪ ಸಹಕಾರಿಯಾಗಿದೆ. ಹಾಗೆ ವೆಯ್ಟ್ ಲಾಸ್ಗೆ ತುಂಬ ಅಂಜೂರ ಹಣ್ಣು ಕೂಡ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದು ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ, ಇಟ್ ಲೋವರ್ಸ್ ದಿ ಬ್ಲಡ್ ಶುಗರ್ ಇದು. ಆಮೇಲೆ ನಮ್ಮ ಒಂದು ಸ್ಕಿನ್ ಅಂದರೆ ಏನು ನಮ್ಮ ಸ್ಕಿನ್ದ ಒಂದು ಕಾಂತಿ ಅಂದರೆ ಅದರದ್ದು ಹೆಚ್ಚಿಗೆ ಆಗುತ್ತೆ. ಈ ಜನರಲಿ ಇವನ್ ಏನೋ ಡಾಕ್ಟರ್ಸ್ ಸ್ಕಿನ್ ಡಾಕ್ಟರ್ಸ್ ಕೂಡ ಅಂಜೂರ ಹಣ್ಣ ಪ್ರಿಫರ್ ಮಾಡ್ತಾರೆ ತಿನ್ಲಿಕ್ಕೆ. ಸೊ ಇಷ್ಟೆಲ್ಲ ವಿಶೇಷತೆಯನ್ನ ಈ ಒಂದು ಅಂಜೂರ ಹಣ್ಣು ಹೊಂದಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಈಗ ಫ್ರೆಶ್ ಹಣ್ಣು ನಾವು ಮಾರ್ಕೆಟ್ಗೆ ಇವತ್ತು ರೈತರು ಏನು ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ ಅದನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ವಿದಿನ್ 7 ಡೇಸ್ ಮ್ಯಾಕ್ಸಿಮಮ್, ಅದು ಜನರಲ್ ಆಗಿ ಹೇಳ್ಬೇಕಂದ್ರೆ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ಈ 5 ದಿನದಿಂದ 7 ದಿನದಲ್ಲಿ ಈ ಹಣ್ಣು ಬೇಗ ಬಹುಬೇಗನೆ ಅದು ಡಿಕಂಪೋಸ್ ಆಗುತ್ತೆ ಅಥವಾ ಕೊಳತು ಹೋಗುತ್ತೆ. ಆದರೆ ಈ ಹಣ್ಣನ್ನು ನಾವು 6 ತಿಂಗಳ ಅಥವಾ 1 ವರ್ಷ ಸುಮಾರು ವರ್ಷದವರೆಗೆ ಅದನ್ನು ಶೇಖರಣೆ ಮಾಡಿ ಅದರ ಒಂದು ಹಣ್ಣಿನ ಗುಣಮಟ್ಟವನ್ನು ಕಡಿಮೆ ಆಗದಂತೆ ನೋಡಿಕೊಳ್ಬೇಕಂದ್ರೆ ಇದು ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಿಂದ ಮಾತ್ರ ಸಾಧ್ಯ. ಈ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅಂದರೆ ಏನಪ್ಪಾ ಅಂದರೆ ಈ ಅಂಜೂರ ಹಣ್ಣನ್ನು ಯಾವ ರೀತಿ ಸಂಸ್ಕರಣೆ ಮಾಡಬೇಕು, ಯಾವ ಎದರಲ್ಲಿ ಸ್ಟೋರ್ ಮಾಡಬೇಕು, ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು, ಅಥವಾ ರೈತರು ಹೊಲದಿಂದ ಹಾರ್ವೆಸ್ಟ್ ಮಾಡ್ಕೊಂಡು ಅದನ್ನು ಯಾವ ರೀತಿ ನಾವು ಕಟಾವು ಆದ ನಂತರ ಕಟಾವು ಆದಿಂದ ಹಿಡಿದು ಅಪ್ ಟು ಮೌಲ್ಯವರ್ಧನೆವರೆಗೂ ಯಾವ್ಯಾವ ಹಂತಗಳಲ್ಲಿ ಸಂಸ್ಕರಣೆಯನ್ನು ಮಾಡಬೇಕು ಒಂದು, ಇನ್ನೊಂದು ಸಂಸ್ಕರಣೆ ಮಾಡಿರ್ತಕ್ಕಂಥ ಹಣ್ಣನ್ನು ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು. ಮೌಲ್ಯವರ್ಧನೆ ಯಾಕೆ ಬೇಕು ಅಂದರೆ ಈಗ ರೈತರಿಗೆ ಏನಾಗುತ್ತೆ, ಈಗ ಫ್ರೆಶ್ ಹಣ್ಣು 100 ರೂಪಾಯಿ ಜನರಲಿ ಸೀಸನ್ನಲ್ಲಿ ರೇಟ್ ಕಡಿಮೆ ಆಗುತ್ತೆ, 100 ರೂಪಾಯಿ ಹಿಂಗೆಲ್ಲ ಆಗುತ್ತೆ. ಬಟ್ ಆಫ್ ಸೀಸನ್ನಲ್ಲಿ 150 ರೂಪಾಯಿ ಪ್ರತಿ ಕೆಜಿಗಿದೆ. ಬಟ್ ಅದನ್ನೇ ನೀವು ಡ್ರೈಡ್ ಮಾಡಿ ಒಣಗಿಸುವ ಒಂದು ವಿಧಾನದಿಂದ ಅದನ್ನು ಮೌಲ್ಯವರ್ಧನೆ ಮಾಡೋದು. ಮೌಲ್ಯವರ್ಧನೆ ಅಂದರೆ ಇದರಲ್ಲಿ ಅಂಜೂರ ಹಣ್ಣನ್ನು ಜಾಮ್ ಮಾಡ್ಬೋದು, ಜೆಲ್ಲಿ ಮಾಡ್ಬೋದು, ಬಾರ್ ಅಂತೇಳಿ ಒಂದು ಶೀಟ್ ಮುಖಾಂತರ ಬಾರ್ ಅಂತ ಮಾಡ್ತಾ ಇದ್ದಾರೆ. ಮತ್ತು ಡ್ರೈಡ್ ಅಂಜೂರ ಹಣ್ಣು ನಿಮಗೆ ಗೊತ್ತೇ ಇದೆ 1,200 ರೂಪೀಸ್ ಪ್ರತಿ ಕೆಜಿಗೆ ಸೆಲ್ ಆಗ್ತಾ ಇದೆ ಎಲ್ಲ ಸೂಪರ್ ಮಾರ್ಕೆಟ್ನಲ್ಲಿದೆ. ಅಥವಾ ಇವನ್ ಇತ್ತೀಚಿನ ದಿನದಲ್ಲಿ ಎಲ್ಲ ಜನರಲ್ ಸ್ಟೋರ್ಸ್ನಲ್ಲೂ ಈ ಅಂಜೂರ ಹಣ್ಣಿನ ಏನೋ ಮೌಲ್ಯವರ್ಧಿತ ಪದಾರ್ಥಗಳು ದೊರೀತಾ ಇದ್ದಾವೆ. ಆಮೇಲೆ ಬಾರು ಮತ್ತು ಈಗ ಏನು ಜಾಮ್ ಮಾಡ್ತೀವಲ್ಲ, ಜಾಮ್ ಮತ್ತು ಬಾರು ಮತ್ತು ಜೆಲ್ಲಿ ಈ ಮೂರನ್ನು ಕೂಡ ನಾವು ಟ್ರೈ ಮಾಡಿದ್ವಿ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ. ಇವುಗಳ ಒಂದು ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಮತ್ತು ಮೌಲ್ಯವರ್ಧನೆ ಮಾಡಲಿಕ್ಕೆ ಏನೆಲ್ಲ ಮಷಿನರೀಸ್ ಬೇಕಾಗುತ್ತೆ, ಯಾವ ಒಂದು ವಿಧಾನದಿಂದ ಮೌಲ್ಯವರ್ಧನೆ ಮಾಡಿದರೆ ಅಂಜೂರ ಹಣ್ಣನ್ನು ನಾವು 6 ತಿಂಗಳಿಂದ 1 ವರ್ಷದವರೆಗೆ ಕೆಡದಂತೆ ಶೇಖರಣೆ ಮಾಡಿಡಬಹುದು ಅಂತ ಹೇಳಿ ತಂತ್ರಜ್ಞಾನ ಮತ್ತು ಟೆಕ್ನಾಲಜಿಗಳು ಇದಾವೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 7829201714. ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಆಕಾಶವಾಣಿ ಮಂಗಳೂರು.

0: ಸ್ಟೀರಾಯ್ಡ್ ಅಂತ ಹೇಳಿದ್ರೆ ಅಸ್ತಮಕ್ಕೆ ನಾವು ಕೊಡುವಂತಹ ಸ್ಟೀರಾಯ್ಡ್, ಅದು ಶ್ವಾಸಕೋಶದ ಮೂಲಕ ಒಳಕ್ಕೆ ಎಳೆಕೊಳ್ಳುವಂತಹ ಸ್ಟೀರಾಯ್ಡ್, ಶ್ವಾಸಕೋಶದ ಮೂಲಕ ಒಳಕ್ಕೆ ಎಳೆಕೊಳ್ಳುವಂತಹ ಔಷಧಿ. ಅದರಲ್ಲಿರುವ ಔಷಧಿ ಅಂಶ ಬಹಳಷ್ಟು ಸಣ್ಣ ಪ್ರಮಾಣ, ನೇರವಾಗಿ ಶ್ವಾಸಕೋಶ ಒಳಗೆ ಹೋಗುತ್ತೆ, ಅದು ರಕ್ತಕ್ಕೆ ಸೇರುವುದಿಲ್ಲ. ಅದರಿಂದ ಇದರಿಂದ ಅಡ್ಡ ಪರಿಣಾಮಗಳು ಬರುವಂತಹ ಚಾನ್ಸಸ್ ತುಂಬಾ ಕಡಿಮೆ. ದೀರ್ಘಕಾಲೀನವಾದಂತಹ ಈ ಅಸ್ತಮ ರೋಗಿಗಳು ಎದೆ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕಾಗಿ ರೆಗ್ಯುಲರ್ ಆಗಿ ಶ್ವಾಸಕೋಶ ಮೂಲಕ ಒಳಕ್ಕೆ ಎಳೆಕೊಳ್ಳುವಂತಹ ಸ್ಟೀರಾಯ್ಡ್ ಔಷಧಿಗಳನ್ನು ಉಪಯೋಗ ಮಾಡಬೇಕಾಗುತ್ತೆ. ಈ ಬ್ರಾಂಕೋಡೈಲೇಟಸ್ ಅನ್ನು ನಾವು ಅಸ್ತಮದ ಸಿಂಪ್ಟಮ್ಸ್ ಇರುವಾಗ ಯೂಸ್ ಮಾಡ್ತೇವೆ. ವಾತಾವರಣದಲ್ಲಿರುವ ಚೇಂಜಸ್ ಇಂದಾಗಿ ಅಸ್ತಮ ಹೆಚ್ಚು ಕಡಿಮೆ ಆಗಬಹುದು. ಈಗ ಗ್ರಹಗತಿಗಳಿಂದಾಗಿ ವಾತಾವರಣದ ಚೇಂಜಸ್ ಕಂಡು ಬರುತ್ತೆ, ಅದು ನಮಗೆ ಎಲ್ಲರಿಗೂ ತಿಳಿದಂತಹ ವಿಚಾರ. ಅದರಿಂದ ಸಡನ್ ಆಗಿ ಮಳೆ ಬರುವುದು ಅಥವಾ ಸಡನ್ ಆಗಿ ಗಾಳಿ ಬೀಸುವುದು, ವಾತಾವರಣ ತಂಪಾಗುವುದು ಅಥವಾ ತುಂಬ ಸೆಕೆಯಾಗುವುದು ಇತ್ಯಾದಿ ಇತ್ಯಾದಿಗಳೆಲ್ಲವೂ ಕೂಡ ಅಸ್ತಮ ರೋಗಿಗಳಿಗೆ ತುಂಬ ತೊಂದರೆಗಳನ್ನು ಕೊಡುವಂತಹ ವಿಚಾರಗಳು. ಈಗ ಅಸ್ತಮವನ್ನು ಅದು ಹಾಗೇ ಬಿಟ್ಟರೆ, ಔಷಧಿ ತಗೊಳ್ಳದೇ ಇದ್ದರೆ ಅದು ನಿಧಾನವಾಗಿ ಶ್ವಾಸಕೋಶದ ಒಳಗಿನ ಉರಿಯೂತ ಜಾಸ್ತಿ ಆಗುತ್ತಾ ಹೋಗುತ್ತೆ ಹೆಚ್ಚಿನವರಿಗೆ, ಮತ್ತು ಇದು ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದಾಗಿ ಅಸ್ತಮ ರೋಗಿಗಳು ಪ್ರಾರಂಭದಲ್ಲೇ ರೋಗವನ್ನು ಗುರುತಿಸಿ ಅದಕ್ಕೆ ಸರಿಯಾದ ಔಷಧೋಪಚಾರವನ್ನು ಮಾಡಬೇಕು. ಈ ರೋಗದ ತೀವ್ರತೆ ಎಲ್ಲರಿಗೂ ಒಂದೇ ಥರದಾಗಿರುವುದಿಲ್ಲ, ಕೆಲವರಿಗೆ ಬಹಳ ತೀವ್ರವಾಗಿರುತ್ತೆ, ಆದರೆ 90% ಜನರಿಗೆ ಇದನ್ನು ಸರಿಯಾದ ಔಷಧೋಪಚಾರ ಮಾಡಿದಲ್ಲಿ ರೋಗ ಲಕ್ಷಣಗಳಿಲ್ಲದೆ ಸುಖವಾಗಿ ಜೀವನ ಮಾಡಬಹುದು. ಅಸ್ತಮ ರೋಗಿಗಳು ಬಂದಾಗ ನಾವು ರೋಗ ಎಷ್ಟು ತೀವ್ರತೆಯಲ್ಲಿದೆ ಅಂತೇಳಿ ಗಮನಿಸ್ತೇವೆ. ಆ ರೋಗದ ತೀವ್ರತೆಗೆ ಅನುಗುಣವಾಗಿ ನಾವು ಔಷಧೋಪಚಾರ ಕೊಡೋದು. ಕೆಲವರಿಗೆ ಅಸ್ತಮ ರೋಗ ಯಾವತ್ತೋ ತಿಂಗಳಿಗೆ ಒಂದ್ಸಾರಿ 6 ತಿಂಗಳಿಗೆ ಒಂದ್ಸಾರಿ ಸ್ವಲ್ಪ ರೋಗದ ಲಕ್ಷಣ ಇರ್ಬೋದು, ಅಂಥವರಿಗೆ ದೈನಂದಿನ ಔಷಧೋಪಚಾರ ಅಗತ್ಯ ಇಲ್ಲ. ಅವರಿಗೆ ಸಿಂಪ್ಟಮ್ಸ್ ಬರುವಾಗ, ಅವರ ತೊಂದರೆಗಳಿರುವಾಗ ಆ ಸಮಯದಲ್ಲಿ ಮಾತ್ರ ಎಳ್ಕೊಳ್ಳುವ ಔಷಧಿ ಕೊಟ್ಟರೆ ಸಾಕು. ಈಗ ಕೆಲವರಿಗೆ ಪ್ರತಿದಿನ ತೊಂದರೆಗಳು ಬರುತ್ತೆ, ಅವರ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗುತ್ತೆ, ಅಂಥವ್ರಿಗೆ ಪ್ರತಿದಿನವಾಗಿ ರೆಗ್ಯುಲರ್ ಆಗಿ ಡೈಲಿ ಔಷಧಿ ಬೇಕಾಗುತ್ತೆ. ಇನ್ನು ಕೆಲವರಿಗೆ ವಾರದಲ್ಲಿ 1 ದಿವಸ 2 ದಿವಸ ಬರಬಹುದು. ಹಾಗೆ ರೋಗದ ತೀವ್ರತೆಯನ್ನು ಅನುಸರಿಸಿ ನಾವು ರೋಗಕ್ಕೆ ಮದ್ದು ಕೊಡುವುದು ಅಸ್ತಮದಲ್ಲಿ. ಅದೇ ರೀತಿಯಾಗಿ ಸರಿಯಾದ ಔಷಧೋಪಚಾರ ಮಾಡಿದಲ್ಲಿ 1, 2 ಅಥವಾ 3 ತಿಂಗಳಲ್ಲಿ ರೋಗ ಹತೋಟಿಗೆ ಬರುತ್ತೆ. ರೋಗ ಹತೋಟಿಗೆ ಬಂದ ಕೂಡಲೇ ನಾವು ರೋಗದ ಸಿಂಪ್ಟಮ್ಸ್ ಹೇಗಿದೆ ಅಂತ ನೋಡಿಕೊಂಡು ನಿಧಾನವಾಗಿ ಔಷಧಿಯನ್ನು ಕಡಿಮೆ ಮಾಡುತ್ತಾ ಬರುತ್ತೆ. ಯಾವತ್ತೂ ಒಂದೇ ರೀತಿಯ ಔಷಧಿ ಅಲ್ಲ, ರೋಗದ ತೀವ್ರತೆಗೆ ಅನುಗುಣವಾಗಿ ಔಷಧೋಪಚಾರ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಅಸ್ತಮಾ ಕಾಯಿಲೆ, ಸ್ಟಿರಾಯ್ಡ್ ಹಾಗೂ ಬ್ರಾಂಕೋಡೈಲೇಟರ್ಸ್. ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಅಸ್ತಮಾ ಕಾಯಿಲೆ, ಸ್ಟಿರಾಯ್ಡ್ ಹಾಗೂ ಬ್ರಾಂಕೋಡೈಲೇಟರ್ಸ್. ಪ್ರಸ್ತುತಿ ಡಾಕ್ಟರ್ ವಿಷ್ಣು ಶರ್ಮಾ.

0: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
1: ಸಿಗಡಿ ಒಂದು ಉತ್ತಮ ಆಹಾರ. ಇದು ವೇಗವಾಗಿ ಬೆಳೆಯಲು ಅದರ ಆಹಾರದಲ್ಲಿ ಸೂಕ್ತವಾದ ಪ್ರೋಟೀನ್, ಎಣ್ಣೆ ಅಂಶ, ಪಿಷ್ಟ, ಮಿನರಲ್ ಹಾಗೂ ಶೀಘ್ರ ಬೆಳವಣಿಗೆಯನ್ನು ಪ್ರಚೋದಿಸುವ ಸತ್ವಗಳು ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಸಂಪೂರ್ಣ ಆಹಾರವನ್ನು ತಯಾರಿಸಲು ಬೇಕಾದ ವಸ್ತುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣಗೊಳಿಸಿ ಕೊಟ್ಟರೆ ಸಿಗಡಿ ಉತ್ತಮವಾಗಿ ಬೆಳೆಯುತ್ತದೆ. ಸೂಕ್ತ ಆಹಾರ ನಿರ್ವಹಣೆ ಲಾಭದಾಯಕ ಸಿಗಡಿ ಕೃಷಿಯ ಬೆನ್ನೆಲುಬು. ಕೃಷಿ ಹೊಂಡಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕೃಷಿಕರು ಕೆಲವು ನಿಯಮಗಳನ್ನು ಪಾಲಿಸಬೇಕು. ಆಹಾರದ ಅಪವ್ಯಯ ಮತ್ತು ಹೊಂಡದ ತಳಗಳಲ್ಲಿ ಆಹಾರದ ಶೇಖರಣೆ ಉತ್ತಮವಲ್ಲ, ಇದರಿಂದ ಖರ್ಚು ಹೆಚ್ಚಾಗುತ್ತದೆ. ಆಹಾರವನ್ನು ತೇವಾಂಶರಹಿತ ಪ್ರದೇಶದಲ್ಲಿ ದಾಸ್ತಾನು ಮಾಡಿರದಿದ್ದರೆ ತೇವಾಂಶ 10% ಹೆಚ್ಚಾಗಿ ಶಿಲೀಂಧ್ರಗಳು ಬೆಳೆದು ಆಹಾರದ ಗುಣಮಟ್ಟ ಕಡಿಮೆಯಾಗುತ್ತದೆ. ಆಹಾರವನ್ನು ತಂಪಾದ ತೇವಾಂಶರಹಿತ ಒಳ್ಳೆಯ ಗಾಳಿಯಾಡುವ ಜಾಗದಲ್ಲಿ ದಾಸ್ತಾನು ಮಾಡಬೇಕು. 3 ತಿಂಗಳಿಂದ ಹೆಚ್ಚಿನ ಸಮಯ ದಾಟಿರುವ ಆಹಾರವನ್ನು ಉಪಯೋಗಿಸುವುದು ಒಳ್ಳೆಯದಲ್ಲ. ಹೊಸ ಆಹಾರದ ಸರಕಿನಿಂದ ತಾಜಾ ಮೀನಿನ ಪರಿಮಳ ಸೂಸುತ್ತದೆ. ಪ್ರತಿ ಬಾರಿ ಖರೀದಿಸುವಾಗ 1 ತಿಂಗಳಿಗೆ ಆಗುವಷ್ಟು ಆಹಾರ ಮಾತ್ರ ಖರೀದಿಸಬೇಕು. ಇದರಿಂದ ಆಹಾರದ ಚೀಲಗಳನ್ನು ಭದ್ರವಾಗಿ ಹೊಲಿದಿರಬೇಕು. ಒಂದರ ಮೇಲೆ ಒಂದರಂತೆ ಸಾಲಾಗಿ ಜೋಡಿಸಬೇಕು. ಪ್ರತಿ ಹಂತದಲ್ಲೂ ಆಹಾರದ ಕಣಗಳ ಗಾತ್ರ ಮತ್ತು ಬಣ್ಣ ಒಂದೇ ರೀತಿ ಇರಬೇಕು. ಸರಿಯಾದ ನಿರ್ವಹಣೆಗಾಗಿ ಸೂಕ್ತ ಗಾತ್ರದ ಕಣಗಳನ್ನೇ ಉಪಯೋಗಿಸಬೇಕು. ಸಿಗಡಿಯ ದೇಹದ ತೂಕದ 10% ಆಹಾರವನ್ನು ಕೃಷಿಯ ಮೊದಲ ತಿಂಗಳಲ್ಲಿ ನೀಡಬೇಕು. 2ನೇ ತಿಂಗಳಲ್ಲಿ 8, 3ನೇ ತಿಂಗಳಲ್ಲಿ 5, 4ನೇ ತಿಂಗಳಲ್ಲಿ 3%ಕ್ಕಿಂತ ಕಡಿಮೆ

0: ಆಹಾರವನ್ನು ನೀಡಬೇಕು. ಆಹಾರದ ಬಳಕೆ ಮತ್ತು ಪ್ರಮಾಣವನ್ನು ತಿಳಿಯಲು ಆಹಾರವನ್ನು ಪರೀಕ್ಷಣಾ ತಟ್ಟೆಗಳಲ್ಲಿ ಹೆಕ್ಟೇರಿಗೆ 4-6 ಕೊಳಗಳಲ್ಲಿ ಇಳಿ ಬಿಡಬೇಕು. ಇದನ್ನು ಹೊಂಡದ ಬೇರೆ ಬೇರೆ ಭಾಗದಲ್ಲಿ ಇಡಬೇಕು. ದಿನದ ಆಹಾರ 1% ಪರೀಕ್ಷಣಾ ತಟ್ಟೆಗಳಲ್ಲಿ ಇಟ್ಟು 1 ನಂತರ ಗಮನಿಸಬೇಕು. ತಟ್ಟೆಯಲ್ಲಿನ ಎಲ್ಲ ಆಹಾರವನ್ನು ಸಿಗಡಿಗಳು ಸೇವಿಸಿದರೆ ಮುಂದಿನ ಆಹಾರ ನೀಡುವ ಸಮಯದಲ್ಲಿ ಪೂರ್ತಿ ಆಹಾರ ನೀಡಬೇಕು. ದಿನದ ಆಹಾರವನ್ನು ಚಿಕ್ಕ ಚಿಕ್ಕ ಭಾಗವನ್ನಾಗಿ ವಿಂಗಡಿಸಿ ಹಲವು ಸಾರಿ ದಿನದಲ್ಲಿ ಇಡಬೇಕು. ಶಿಫಾರಸು ಮಾಡಿದ ಆಹಾರವನ್ನು 3-4 ದಿನದಲ್ಲಿ ನೀಡಬಹುದು. ಹೀಗೆ ಆಹಾರ ಕ್ರಮವನ್ನು ಪಾಲಿಸಿದರೆ ಹೊಂಡದ ನೀರು ಶುಭ್ರವಾಗಿ ಇದ್ದು ಸಿಗಡಿಯು ವೇಗವಾಗಿ ಬೆಳೆಯಲು ಅನುಕೂಲವಾಗುತ್ತದೆ. ಹೊಂಡದಲ್ಲಿನ ಪರಿಸ್ಥಿತಿ ಮತ್ತು ಸಿಗಡಿಗಳ ನಡವಳಿಕೆಗೆ ಅನುಗುಣವಾಗಿ ಕೃಷಿಕರೇ ಸಿಗಡಿಯ ಆಹಾರದ ಪ್ರಮಾಣವನ್ನು ಹೆಚ್ಚು ಮತ್ತು ಕಮ್ಮಿ ಮಾಡಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕೇಳುವರೆ ಈ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಮೀನು ಸಂಸ್ಕರಣೆಯಲ್ಲಿ ಉದ್ಯಮಶೀಲತೆಯ ಅವಕಾಶಗಳ ಕುರಿತು ಮಂಗಳೂರಿನ ಮೀನುಗಾರಿಕೆ ಮಹಾವಿದ್ಯಾಲಯ ಮತ್ಸ್ಯವಿಜ್ಞಾನ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿನಿ ಖುಷಿ ನವೀನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಆ ಬಳಿಕ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ.

0: ಆತ್ಮೀಯ ಕೇಳುಗರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಸಾಹಿತ್ಯ ಲೋಕದಲ್ಲಿ ಸೃಜನಶೀಲತೆಯ ಪಯಣ, ಭಾವನೆಗಳ ಕಡಲಿಗೆ ಸಾಹಿತ್ಯದ ನಾವೆಯಾದ ಚೇತನ, ಹೆಣ್ಣಿನ ಅಂತರಾಳದ ಧ್ವನಿಗೆ ಅಕ್ಷರ ರೂಪ ನೀಡಿದ ಖ್ಯಾತ ಲೇಖಕಿ, ಬರಹಗಾರ್ತಿ, ಸ್ತ್ರೀವಾದಿ ಚಿಂತಕಿ ಚಂದ್ರಕಲಾನಂದಾವರ.
1: 25ರ ಹಬ್ಬದ ನೆಲೆಯಲ್ಲಿ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ದೆವು ನಮ್ಮ ಜಿಲ್ಲೆಯಲ್ಲಿ. ಒಂದು 500 ಲೇಖಕಿಯರು, ಸಾಹಿತ್ಯಾಸಕ್ತರು ಮತ್ತು ಲೇಖಕಿಯರು ಕಾಸರಗೋಡು ಸೇರಿ ಅವರೆಲ್ಲರೂ ಬಂದು ಸೇರಿದಾಗ ಈ ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟು ನಮ್ಮ ಜಿಲ್ಲೆಗೊಂದು ಲೇಖಕಿಯರ ಸಂಘ ಬೇಕು ಅಂತ. ಮೊದಲು ನಾವು ಅದರ ಉಪಘಟಕ ಆಗುವುದು ಅಂತ ಇತ್ತು, ಆದರೆ ಪ್ರೊಫೆಸರ್ ಲೀಲಾ ಭಟ್ ಅವರು ಇಲ್ಲ ಬೇಡ, ನಾವು ಉಪಘಟಕ ಬೇಡ, ನಾವೇ ಸ್ವಂತವಾಗಿ ಮಾಡುವ ಅಂತ ಹೇಳುವಂಥ ಒಂದು ಬೆಜೆಂಟಲ್ಲೇ ಕಾರ್ಯಕ್ರಮ ನಡೆದದ್ದು. ಅದೆಲ್ಲ ಕರಾವಳಿ ಲೇಖಕಿಯರು, ಲೇಖಕಿಯರು ಮಾತ್ರ ಸಾಕಾಗೋದಿಲ್ಲ, ಯಾಕಂದರೆ ಎಷ್ಟೋ ಜನ ಆಸಕ್ತರು ಓದುಗರು ಇಲ್ಲದಿದ್ದರೆ ಎಲ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಲೇಖಕಿಯರು ಮಾತ್ರ ಇರೋದು, ಇಲ್ಲಿ ಓದುಗರನ್ನು ಸೇರಿಸಿಕೊಂಡು ಮಾಡಿದ್ದೇವೆ ನಾವು. ಹಾಗೆ
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಆಕ್ಲ್ಯಾಂಡ್ ನಗರೆ ನ್ಯೂಜಿಲ್ಯಾಂಡ್ ದೇಶಸ್ಯ ಪ್ರಧಾನಮಂತ್ರಿಣಾ ಕ್ರಿಸ್ಟೋಫರ್ ಲಕ್ಸನ್ ಇತ್ಯನೇನ ಸಹ ದ್ವಿಪಕ್ಷೀಯ ವಾರ್ತಾಂ ಕುರ್ವನಸ್ತಿ. ಉಭೌ ನೇತಾರೌ ವ್ಯಾಪಾರ ವಾಣಿಜ್ಯ ರಕ್ಷಾ ಕ್ಷೇತ್ರೇಷು ದ್ವಿಪಕ್ಷೀಯ ಸಂಬಂಧಾನಾಂ ಸರ್ವೇಷಾಂ ಪಕ್ಷಾಣಾಂ ಸಮೀಕ್ಷಾಂ ಕರಿಷ್ಯತಃ. ಪ್ರಧಾನಮಂತ್ರಿ ಮೋದಿ ಪ್ರಮುಖೈಃ ಉದ್ಯೋಗಪತಿಭಿಃ ಕ್ರೀಡಾಕ್ಷೇತ್ರಸ್ಯ ವಿಶಿಷ್ಟ ವ್ಯಕ್ತಿಭಿಶ್ಚ ಸಹ ಅಪಿ ಸಂವಾದಂ ಕರಿಷ್ಯತಿ. ಉಭಯ ದೇಶಯೋಃ ಮಧ್ಯೆ ಸುದೃಢ ಜನಸಂಬಂಧಾನಾಂ ಪ್ರತೀಕರೂಪೇಣ ಅಸೌ ಅದ್ಯ ನ್ಯೂಜಿಲ್ಯಾಂಡ್ ದೇಶೆ ವಿಶಾಲಂ ಪ್ರವಾಸಿ ಭಾರತೀಯ ಸಮ್ಮೇಳನಮಪಿ ಸಂಬೋಧಯಿಷ್ಯತಿ. ಪ್ರಧಾನಮಂತ್ರಿ ಮೋದಿ ಆಸ್ಟ್ರೇಲಿಯಾ ಇಂಡೋನೇಷ್ಯಾ ದೇಶಯೋಃ ಸಫಲ ಯಾತ್ರಾನಂತರಂ ಸ್ವೀಯ ತ್ರಿರಾಷ್ಟ್ರ ಯಾತ್ರಾಯಾಃ ತೃತೀಯಂ ಅಂತಿಮಂ ಚ ಚರಣಂ ಉಪೇತ್ಯ ಹ್ಯಃ ಆಕ್ಲ್ಯಾಂಡ್ ನಗರಂ ಸಂಪ್ರಾಪ್ತವಾನ್. ನ್ಯೂಜಿಲ್ಯಾಂಡ್ ದೇಶಸ್ಯ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸನ್ ವಿಮಾನಸ್ಥಾನಕೆ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಸ್ವಾಗತಂ ಕೃತವಾನ್. ಭಾರತೀಯ ಸಮುದಾಯಸ್ಯ ಬಹವಃ ಸದಸ್ಯಾಃ ಅಪಿ ತಸ್ಯ ಹಾರ್ದಿಕಂ ಸ್ವಾಗತಂ ಕೃತವಂತಃ. ಪ್ರಧಾನಮಂತ್ರಿ ಮೋದಿ ನ್ಯೂಜಿಲ್ಯಾಂಡ್ ದೇಶೆ ಸ್ಥಿತಾನ್ ಪ್ರವಾಸಿ ಭಾರತೀಯಾನ್ ಭಾರತಸ್ಯ ಸಮೃದ್ಧ ಸಾಂಸ್ಕೃತಿಕ ರಿಕ್ತಸ್ಯ ನಿರಂತರಂ ಸಂರಕ್ಷ

0: ಶಿಕ್ಷಣಾಯ ಪ್ರಶಂಸಿತವಾನ್. ಸಾಮಾಜಿಕ ಸಂಚಾರ ಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಅಸೌ ಸ್ವಾಗತ ಸಮಾರೋಹೆ ಪ್ರಸ್ತುತಾನಾಂ ಸಾಂಸ್ಕೃತಿಕ ಕಾರ್ಯಕ್ರಮಾಣಾಮಪಿ ಪ್ರಶಂಸಾಂ ಅಕರೋತ್. ಭಾರತೀಯ ನೌಸೇನಾ ಅದ್ಯ ಆಂಧ್ರಪ್ರದೇಶಸ್ಯ ವಿಶಾಖಪತ್ತನಂ ನಗರೆ ಸ್ವೀಯ ಷಷ್ಠಂ ಪ್ರಾಜೆಕ್ಟ್ 17A ಇತ್ಯಸ್ಯ ಅಂತರ್ಗತಂ ಸ್ವದೇಶೇ ನಿರ್ಮಿತಂ ಯುದ್ಧಪೋತಂ INS ಮಹೇಂದ್ರಗಿರಿಃ F-38 ಇತಿ ಪೂರ್ವಿ ನೌಸೇನಾದಲೆ ಸಮಾವೇಶಯಿಷ್ಯತಿ. ಅಸ್ಯ ಸಮಾರೋಹಸ್ಯ ಅಧ್ಯಕ್ಷತಾಂ ರಕ್ಷಾಮಂತ್ರೀ ರಾಜನಾಥ ಸಿಂಹಃ ಕರಿಷ್ಯತಿ. ಅಯಂ ಸಮಾರೋಹಃ ಭಾರತಸ್ಯ ರಕ್ಷಾಕ್ಷೇತ್ರೆ ಆತ್ಮನಿರ್ಭರತಾಯಾಃ ತಥಾ ಸ್ವದೇಶಿ ಯುದ್ಧಪೋತ ನಿರ್ಮಾಣಸ್ಯ ದಿಶಿ ಅನ್ಯತ್ ಮಹತ್ವಪೂರ್ಣಂ ಸೋಪಾನಂ ಭವಿಷ್ಯತಿ. ಸಮಾವೇಶನ ಸಮಾರೋಹಸ್ಯ ಪೂರ್ವ ಸಂಧ್ಯಾಯಾಂ ವಿಶಾಖಪತ್ತನಂ ನಗರೆ ಆಯೋಜಿತೆ ಬಡಾಖಾನಾ ಇತ್ಯೇತಸ್ಮಿನ್ ಭೋಜಕ್ ಕಾರ್ಯಕ್ರಮೆ ನೌಸೈನಿಕಾನ್ ಸಂಬೋಧಯನ್ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಹಿಂದ ಮಹಾಸಾಗರ ಕ್ಷೇತ್ರೆ ಶಾಂತಿಃ ಸ್ಥಿರತಾಯಾಃ ಚ ಪ್ರಮುಖ ಸಂರಕ್ಷಕ ರೂಪೇಣ ಭಾರತಸ್ಯ ಭೂಮಿಕಾಂ ಪುನಃ ಪ್ರತಿಪಾದಿತವಾನ್. ಅಸೌ ಪರಿವರ್ತಮಾನಂ ವೈಶ್ವಿಕ ಸುರಕ್ಷಾ ಪರಿದೃಶ್ಯಂ ದೃಷ್ಟ್ವಾ ರಾಷ್ಟ್ರಸ್ಯ ಸಾಮುದ್ರಿಕ ಹಿತಾನಾಂ ಸಂರಕ್ಷಣಾಯ ತಥಾ ತ್ರಿವರ್ಣಿಕ ಧ್ವಜಸ್ಯ ಗೌರವ ರಕ್ಷಣಾಯ ಭಾರತೀಯ ನೌಸೇನಾಯಾಃ ಯೋಗದಾನಸ್ಯ ಪ್ರಶಂಸಾಂ ಅಕರೋತ್. ಭಾರತಂ ಹಿಂದ ಮಹಾಸಾಗರ ಪ್ರದೇಶಸ್ಯ ಪ್ರಮುಖಂ ಉತ್ತರದಾಯಿ ರಾಷ್ಟ್ರಮಿತಿ ಪ್ರತಿಪಾದಯನ್ ರಕ್ಷಾಮಂತ್ರಿ ಅವದತ್ ಯತ್ ಅಸ್ಮಿನ್ ಪ್ರದೇಶೆ ಶಾಂತಿಃ ಸ್ಥಿರತಾಯಾಃ ತಥಾ ಸುರಕ್ಷಿತ ಸಾಮುದ್ರಿಕ ಪರ್ಯಾವರಣಸ್ಯ ಸಂರಕ್ಷಣಂ ಭಾರತಸ್ಯ ಉತ್ತರದಾಯಿತ್ವಮಸ್ತಿ ಇತಿ. ಭಾರತೀಯ ರೈಲ ಮಂತ್ರಾಲಯೇನ ಉತ್ತರ ರೈಲಮಂಡಲಸ್ಯ ಅಶೀತ್ಯಧಿಕ ಶತಶತ್ ಕಿಲೋಮೀಟರ್ ಮಿತೇಷು ದೀರ್ಘೇಷು ರೈಲಮಾರ್ಗೇಷು ಸ್ವದೇಶಿ ರೈಲ ಸುರಕ್ಷಾ ಪ್ರಣಾಳ್ಯಾ ಕವಚ್ ಇತ್ಯಸ್ಯ ಕಾರ್ಯಾನ್ವಯನಾಯ ಷಡಧಿಕ ದ್ವಿಶತ ಕೋಟಿ ರೂಪ್ಯಕಾಣಾಂ ಸ್ವೀಕೃತಿಃ ಪ್ರದತ್ತಾ. ಅಸ್ಯಾಃ ಪರಿಯೋಜನಾಯಾಃ ಉದ್ದೇಶ್ಯಃ ರೈಲ ಸುರಕ್ಷಾಯಾಃ ಪರಿಚಾಲನ ದಕ್ಷತಾಯಾಶ್ಚ ಅಭಿವೃದ್ಧಿಃ ಅಸ್ತಿ. ಅಸ್ಯಾಃ ಯೋಜನಾಯಾಃ ಲಕ್ಷ್ಯಂ ಅಧಿಕ ಜನ ಸಂಕುಲೇಷು ತಥಾ ರಣನೀತಿಕ ದೃಷ್ಟ್ಯಾ ಮಹತ್ವಪೂರ್ಣೇಷು ರೈಲಮಾರ್ಗೇಷು ಸ್ವದೇಶಿ ಸುರಕ್ಷಾ ಪ್ರಣಾಳ್ಯಾಃ ವಿಸ್ತಾರಃ ಅಸ್ತಿ. ಕೈಲಾಶ ಮಾನಸರೋವರ ಯಾತ್ರಾಯೈ ತೀರ್ಥಯಾತ್ರಿಣಾಂ ಪ್ರಥಮಂ ದಲಂ ಹಿಹ ಉತ್ತರಾಖಂಡ ರಾಜ್ಯಸ್ಯ ಪಿಥೌರಾಗಢ ಮಂಡಲಸ್ಯ ಲಿಪುಲೇಖ ಮಾರ್ಗೇಣ ಚೀನ ದೇಶೆ ಪ್ರವಿಷ್ಟವಾನ್. ಸರ್ವಾನ್ ಆವಶ್ಯಕಾನ್ ಪ್ರವಾಸಾನ್ ಸೀಮಾ ಔಪಚಾರಿಕತಾಂ ಚ ಸಮಾಪ್ಯ ITBP ಇತಿ ಭಾರತ ತಿಬ್ಬತ ಸೀಮಾ ಆರಕ್ಷಸ್ಯ ಅಧಿಕಾರಿಣಃ ಸೀಮಾಯಾಂ ಸ್ಥಿತೇಭ್ಯಃ ಚೀನ ದೇಶಸ್ಯ ಅಧಿಕಾರಿಭ್ಯಃ ಯಾತ್ರಿಣಾಂ ಸಮೂಹಂ ಸಮರ್ಪಿತವಂತಃ. ಫೀಫಾ ವಿಶ್ವಕಪ್ ಕ್ರೀಡಾಯಾಂ ಸ್ಪೇನ ದೇಶೇನ ಗತರಾತ್ರೌ ಸಂಯುಕ್ತ ರಾಜ್ಯಾಮೆರಿಕಾ ದೇಶಸ್ಯ ಇಂಗಲ್ವುಡ್ ನಗರಸ್ಯ ಲಾಸ್ ಏಂಜಲಿಸ್ ಕ್ರೀಡಾಂಗಣೆ ದ್ವಿತೀಯಾಯಾಂ ಪ್ರಾಗುಪಾಂತ್ಯಚಕ್ರೆ ಬೆಲ್ಜಿಯಂ ದೇಶಂ ದ್ವೇ ಏಕಂ ಅಂಕಿ ಪರಾಜಿತ್ಯ ಉಪಾಂತ್ಯಚಕ್ರೆ ಸ್ವಸ್ಥಾನಂ ಸುನಿಶ್ಚಿತಂ ಅಕರೋತ್ ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡಬಹುದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ, ಈ ಬೆಳಿಗ್ಗೆ 9:05 ಛೇಂಕಾರ ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ, ಪ್ರಭಾವತಿ ಕಿದಿಲಾಯ ಪುಂಡೂರು ಅವರ ರಚನೆಯನ್ನು ಮೌನೇಶ್ ಕುಮಾರ್ ಛಾವಣಿಯವರ ಸಂಗೀತ ನಿರ್ದೇಶನದಲ್ಲಿ ಹಾಡುವವರು ಮಂಗಳೂರಿನ ಚಿನ್ಮಯ ಶಾಲೆಯ ಮಕ್ಕಳು. 10:30 ತುಳು ಕಾದಂಬರಿ ಓದಿನ ಸರಣಿಯಲ್ಲಿ ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು ಕೇಳುವಿರಿ. ಬಳಿಕ ಕೋಸ್ಟಲ್ವುಡ್ ಕಮ್ಮಿನ ತುಳು ಚಿತ್ರಕಲತ್ತ ಸಾಲ ಸಮ್ಮಾನ ಪ್ರಸಾರವಾಗಲಿದೆ. ಆಕಾಶ

ವಾಣಿ ಮಂಗಳೂರು ಈಗ ಸಮಯ 7:02 ಆಗಲಿದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ರಾಜ್ಯಾದ್ಯಂತ ಮುಂದುವರಿಕೆ, ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ ಮೂರನೇ ಸ್ಥಾನ, 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ, ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ. ಯುವಜನತೆಯ ಆಕಾಂಕ್ಷೆಗಳನ್ನು ಅರಿಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನಾಡಹಬ್ಬ ಮೈಸೂರು ದಸರಾ ಈ ಬಾರಿ 11 ದಿನ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪ್ರಸಕ್ತ ಸಾಲಿನ ದಸರಾ ಪೂರ್ವ ಸಿದ್ಧತೆ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಆಗಸ್ಟ್ 26 ಬೆಳಗ್ಗೆ 10 ಗಜಪೂಜೆ ನಡೆಯಲಿದ್ದು, ದಸರಾ ಉದ್ಘಾಟನೆ ಅಕ್ಟೋಬರ್ 11 ಬೆಳಗ್ಗೆ 11:50 ನಿಗದಿಯಾಗಿದೆ. ರಾಜ್ಯದ ಸಂಸ್ಕೃತಿ ಪರಂಪರೆಗೆ ಅನುಗುಣವಾಗಿ ಹೊಸ ಕಾರ್ಯಕ್ರಮಗಳನ್ನು ಸಹ ಅಳವಡಿಸಲು ತೀರ್ಮಾನಿಸಲಾಗಿದೆ.

0: ಎಂದರು. ಜಂಬೂ ಸವಾರಿಯ ನಂದಿ ಪೂಜೆ ಕಾರ್ಯಕ್ರಮ ಅಕ್ಟೋಬರ್ 21ರಂದು ಮಧ್ಯಾಹ್ನ 1:30ಕ್ಕೆ ನಡೆಯಲಿದ್ದು, ಭಾರತೀಯ ವಾಯುಸೇನೆಯಿಂದ ಏರ್ ಶೋ ನಡೆಸುವ ಕುರಿತು ಕೇಂದ್ರಕ್ಕೆ ಸದ್ಯದಲ್ಲೇ ಪ್ರಸ್ತಾವ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ನುಡಿದರು. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ದಾಖಲೆಗಳ ಡಿಜಿಟಲೀಕರಣಕ್ಕಾಗಿ ನಿನ್ನೆಗೆ ರಾಜ್ಯಕ್ಕೆ 3ನೇ ಸ್ಥಾನ ಹಾಗೂ ಎನ್ಯುಮರೇಷನ್ನಲ್ಲಿ 7ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ.
1: ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಗತಿ ಚೆನ್ನಾಗಿ ಇದೆ. 335,342 ಮತದಾರರ ಪೈಕಿ ಈಗಾಗಲೇ ನಾವು 13,25,775 ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಹಂಚಿಕೆ ಮಾಡಿದ್ದೇವೆ. ಪ್ರತಿಶತ 99.28 ಪ್ರಗತಿಯಾಗಿದೆ. ಸ್ವೀಕೃತಿ ಮಾಡಿದಂತ ಎನ್ಯುಮರೇಷನ್ ಫಾರ್ಮ್ಸ್ಗಳನ್ನ ಗಣಕೀಕರಣ ಮಾಡುವಂತಹ ಕೆಲಸವೂ ಸಹ ಈಗಾಗಲೇ 4,73,466 ಹಂಚಿಕೆ ನಾವು ಮಾಡಿದ್ದೇವೆ. ಪ್ರತಿಶತ 35.46 ಇದೆ.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ 13,87,063 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಶೇಕಡ 85.52% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆ ಪೈಕಿ 151,231 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗದಗ್ ಜಿಲ್ಲೆಯಲ್ಲಿ ಇದುವರೆಗೆ 89,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ಮತಗಟ್ಟೆ ಅಧಿಕಾರಿಗಳು ವಿತರಿಸಿದ್ದು, 96,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಿಸಲಾಗಿದೆ ಎಂದು ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಶೇಕಡ 95% ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ಶೇಕಡ 17.85% ಫಾರ್ಮ್ಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಚಿತ್ರದುರ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಆವರಣದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿಗಾಗಿ ರಂಗೋಲಿ ಸ್ಪರ್ಧೆ ಜರುಗಿತು. ಕೇಂದ್ರ ಪುರಸ್ಕೃತ ಹಾಗೂ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯೋಜಿತ 14-15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆ ಎಚ್ಪಿವಿ ಲಸಿಕಾ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಶೇಕಡ 95% ಗುರಿ ಸಾಧಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಕ್ಕಳ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಜಂಬಯ್ಯ ಮಾಹಿತಿ ನೀಡಿದ್ದಾರೆ.
2: ವಿಜಯನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ ಎಚ್ಪಿವಿ ಲಸಿಕಾ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 10,793 ಮಕ್ಕಳಿಗೆ ಎಚ್ಪಿವಿ ಲಸಿಕೆಯನ್ನು ನೀಡಿ ಇದಕ್ಕೆ ಸಹಕಾರ ನೀಡಿದ ಜಿಲ್ಲೆಯ ಎಲ್ಲ ವೈದ್ಯಾಧಿಕಾರಿಗಳು, ಶುಶ್ರೂಷಣಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು, ಸಿಎಚ್ಒ, ಎಚ್ಐಒ ಇವರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಮುಂಬರುವ ದಿನಗಳಲ್ಲಿ ಎಲ್ಲ 14 ವರ್ಷ ತುಂಬಿ 15 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಈ ಲಸಿಕೆಯನ್ನು ಪಡೆದುಕೊಳ್ಳುವಂತ ಕೇಳಿಕೊಳ್ತೇವೆ.
0: ರಾಜ್ಯದ ಎಲ್ಲ ಉಪನೋಂದಣಾಧಿಕಾರಿ ಕಚೇರಿಗಳು ನಾಳೆ 12 ಭಾನುವಾರದಂದು ಸಾರ್ವಜನಿಕರ ಅನುಕೂಲ ಹಾಗೂ ಇಲಾಖೆಯ ಕಾರ್ಯದೊತ್ತಡ ನಿರ್ವಹಣೆಗಾಗಿ ಕಾರ್ಯನಿರ್ವಹಿಸಲಿವೆ ಎಂದು ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕಗಳ ಇಲಾಖೆ ತಿಳಿಸಿದೆ. ಸಾರ್ವಜನಿಕರು ತಮ್ಮ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ದೈನಂದಿನಂತೆ ಪಡೆಯಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಯುವಜನರ ಭರವಸೆಗಳು ಹಾಗೂ ಆಕಾಂಕ್ಷೆಗಳನ್ನು ಇಂದಿಗೆ ಹಾಗೂ ಭವಿಷ್ಯಕ್ಕಾಗಿ ಅರಿತುಕೊಳ್ಳುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಧಾರವಾಡ ಜಿಲ್ಲೆ ಅಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
6: ವಿಶ್ವ ಜನಸಂಖ್ಯಾ ದಿನಾಚರಣೆ ಮುಖ್ಯ ಉದ್ದೇಶ ಓಡಿಸುತ್ತಿರುವ ಜನಸಂಖ್ಯೆಯಿಂದ ಆಗ್ತಕ್ಕಂತ ಸಮಸ್ಯೆಗಳನ್ನು ತಡೆಗಟ್ಟುವುದು. ಆಹಾರ ಕೊರತೆ ಇರಬಹುದು, ನೀರಿನ ಕೊರತೆ ಇರಬಹುದು, ಶಿಕ್ಷಣ ಕೊರತೆ ಆಗಬಹುದು, ಇದ್ದಂತ ಭೂಮಿ ಇದ್ದಷ್ಟೇ ಇದೆ.

0: ಬಟ್ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಜಗತ್ತಿನಾದ್ಯಂತ 831 ಕೋಟಿ ಜನಸಂಖ್ಯೆ ಇದ್ದಾಗ ನಮ್ಮ ಭಾರತದ 140, ಅದರಲ್ಲಿ ಕರ್ನಾಟಕ ತಗೊಂಡಾಗ 6,91,00,000 ಜನಸಂಖ್ಯೆ. ಧಾರವಾಡ ನಾವು ತಗೊಂಡಾಗ ಅಂದ್ರೆ 20,16,000. ಸಾಮಾಜಿಕ ಸಮಸ್ಯೆಗಳು, ವಸತಿ, ನೀರು, ಆಹಾರ, ಜಾಗ ಇವೆಲ್ಲ ಅಭಾವ ಆಗುವುದರಿಂದ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರ್ತಾ ಇದೆ. ನಾವು ಜನಸಂಖ್ಯೆಯನ್ನ ಹತೋಟಲ್ಲಿ ಇಟ್ಟುಕೊಳ್ಳಲೇಬೇಕು.
1: ಹಾಸನ ಜಿಲ್ಲೆ ಅರಸೀಕೆರೆಯಿಂದ ಬೆಂಗಳೂರಿನ ಯಲಹಂಕದವರೆಗೆ ನೂತನ ಮೆಮು ರೈಲು ಸಂಚಾರವನ್ನು ಅನುಮೋದಿಸಿದ್ದಾಗಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಭಾನುವಾರ ಹೊರತುಪಡಿಸಿ ವಾರದ 6 ದಿನ ಮೆಮು ರೈಲು ಸಂಚರಿಸಲಿದ್ದು ಪ್ರಯಾಣಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದ್ದಾರೆ. ಪ್ರತಿಷ್ಠಿತ ಡಾ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಪ್ರಶಸ್ತಿಯನ್ನು ಡಾ ಬರಗೂರು ರಾಮಚಂದ್ರಪ್ಪ ಅವರಿಗೆ ರಾಜ್ಯ ಸರ್ಕಾರದ ಹೊಸದಿಲ್ಲಿಯ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಗಾಂಧಿ ಭವನದ ಮಹದೇವ ದೇಸಾಯಿ ಸಭಾಂಗಣದಲ್ಲಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ಡಾ ಗೋರೂರು ಸಂಸ್ಮರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ನಾಡೋಜ ಡಾ ಊಡೆ ಪಿ ಕೃಷ್ಣ ವಹಿಸಲಿದ್ದಾರೆ. ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನ ಜೆಪಿ ನಗರದ ಶ್ರೀ ದುರ್ಗಾಪರಮೇಶ್ವರಿ ಮೈದಾನದಲ್ಲಿ ಇಂದಿನಿಂದ 2 ದಿನಗಳವರೆಗೆ ನಡೆಯಲಿದೆ. 14 ವರ್ಷದೊಳಗಿನ ಹಾಗೂ 14 ವರ್ಷ ಮೇಲ್ಪಟ್ಟ ಬಾಲಕ ಹಾಗೂ ಬಾಲಕಿಯರ ಕಂಬ ಹಾಗೂ ಹಗ್ಗದ ಮಲ್ಲಕಂಬ ಸ್ಪರ್ಧೆಗಳು ವೈಯಕ್ತಿಕ ಹಾಗೂ ಗುಂಪು ವಿಭಾಗಗಳಲ್ಲಿ ನಡೆಯಲಿವೆ. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ನಿಯಮಾವಳಿಗಳ ಪ್ರಕಾರ ಸ್ಪರ್ಧಾವಳಿ ಆಯೋಜಿತವಾಗಿದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯ ವಹಿಸಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಸಾರಥ್ಯದ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉದ್ಘಾಟಿಸುವರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಬೆಳವಟಕಿ ಗ್ರಾಮದ ಅಥ್ಲೀಟ್ ಶಿವಾಜಿ ಮಾದಪ್ಪಗೌಡ ಚೀನಾದಲ್ಲಿ ನಡೆಯುತ್ತಿರುವ 23 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 5,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಹಳಿಯಾಳ ಶಾಸಕ ಆರ್ವಿ ದೇಶಪಾಂಡೆ ಎಕ್ಸ್ ಖಾತೆಯಲ್ಲಿ ಅಭಿನಂದಿಸಿ ಗ್ರಾಮೀಣ ಪ್ರತಿಭೆ ಶಿವಾಜಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಿಂಚಿದ್ದು ಉತ್ತರ ಕನ್ನಡ ಜಿಲ್ಲೆಯ ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಆಧ್ಯಾತ್ಮಿಕ ಚಿಂತಕ ಮೆಹರ್ ಬಾಬಾ ಅವರ ಕುರಿತ ಆಧ್ಯಾತ್ಮಿಕ ಚಿಂತನ ಹಾಗೂ ಮೆಹರ್ ಪ್ರತಿಭಾ ಪುರಸ್ಕಾರ ಸಮಾರಂಭ ಮೆಹರ್ ಚಿಂತನ ಅಮೃತ ಸಿಂಚನ ನಾಳೆ ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ನಡೆಯಲಿದೆ. ಖ್ಯಾತ ಶಿಕ್ಷಣ ತಜ್ಞ ಸುರೇಶ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ವಿಶ್ರಾಂತ ಪ್ರಾಚಾರ್ಯೆ ಡಾ ಚಿತ್ರಾ ನಾಯಕ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಲೋಕ್ ಅದಾಲತ್ ನಡೆಯಲಿದೆ. ರಾಜಿ ಸಂಧಾನದ ಮೂಲಕ ಕಕ್ಷಿದಾರರ ಒಪ್ಪಿಗೆ ಪಡೆದು ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲಾಗುವುದು ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ದೇವೀಂದ್ರಪ್ಪ ಬಿರಾದರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ 3ನೇ ಸ್ಥಾನ. 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ. ಯುವಜನತೆಯ ಆಕಾಂಕ್ಷೆಗಳನ್ನು ಅರಿಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮಂಗಳೂರು ಇದೀಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಮೈಸೂರು ಅನಂತಸ್ವಾಮಿ ಹಾಡಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ನಕ್ಕ ಹಾಗೆ ನಟಿಸಬೇಡ.

0: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಎಸ್ ಮುರಳೀಧರ್ ಮತ್ತು ಬಿಕೆ ಸುಮಿತ್ರಾ ಹಾಡಿರುವ ಜಿಎಸ್ ಶಿವರುದ್ರಪ್ಪ ಅವರ ಕವನ ಮುಂಗಾರಿನ ಅಭಿಷೇಕಕ್ಕೆ ಮೆದುವಾಯಿತು ನೆಲವು.
1: ಮುಂಗಾರಿನ ಅಭಿಷೇಕಕ್ಕೆ ಮೆದುವಾಯಿತು ನೆಲವು.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222255
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಸಾಹಿತ್ಯ ಲೋಕದಲ್ಲಿ ಸೃಜನಶೀಲತೆಯ ಪಯಣ, ಭಾವನೆಗಳ ಕಡಲಿಗೆ ಸಾಹಿತ್ಯದ ನಾವೆಯಾದ ಚೇತನ, ಹೆಣ್ಣಿನ ಅಂತರಾಳದ ಧ್ವನಿಗೆ ಅಕ್ಷರರೂಪ ನೀಡಿದ ಖ್ಯಾತ ಲೇಖಕಿ, ಬರಹಗಾರ್ತಿ, ಸ್ತ್ರೀವಾದಿ ಚಿಂತಕಿ ಚಂದ್ರಕಲಾನಂದ ಅವರ.
3: 25ರ ಹಬ್ಬದ ನೆಲೆಯಲ್ಲಿ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ದೆವು ನಮ್ಮ ಜಿಲ್ಲೆಯಲ್ಲಿ. ಒಂದು 500 ಲೇಖಕಿಯರು, ಸಾಹಿತ್ಯಾಸಕ್ತರು,

0: ಲೇಖಕಿಯರು ಕಾಸರಗೋಡು ಸೇರಿ ಅವರೆಲ್ಲರೂ ಬಂದು ಸೇರಿದಾಗ ಈ ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟು ನಮ್ಮ ಜಿಲ್ಲೆಗೊಂದು ಲೇಖಕಿಯರ ಸಂಘ ಬೇಕು ಅಂತ. ಮೊದಲು ನಾವು ಅದರ ಉಪಘಟಕ ಆಗುವುದು ಅಂತ ಇತ್ತು, ಆದರೆ ಪ್ರೊಫೆಸರ್ ಲೀಲಾ ಭಟ್ ಅವರು ಇಲ್ಲ ಬೇಡ, ನಾವು ಉಪಘಟಕ ಬೇಡ, ನಾವೇ ಸ್ವಂತವಾಗಿ ಮಾಡುವ ಅಂತ ಹೇಳುವಂಥ ಒಂದು ಬೆಜೆಂಟಲ್ಲೇ ಕಾರ್ಯಕ್ರಮ ನಡೆದದ್ದು. ಅದೆಲ್ಲ ಕರಾವಳಿ ಲೇಖಕಿಯರು, ಲೇಖಕಿಯರು ಮಾತ್ರ ಸಾಕಾಗೋದಿಲ್ಲ, ಯಾಕಂದರೆ ಎಷ್ಟೋ ಜನ ಆಸಕ್ತರು ಓದುಗರು ಇಲ್ಲದಿದ್ದರೆ ಎಲ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಲೇಖಕಿಯರು ಮಾತ್ರ ಇರೋದು, ಇಲ್ಲಿ ಓದುಗರನ್ನು ಸೇರಿಸಿಕೊಂಡು ಮಾಡಿದ್ದೇವೆ ನಾವು. ಹಾಗೆ
1: ಹೊಸ ವಾರ ಹೊಸ ಅತಿಥಿ ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಪ್ರಿಯ ಕೇಳುಗರೇ,
3: ನನ್ನ ರಾಗತಾನ ಪಲ್ಲವಿ
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
4: 1976 ಡಿಸೆಂಬರ್ 11 ಮಂಗಳೂರು ಆಕಾಶವಾಣಿ ಪ್ರಾರಂಭವಾದಾಗ ನಮ್ಮ ಮನೆಗೆ ರೇಡಿಯೋ ಬಂತು. ಅಂದಿನಿಂದ ಮಂಗಳೂರು ಆಕಾಶವಾಣಿಯ ಪ್ರತಿದಿನದ ಕೇಳುಗರು ನಾವಾದೆವು. ಕಿವಿಗಡರುವ ಅಬ್ಬರದ ಹಿನ್ನೆಲೆ ಸಂಗೀತ ಇಲ್ಲದೆ ಕಿವಿಗಿಂಪಾಗಿ ಭಾವದಲೆಯಲ್ಲಿ ತೇಲಾಡಿಸುವ ಈ ಮಧುರ ಹಾಡಿನ ಮೋಡಿಗೆ ಮೈಮರೆಯದವರಾರು?

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಕೇಳುಗರೆ, ಈ ಬೆಳಿಗ್ಗೆ 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನಗಂಟಿ ಇಮಾಮ್ ಸಾಹೇಬ್ ಅವರ ಕ್ಲಾರಿಯೋನೆಟ್ ವಾದನ ಕೇಳುವಿರಿ. ಈ ಮಧ್ಯಾಹ್ನ 1:20 ಸ್ವರ ಮಾಧುರ್ಯದಲ್ಲಿ ಅನಂತ ಕುಲಕರ್ಣಿ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 2:40 ಕಾವ್ಯ ವಾಚನದಲ್ಲಿ ಎಚ್ ಯಜ್ಞೇಶ್ ಅವರಿಂದ ಕವಿ ರಾಘವಾಂಕನ, ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನ ಕೇಳುವಿರಿ. ಆಕಾಶವಾಣಿ ಮಂಗಳೂರು ಸಮಯ 7:34 ಆಗಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ರಕ್ಷಣಾ ಪಶುಸಂಗೋಪನೆ, ಪ್ರವಾಸೋದ್ಯಮ, ಕ್ರೀಡೆ ಹಾಗೂ ವಿಪತ್ತು ನಿರ್ವಹಣೆ ಸೇರಿದಂತೆ 5 ಪ್ರಮುಖ ಒಪ್ಪಂದಗಳಿಗೆ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ಸಹಿ ಹಾಕಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆ ನಂತರ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸೇನಾ ಸಹಕಾರ ಮತ್ತು ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರ ಮಾತುಕತೆ ಮುಂದುವರಿಸುವ ಉದ್ದೇಶವನ್ನು ರಕ್ಷಣಾ ಒಡಂಬಡಿಕೆ ಹೊಂದಿದೆ. ಸಂಶೋಧನೆ, ಆವಿಷ್ಕಾರ ಮತ್ತು ಉತ್ತಮ ವಿಧಾನಗಳನ್ನು ಪಶುಸಂಗೋಪನೆ ಕುರಿತ ಒಪ್ಪಂದ ಉತ್ತೇಜಿಸಲಿದೆ. ಪ್ರವಾಸೋದ್ಯಮ ಕುರಿತ ಒಪ್ಪಂದ ಪ್ರವಾಸ ವಲಯದಲ್ಲಿ ಸಹಕಾರವನ್ನು ಬಲಪಡಿಸಲಿದೆ. ಕ್ರೀಡಾಭಿವೃದ್ಧಿ

0: ಮತ್ತು ಅಥ್ಲೀಟ್ಗಳ ವಿನಿಮಯದಲ್ಲಿ ಸಹಭಾಗಿತ್ವವನ್ನು ಬಲಪಡಿಸಲು ಜಂಟಿ ಕಾರ್ಯಯೋಜನೆಯನ್ನು ಸಹ ಎರಡೂ ದೇಶಗಳು ಅನುಮೋದಿಸಿವೆ. ವಿಪತ್ತು ನಿರ್ವಹಣಾ ಕುರಿತ ಒಡಂಬಡಿಕೆಯು ವಿಪತ್ತು ಎದುರಿಸುವ ಸನ್ನದ್ಧತೆ, ತುರ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲಿವೆ. ಈ ಐದು ಒಪ್ಪಂದಗಳು ಭಾರತ ನ್ಯೂಜಿಲೆಂಡ್ ನಡುವಿನ ವೃದ್ಧಿಯಾಗುತ್ತಿರುವ ಪಾಲುದಾರಿಕೆಗೆ ಮತ್ತು ಕಾರ್ಯತಂತ್ರ, ಆರ್ಥಿಕ ಮತ್ತು ಜನರ ನಡುವಿನ ಸಂಪರ್ಕ ವಲಯಗಳಲ್ಲಿ ಸಹಕಾರ ಭದ್ರತೆಗೆ ನಿದರ್ಶನವಾಗಿವೆ. ಇದಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ನ್ಯೂಜಿಲೆಂಡ್ನ ತಮ್ಮ ಪ್ರವಾಸ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮೈಲುಗಲ್ಲಾಗಲಿದ್ದು ಬಾಂಧವ್ಯಗಳ ವೃದ್ಧಿಗೆ ಹೊಸ ವೇಗ ನೀಡಲಿದೆ. ಕಡಿಮೆ ಅವಧಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ನ್ಯೂಜಿಲೆಂಡ್ನ ಕಾರ್ಯಗಳು ಶ್ಲಾಘನೀಯ. ಎರಡೂ ದೇಶಗಳು ಇದೀಗ ಕಾರ್ಯತಂತ್ರ ಪಾಲುದಾರಿಕೆ ಸ್ಥಾಪನೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿವೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಭದ್ರತೆ ಬಲಪಡಿಸಲು ಭಾರತ ಮತ್ತು ನ್ಯೂಜಿಲೆಂಡ್ ಪ್ರಮುಖ ಪಾತ್ರ ವಹಿಸಿವೆ. ನ್ಯೂಜಿಲೆಂಡ್ನ ತಮ್ಮ ಈ ಪ್ರವಾಸ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಮತ್ತಷ್ಟು ವೃದ್ಧಿಸಿ ಜಾಗತಿಕ ಶಾಂತಿ ಮತ್ತು ಸಮೃದ್ಧತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕ್ರಿಸ್ಟೋಫರ್ ಲಕ್ಸನ್ ಮಾತನಾಡಿ, 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿರುವುದು ಐತಿಹಾಸಿಕ ಮೈಲುಗಲ್ಲಾಗಿದೆ. ವಾಣಿಜ್ಯ ಕಾರ್ಯಸೂಚಿಯಲ್ಲಿ ಎರಡೂ ದೇಶಗಳಲ್ಲಿ ಮಹತ್ವದ ಪ್ರಗತಿ ಸಾಧಿಸಿವೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮೀರಿ ಎರಡೂ ದೇಶಗಳ ಸಂಬಂಧಗಳು ವಿಸ್ತರಿಸುತ್ತಿವೆ ಎಂದು ಹೇಳಿದರು. ಇಂದು ಪ್ರಧಾನಿಯವರು ಪ್ರಮುಖ ವಾಣಿಜ್ಯ ಮತ್ತು ಕ್ರೀಡಾ ಗಣ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಕರಾವಳಿ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಬಂದರು ಭದ್ರತೆ ಬ್ಯೂರೋನ ಪ್ರಗತಿ ಪರಿಶೀಲನಾ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಬಂದರು ಭದ್ರತೆಗೆ ಕೇವಲ ಪರವಾನಗಿ ಹೊಂದಿದ ಖಾಸಗಿ ಭದ್ರತಾ ಸಂಸ್ಥೆಗಳಿಗೆ ಅವಕಾಶ ನೀಡಲಾಗುವುದು ಮತ್ತು ಕೇಂದ್ರೀಯ ಭದ್ರತಾ ಪಡೆಗಳಿಂದ ತರಬೇತಿ ಹೊಂದಿದ ಸಿಬ್ಬಂದಿಯನ್ನು ಮಾತ್ರ ನಿಯೋಜಿಸಲಾಗುವುದು. ಪ್ರಸ್ತುತ ಇರುವ ಮೂಲಸೌಕರ್ಯವನ್ನು ಆರಂಭದಲ್ಲಿಯೇ ಬಳಸಿಕೊಂಡು ಬಂದರು ಭದ್ರತಾ ತರಬೇತಿ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಬಂದರು ಭದ್ರತಾ ಬ್ಯೂರೋ ಅಡಿ ನಿಯೋಜನೆಗೊಂಡ ಎಲ್ಲಾ ಭದ್ರತಾ ಸಿಬ್ಬಂದಿಯ ಸಮಗ್ರ ಮಾಹಿತಿಯನ್ನು ರೂಪಿಸಬೇಕು ಎಂದು ಅಧಿಕಾರಿಗಳಿಗೆ ಸಚಿವರು ಕರೆ ನೀಡಿದರು. ಬಂದರು ಭದ್ರತಾ ಬ್ಯೂರೋ ವ್ಯಾಪ್ತಿಗೆ ಬರುವ ಎಲ್ಲ ಬಂದರುಗಳಲ್ಲಿ ಕಂಟೈನರ್ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಬೇಕು. ವಿಶಾಖಪಟ್ಟಣಂ ಬಂದರು, ಜವಾಹರ್ಲಾಲ್ ನೆಹರು ಬಂದರು ಮತ್ತು ಮುಂದ್ರಾ ಬಂದರು ಸೇರಿದಂತೆ ಪ್ರಮುಖ ಬಂದರುಗಳಲ್ಲಿ ಉದ್ದೇಶಿತ ಭದ್ರತಾ ಸಿದ್ಧತೆಗಳ ಪ್ರಯೋಗಾರ್ಥ ಕಾರ್ಯವನ್ನು ಆರಂಭಿಸುವಂತೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗೆ ಸಚಿವರು ಸೂಚಿಸಿದರು. ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ, ಬೇಹುಗಾರಿಕೆ ಬ್ಯೂರೋ ನಿರ್ದೇಶಕರು, ಗಡಿ ನಿರ್ವಹಣಾ ಕಾರ್ಯದರ್ಶಿ, ಬಂದರು ಹಡಗು ಜಲಮಾರ್ಗಗಳ ಸಚಿವಾಲಯದ ಕಾರ್ಯದರ್ಶಿ, ಮೀನುಗಾರಿಕೆ ಇಲಾಖೆ ಕಾರ್ಯದರ್ಶಿ, ಸಿಎಎಸ್ಎಫ್ನ ಮಹಾನಿರ್ದೇಶಕರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರಿಂದು ಬಿಹಾರದ ಗಯಾಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನುದ್ದೇಶಿಸಿ ಉಪರಾಷ್ಟ್ರಪತಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ಧನೌಕೆ ಮಹೇಂದ್ರಗಿರಿ F-38 ಇಂದು ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿವೆ. ರಕ್ಷಣಾ ಸ್ವಾವಲಂಬನೆ ಮತ್ತು ಸ್ವದೇಶಿ ಯುದ್ಧನೌಕೆ ನಿರ್ಮಾಣದ ಭಾರತದ ಪಯಣದಲ್ಲಿ ಇದು ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ. ವಿಶಾಖಪಟ್ಟಣದಲ್ಲಿ ನೌಕಾ ಸಿಬ್ಬಂದಿಯನ್ನುದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ಧವಾಗಿದೆ. ಸಂಕೀರ್ಣ ಜಾಗತಿಕ ಭದ್ರತಾ ಪರಿಸರದ ನಡುವೆಯೂ ಭಾರತೀಯ ನೌಕಾಪಡೆ ದೇಶದ ಸಾಗರ ವಲಯದ ಹಿತಾಸಕ್ತಿಯನ್ನು ಕಾಪಾಡುತ್ತಿದೆ. ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಭಾರತ ಅತಿದೊಡ್ಡ ಮತ್ತು ಅತಿ ಜವಾಬ್ದಾರಿಯುತ ಭಾಗಿದಾರ ದೇಶವಾಗಿದ್ದು ಈ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಿರತೆ ಕಾಪಾಡುವುದು ಅಷ್ಟೇ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು.

ಸಮುದ್ರ ಮಾರ್ಗಗಳ ಮೂಲಕ ಭಾರತದ ವಾಣಿಜ್ಯದ ಶೇಕಡ 90%ರಷ್ಟು ಪ್ರಮಾಣ ಸಾಗುತ್ತಿರುವುದರಿಂದ ದೇಶದ ಆರ್ಥಿಕ ಪ್ರಗತಿ, ಇಂಧನ ಭದ್ರತೆ ಮತ್ತು ದ್ವೀಪಗಳ ರಕ್ಷಣೆಗೆ ಸಾಗರ ಭದ್ರತೆ ಪ್ರಮುಖವಾಗಿದೆ. ಯುದ್ಧ ಸ್ವರೂಪವು ತೀವ್ರ ಬದಲಾವಣೆಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಸಂಘರ್ಷಗಳು ಸಹ ಹೊಸ ರೂಪ ಪಡೆಯಲಿವೆ. ಈ ನಿಟ್ಟಿನಲ್ಲಿ ಸಶಸ್ತ್ರ ಪಡೆಗಳು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಹೊಸ ಭದ್ರತಾ ಸವಾಲುಗಳನ್ನು ಎದುರಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧರಾಗಿರಬೇಕು ಎಂದು ಸಚಿವರು ಕರೆ ನೀಡಿದರು. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಈಸ್ಟರ್ನ್ ನೇವಲ್ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ಭಲ್ಲಾ ಹಾಗೂ ನೌಕಾಪಡೆಯ ಇತರ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ಧನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ

0: ಭಾರತೀಯ ನೌಕಾಪಡೆಯ ಯುದ್ಧನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ಧ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ಧ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲಾ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡಾ 75% ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ಧ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬರುವ ಮುಂಗಾರು ಅಧಿವೇಶನದ ಸಿದ್ಧತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಸಚಿವ ಡಾ ಎಲ್ ಮುರುಗನ್ ಸಂಸತ್ ಭವನದಲ್ಲಿ ನಿನ್ನೆ ಪರಿಶೀಲಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಂದು ಆರಂಭಗೊಂಡು ಆಗಸ್ಟ್ 13ರವರೆಗೆ ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ಧ 2-1 ಗೋಲುಗಳ ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಅಮೆರಿಕದ ಲಾಸ್ ಆಂಜಲೀಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದ ಮೊದಲಾರ್ಧದ ಮುಕ್ತಾಯಕ್ಕೆ ಉಭಯ ತಂಡಗಳು 1-1 ಗೋಲುಗಳಿಂದ ಸಮಬಲ ಸಾಧಿಸಿದ್ದವು. ಪಂದ್ಯದ 30ನೇ ನಿಮಿಷದಲ್ಲಿ ಫ್ಯಾಬಿಯನ್ ರೂಯಿಸ್ ಗೋಲು ಗಳಿಸಿ ಸ್ಪೇನ್ಗೆ ಮುನ್ನಡೆ ತಂದುಕೊಟ್ಟರು. ಇದಕ್ಕೆ ತಕ್ಕ ತಿರುಗೇಟು ನೀಡಿದ ಬೆಲ್ಜಿಯಂ ತಂಡ 40ನೇ ನಿಮಿಷದಲ್ಲಿ ಚಾರ್ಲ್ಸ್ ಡಿ ಕೆಟಲೇರಿ ಅವರ ಗೋಲಿನ ಮೂಲಕ ಸಮಬಲ ಸಾಧಿಸಿತು. ತದನಂತರ 88ನೇ ನಿಮಿಷದಲ್ಲಿ ಮೈಕಲ್ ಮೆರಿನೋ ಸ್ಪೇನ್ ಪರ ಗೋಲು ಗಳಿಸಿ ಜಯ ತಮ್ಮದಾಗಿಸಿಕೊಂಡರು. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ಸವಾಲನ್ನು ಎದುರಿಸಲಿದ್ದು ಈ ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಆಕಾಶವಾಣಿ ಮಂಗಳೂರು.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ 1 ಕ್ಲಿಕ್ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ July 29 BLOಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ August 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ECI ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
6: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ರಾಗರಂಜನಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಹನುಮಾನ್ ಚಿತ್ರದ ಗೀತೆ, ಹಾಡಿದ್ದಾರೆ ಸಾಹಿತಿ ಗಲಿದೇವರ, ಸಾಹಿತ್ಯ ಅನಿರುದ್ಧ ಶಾಸ್ತ್ರಿ, ಸಂಗೀತ ಸಂಯೋಜಿಸಿದ್ದಾರೆ ಅನುದೀಪ್ ದೇವ್.

ರಾಗರಂಜನಿ ಕಾರ್ಯಕ್ರಮದ ಕೊನೆಯಲ್ಲಿ ಚಂದಾ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಮತ್ತು ಕುಮಾರ್ ಸಾನು ಹಾಡಿರುವ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಎಸ್ ನಾರಾಯಣ್ ಅವರದು.

ಇದೀಗ ಕೇಳಿ ಅಮರ್ ಚಿತ್ರದ ಗೀತೆ. ಸಂಜಿತ್ ಹೆಗ್ಡೆ ಹಾಡಿರುವ ಕವಿರಾಜ್ ಅವರ ಸಾಹಿತ್ಯ ಇರುವ ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಅರ್ಜುನ್ ಜನ್ಯ.

ಮುಂದೆ ಕೇಳಿ. ಅನಂತ್ ವರ್ಸಸ್ ನುಸ್ರತ್ ಚಿತ್ರಕ್ಕಾಗಿ ನಿನಾದ ನಾಯಕ್ ಹಾಡಿರುವ ಗೀತೆ, ಸಾಹಿತ್ಯ ಅಮೀರ್ ಖುಸ್ರು, ಸಂಗೀತ ಸುನಾದ್ ಗೌತಮ್ ಅವರದು.

ಮುಂದಿನ ನಿಲ್ದಾಣ ಚಿತ್ರಕ್ಕಾಗಿ ಸಂಜಿತ್ ಹೆಗ್ಡೆ ಹಾಡಿರುವ ಗೀತೆ, ಕಿರಣ್ ಕಾವೇರಪ್ಪ ಅವರ ಸಾಹಿತ್ಯಕ್ಕೆ ಸಂಗೀತ ಕೌಶಿಕ್ ಶುಕ್ಲಾ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಪೈಲ್ವಾನ್ ಚಿತ್ರಕ್ಕಾಗಿ ವಿಜಯಪ್ರಕಾಶ್, ಕೈಲಾಶ್ ಖೇರ್ ಮತ್ತು ಚಂದನ್ ಶೆಟ್ಟಿ ಹಾಡಿರುವ ಗೀತೆ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಅರ್ಜುನ್ ಜನ್ಯ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ ಗಮನಿಸಿ, ಈ ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಘರ ಉಜ್ವಾಡು ಮಂಗಳೂರಿನ ಬಸ್ತಿ ಕವಿತಾ ಶೆಣೈಯವರೊಂದಿಗೆ ಸಂದರ್ಶನ ಕೇಳುವಿರಿ. 8 ಗಂಟೆಗೆ ಈ ರಾತ್ರಿ 8 ಗಂಟೆಗೆ ಇಂಗ್ಲಿಷ್ ಯುವವಾಣಿಯಲ್ಲಿ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶನಿ ನಿಲಯ ಇವರಿಂದ ಮಾದಕ ವಸ್ತುಗಳ ದುರ್ಬಳಕೆಯ ಜಾಗೃತಿ ಕುರಿತು ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಜೈನ ಧರ್ಮದ ಹಿನ್ನೆಲೆಯಲ್ಲಿ ರಚಿಸಿದ ನಯಸೇನನ ಧರ್ಮಾಮೃತ ಗ್ರಂಥದಿಂದ ಆಯ್ದ ಒಂದು ಕಥೆ. ಅರಿಷ್ಟ ಎಂಬುದು ಒಂದು ಗ್ರಾಮ. ಅಲ್ಲಿ ಒಬ್ಬ ಬೆಸ್ತ, ಅವನ ಹೆಸರು ಮೃಗಸೇನ, ಅವನ ಹೆಂಡತಿಯ ಹೆಸರು ಗಂಟೆ. ಗ್ರಾಮದ ಪಕ್ಕದಲ್ಲಿ ಸಿಂಪಾ ನದಿ ಹರಿತಾ ಇತ್ತು. ಅದರಲ್ಲಿ ಯಾವ ಕಾಲದಲ್ಲಿಯಾದರೂ ಯಥೇಚ್ಛವಾಗಿ ಮೀನುಗಳು ದೊರಕುತ್ತಿದ್ವು. ಮೃಗಸೇನ ಪ್ರತಿದಿನವೂ ಬೆಳಗ್ಗೆ ಬೇಗ ಎದ್ದು ಸಿಂಹಾ ನದಿಗೆ ಹೋಗಿ ಬಲೆ ಬೀಸ್ತಾ ಇದ್ದ. ಮಧ್ಯಾಹ್ನದವರೆಗೂ ಮೀನುಗಳನ್ನು ಹಿಡಿದು ಮನೆಗೆ ತರ್ತಾ ಇದ್ದ. ಗಂಟೆ ಅವುಗಳನ್ನು ಮಾರಿ ಬಂದ ಹಣದಿಂದ ಮನೆಗೆ ಬೇಕಾದ ಸಾಮಾನುಗಳನ್ನು ತಂದು ಹಾಕ್ತಾ ಇದ್ಲು. ಹೀಗೆ ಅವರು ಅನ್ಯೋನ್ಯವಾಗಿ ಸಂಸಾರ ಮಾಡಿಕೊಂಡಿದ್ರು. ಒಂದು ದಿನ ಮೃಗಸೇನ ಎಂದಿನಂತೆ ನದಿಗೆ ಹೋಗ್ತಾ ಇದ್ದ. ಮೀನು ಹಿಡಿಯುವ ಬಲೆ ಅವನ ಹೆಗಲ ಮೇಲೆ ಇತ್ತು. ದಾರಿಯಲ್ಲಿ ಬಲಗಡೆ ಒಂದು ಮರದಲ್ಲಿ ಒಬ್ಬರು ಜೈನ ಮುನಿಗಳು ಕುಳಿತಿದ್ರು. ಅವರ ಸುತ್ತಲೂ ಸ್ವಲ್ಪ ತಗ್ಗಾದ ನೆಲದಲ್ಲಿ ಅನೇಕರು ಗಂಡಸರು ಹೆಂಗಸರು ನಿಶ್ಶಬ್ದವಾಗಿ ಕುಳಿತಿದ್ರು. ಮುನಿಗಳು ಹೇಳ್ತಾ ಇದ್ದ ಮಾತುಗಳನ್ನ ಕಿವಿಗೊಟ್ಟು ಕೇಳ್ತಾ ಇದ್ರು. ಮುನಿಗಳ ಮೈ ಮೇಲೆ ಬಟ್ಟೆ ಇರಲಿಲ್ಲ, ತಲೆ ಬೋಳಾಗಿತ್ತು. ಆದರೂ ಅವರ ಮಾತನ್ನ ಗೌರವದಿಂದ ಕೇಳ್ತಾ ಇದ್ರು. ಬಣ್ಣ ಬಣ್ಣದ ವಸ್ತ್ರಗಳನ್ನ ಧರಿಸಿದ್ರು, ಅನೇಕ ಆಭರಣಗಳನ್ನ ತೊಟ್ಟುಕೊಂಡಿದ್ರು. ಎಲ್ಲ ಇಷ್ಟು ಐಶ್ವರ್ಯವಂತರಾದ ಈ ಜನ ಉಡುವುದಕ್ಕೆ ಒಂದು ಹರಕು ಬಟ್ಟೆಯೂ ಇಲ್ಲದ ಈ ಮುನಿಗೆ ಇಷ್ಟು ಗೌರವ ತೋರಿಸುತ್ತಿರುವುದು ಪರಮಾಶ್ಚರ್ಯವಾಗಿದೆ ಅಂತ ಮೃಗಸೇನ ಅಲ್ಲಿಯೇ ನಿಂತು ನೋಡಿದ. ಸ್ವಲ್ಪ ಹೊತ್ತಿನಲ್ಲೇ ತನ್ನ ಬಲೆಯನ್ನ ಸುತ್ತಿ ನೆಲದ ಮೇಲಿಟ್ಟು ತಾನು ಒಂದು ಅಂಚಿನಲ್ಲಿ ಕುಳಿತುಕೊಂಡು ಮುನಿಗಳ ಮಾತುಗಳನ್ನು ಕೇಳ್ದ. ಕೊಲೆ ಮಾಡಬೇಡಿ, ಕಳ್ಳತನ ಮಾಡಬೇಡಿ, ಸುಳ್ಳು ಹೇಳಬೇಡಿ, ಕಳ್ಳು ಕುಡಿಬೇಡಿ, ಅತಿಯಾಸೆ ಪಡಬೇಡಿ ಎಂದು ಮುನಿಗಳು ಹೇಳಿದ್ರು. ಹೇಳಿದ್ದು ಖಚಿತವಾಗುವಂತೆ ಅದಕ್ಕೆ ಉದಾಹರಣೆಯಾಗಿ ಅನೇಕ ಕಥೆಗಳನ್ನು ಹೇಳಿದ್ರು. ಮೃಗಸೇನ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದನೋ ಮುನಿಗಳ ಮಾತಿನಲ್ಲಿ ಅವನು ಮೈಮರೆತ. ಹೊತ್ತಾದದ್ದೇ ಅವನಿಗೆ ಗೊತ್ತಾಗಲಿಲ್ಲ. ಮುನಿಗಳ ಧರ್ಮೋಪದೇಶ ಮುಗಿಯಿತು, ಸಭೆಯಲ್ಲಿದ್ದವರೆಲ್ಲ ಎದ್ದರು. ಹೊರಡುವಾಗ ಮುನಿಗಳಿಗೆ ಅಡ್ಡಬಿದ್ದು, ಇನ್ನು ನಾನು ಕೊಲೆ ಮಾಡುವುದಿಲ್ಲ, ಇನ್ನು ನಾನು ಕಳ್ಳತನ ಮಾಡುವುದಿಲ್ಲ, ಇನ್ನು ನಾನು ಕಳ್ಳು ಕುಡಿಯುವುದಿಲ್ಲ ಎಂದು ಮೊದಲಾಗಿ ಒಬ್ಬೊಬ್ಬರು ಒಂದೊಂದು ವ್ರತವನ್ನ ನಡೆಸುತ್ತೇನೆಂದು ಪ್ರತಿಜ್ಞೆ ಮಾಡಿ ಹೊರಟು ಹೋದರು. ಎಲ್ಲರೂ ಹೊರಟು ಹೋದ ಮೇಲೆ ಮೃಗಸೇನ ಮುಂದೆ ಬಂದು ಮುನಿಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಿ, ಬಂದಿದ್ದವರು ಎಲ್ಲರಿಗೂ ಒಂದೊಂದು ವ್ರತವನ್ನ ದಯಪಾಲಿಸಿದ್ದೀರಿ, ನನಗೂ ಒಂದು ವ್ರತವನ್ನ ಕರುಣಿಸಿ ಕಾಪಾಡಬೇಕು ಅಂತ ಬೇಡಿಕೊಂಡ. ಮುನಿಗಳು ಅವನನ್ನ ಕರುಣೆಯಿಂದ ನೋಡಿದರು. ಮೀನುಗಳನ್ನ ಇದುವರೆಗೆ ಹಿಡಿದುಕೊಂಡು ಹಿಂಸಿಸುತ್ತಿದ್ದ ಈ ಮೃಗಸೇನ ಈ ಜನ್ಮದಲ್ಲಿ

0: ಯೇ ಅಹಿಂಸಾವ್ರತವನ್ನು ನಡೆಸಿ ಉದ್ಧಾರವಾಗುತ್ತಾನೆ ಅಂತ ಅವರ ದಿವ್ಯ ದೃಷ್ಟಿಗೆ ಗೋಚರವಾಯಿತು. ಅಪ್ಪ, ನೀನು ಕಳ್ಳು ಕುಡಿಯುವುದು ಬಿಟ್ಟು ಬಿಡು ಎಂದರು ಮುನಿ. ಬಿಸಿಲಿನಲ್ಲಿ ಹಗಲೆಲ್ಲ ಕೆಲಸ ಮಾಡಿ ಸೋತ ನಾನು ಕಳ್ಳನ ಹೇಗೆ ಬಿಡಲಿ ಎಂದ ಮೃಗಸೇನ. ಹಾಗಾದರೆ ಕಳ್ಳತನ ಮಾಡಬೇಡ, ಕಳ್ಳತನ ನನಗೆ ಬಾಲ್ಯದಿಂದಲೂ ಅಂಟಿ ಬಂದದ್ದು, ಅದನ್ನು ಹೇಗೆ ಬಿಡಲಿ? ಹಾಗಾದರೆ ಸುಳ್ಳನ್ನು ಆಡದೇ ಇರು. ವ್ಯಾಪಾರ ಮಾಡುವಾಗ ಸುಳ್ಳಾಡದೇ ಇದ್ರೆ ನಮಗೆ ಲಾಭ ಬರೋದಾದ್ರೂ ಹೇಗೆ? ಹೋಗ್ಲಿ, ಅತಿ ಆಸೆಯನ್ನಾದ್ರೂ ಬಿಟ್ಟು ಬಿಡು. ನಾನೇನನ್ನಾದ್ರೂ ಬಿಟ್ಟೇನು? ನಾನು ಬಿಟ್ಟರೂ ನನ್ನ ಹೆಂಡತಿ ಒಪ್ಪಬೇಕಲ್ಲ. ಸರಿ, ಇದು ಯಾವುದು ನಿನ್ನ ಕೈಲಿ ಆಗದೆ ಹೋದ್ರೆ ಕೊಲೆ ಮಾಡದೇ ಇರ್ತೇನೆ ಅಂತಾದ್ರೂ ಮನಸ್ಸು ಮಾಡು. ಮೀನು ಹಿಡಿಯೋದೇ ನನ್ನ ಜೀವನೋಪಾಯ ಆಗಿರುವಾಗ ನಾನು ಅಹಿಂಸೆಯನ್ನ ಹೇಗೆ ಆಚರಿಸಲಿ ಗುರುಗಳೇ? ಹಾಗಿದ್ರೆ ಒಂದು ಕೆಲಸ ಮಾಡು ಮೃಗಸೇನ, ಪ್ರತಿದಿನ ನೀನು ಬಲೆ ಬೀಸಿದಾಗ ಮೊದಲು ಸಿಕ್ಕಿದ ಒಂದು ಮೀನನ್ನಾದ್ರೂ ಕೊಲ್ಲದೆ ನದಿಗೆ ಬಿಟ್ಟು ಬಿಡು. ಇಷ್ಟಾದ್ರೂ ಅಹಿಂಸೆಯನ್ನ ಪಾಲಿಸೋದಕ್ಕೆ ನಿನಗೆ ಕಷ್ಟವಾಗಬಾರದು. ಇಷ್ಟು ಮಟ್ಟಿನ ಅಹಿಂಸೆಯನ್ನ ವ್ರತವಾಗಿ ಅಂಗೀಕರಿಸಿ ನಡೆಸಲು ಮೃಗಸೇನ ಒಪ್ಪಿದ. ಮುನಿಗಳಿಗೆ ಅಡ್ಡ ಬಿದ್ದು ಎದ್ದು ಸಿಂಪಾ ನದಿಗೆ ಹೋಗಿ ಬಲೆ ಬೀಸಿದ. ಬಲೆಗೆ ಒಂದು ದೊಡ್ಡ ಮೀನು ಸಿಕ್ಕಿತು. ಅಷ್ಟು ದೊಡ್ಡ ಮೀನನ್ನು ಮೃಗಸೇನ ಅದುವರೆಗೆ ಕಂಡಿರಲೇ ಇಲ್ಲ. ಆದರೂ ಮುನಿಗಳ ಸನ್ನಿಧಿಯಲ್ಲಿ ತಾನು ಕೈಕೊಂಡ ಅಹಿಂಸಾ ವ್ರತವನ್ನ ನೆನೆದು ಆ ಮೀನನ್ನ ದಡಕ್ಕೆ ಎಳೆದು ಎಸೆಯಲಿಲ್ಲ. ಇದು ನಾನು ಹಿಡಿದು ಬಿಟ್ಟ ಮೊದಲನೇ ಮೀನು ಅಂತ ಗುರುತಿಗಾಗಿ ಅದರ ಕೊರಳಿಗೆ ಒಂದು ಬಳ್ಳಿಯನ್ನು ಬಿಗಿದು ನದಿಯಲ್ಲಿ ಬಿಟ್ಟ. ಒಂದು 100 ಮಾರು ದೂರ ಹೋಗಿ ಮತ್ತೆ ಬಲೆ ಬೀಸಿದ. ಅದೇ ಮೀನು ತಿರುಗಿ ಸಿಕ್ಕಿತು. ಅದನ್ನು ಬಿಟ್ಟು ಇನ್ನೊಂದು 100 ಮಾರು ದೂರದಲ್ಲಿ ಹೋಗಿ ಪುನಃ ಬಲೆ ಬೀಸಿದ. ಪುನಃ ಅದೇ ಮೀನು ಸಿಕ್ಕಿತು. ಹೀಗೆ 5 ಸಲ ಬೇರೆ ಬೇರೆ ಕಡೆ ಬಲೆ ಬೀಸಿದ. 5 ಸಲವೂ ಅದೇ ಮೀನು ಬಲೆಗೆ ಬಿತ್ತು. ಮುನಿಗಳಿಗೆ ಮಾತು ಕೊಟ್ಟಿದ್ದನ್ನ ಮರೆಯದೆ ಮೃಗಸೇನ 5 ಸಲವೂ ಆ ಮೀನನ್ನ ಹಿಂಸಿಸದೆ ಬಿಟ್ಟು ಬಿಟ್ಟ. ಆ ವೇಳೆಗೆ ಸಂಜೆಯಾಯ್ತು, ಸೂರ್ಯ ಮುಳುಗಿದ, ಕತ್ತಲೆಯಾಯ್ತು. ಬರಿಗೈಯಲ್ಲಿ ಮನೆಗೆ ಬಂದ. ಬರುವಾಗ ದಾರಿಯಲ್ಲಿ ಬಿದ್ದಿದ್ದ ಪುಳ್ಳೆಗಳನ್ನು ಆರಿಸಿ ತಂದ. ಗಂಟೆ ಗಂಡ ಬರುವುದನ್ನ ಕಾಯ್ತಾ ಇದ್ಲು. ಅವನು ಬರಿಗೈಯಲ್ಲಿ ಬಂದದ್ದನ್ನ ನೋಡಿದ್ಲು. ಕೈಗೆ ಬಂದಿದ್ದ ಮೀನನ್ನ ಕೊಲ್ಲದೇ ಬಿಟ್ಟ ಅಂತ ಹೇಳಿ ಅವಳಿಗೆ ಅಸಾಧ್ಯವಾದ ಕೋಪ ಬಂತು. ಗಂಡ ತಂದಿದ್ದ ಪುಳ್ಳೆಗಳನ್ನು ಅವನ ಮೇಲೆ ಎಸೆದಳು. ಅವನನ್ನ ಹೊಡೆದು ಒದ್ದು ನಿನಗೆ ವ್ರತವನ್ನು ಕೊಟ್ಟ ಆ ಮುನಿಯ ಮನೆಗೆ ಹೋಗು ಅಂತ ಮನೆಯಿಂದ ಹೊರಗೆ ನೂಕಿ ಬಾಗಿಲು ಹಾಕಿಕೊಂಡು ಬಿಟ್ಲು. ಮೃಗಸೇನ ಮನೆಯ ಹೊರಗೆ ಜಗಲಿಯ ಮೇಲೆ ಮಲಗಿ ಚಿಂತಿಸಿದ. ನಿತ್ಯವೂ ತಂದು ಹಾಕುತ್ತಿದ್ದಾಗ ಈ ಗಂಟೆ ಎಷ್ಟು ವಿಶ್ವಾಸದಿಂದ ಇದ್ದಳು. ಒಂದು ದಿನ ತರುವುದು ತಪ್ಪಿ ಹೋದದ್ದಕ್ಕೆ ಎಂತಹ ಮಾರಿಯಾಗಿದ್ದಾಳೆ, ಸಂಸಾರದಲ್ಲಿ ಸಾರ ಇಲ್ಲ ಎಂದು ಮುನಿಗಳು ಅದಕ್ಕೆ ಹೇಳಿದ್ದು. ಏನಾದರೂ ಆಗಲಿ, ನಾನು ಅಹಿಂಸಾ ವ್ರತವನ್ನ ಕಾಪಾಡಿಕೊಂಡೆ, ಅದೇ ನನಗೆ ತೃಪ್ತಿ. ಮೃಗಸೇನ ಹೀಗೆಂದುಕೊಳ್ಳುತ್ತಿರುವಾಗ ಅಲ್ಲಿಗೆ ಒಂದು ಹಾವು ಒಂದು ಕಪ್ಪೆಯನ್ನು ಅಟ್ಟಿಸಿಕೊಂಡು ಬಂತು. ಕಪ್ಪೆ ತಪ್ಪಿಸಿಕೊಂಡಿತು. ಹಾವು ಮೃಗಸೇನನ ಉಂಗುಷ್ಟವನ್ನು ಕಚ್ಚಿತು. ಮೃಗಸೇನ ವಿಷವೇರಿ ಸತ್ತ. ಸಾಯುವ ಕಾಲದಲ್ಲಿ ಮೃಗಸೇನನಿಗೆ ಇಹಲೋಕದ ಬದುಕು ಸಾಕು ಎನಿಸಿತ್ತು. ಆ ದಿವಸ ಅವನು ಅಹಿಂಸಾ ವ್ರತವನ್ನು ಆಚರಿಸಿದ್ದ. ತಾನು ಆಚರಿಸಿದ ವ್ರತದ ಮಹಿಮೆಯಿಂದ ಮೃಗಸೇನ ಸತ್ತ ಮೇಲೆ ಸ್ವರ್ಗದಲ್ಲಿ ದೇವತೆಯಾಗಿ ಹುಟ್ಟಿದ. ಅಹಿಂಸೆಯೇ ಮೊದಲಾದ 5 ವ್ರತಗಳು ಜೀವಿಗಳನ್ನು ಉದ್ಧಾರ ಮಾಡುವಂತಹ ಉಪಾಯಗಳು. ಅವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ನಡೆಸುವುದಕ್ಕೆ ಕೈಲಾಗದಿದ್ದರೂ ಅಣುವಿನಷ್ಟು ಆಚರಿಸುವುದರಿಂದಲೂ ಕೂಡ ಉತ್ತಮ ಗತಿಯುಂಟಾಗುತ್ತದೆ. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
1: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
2: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
1: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
2: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
3: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
4: ಕಥಾಮೃತ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಝೇಂಕಾರ.
5: ಆಕಾಶವಾಣಿ ಝೇಂಕಾರ, ಮಕ್ಕಳ ಗೀತ ಗಾಯನ ಕಲಿಕಾ ಕಾರ್ಯಕ್ರಮ. ಈ ತಿಂಗಳ ಗೀತೆಯನ್ನು ಬರೆದವರು ಪ್ರಭಾವತಿ ಕೆದಿಲಾಯ ಪುಂಡೂರು. ಈ ಗೀತೆಗೆ ಸಂಗೀತ ಸಂಯೋಜಿಸಿ ಹೇಳಿಕೊಡುವವರು ಆಕಾಶವಾಣಿ ಮಂಗಳೂರು ಕೇಂದ್ರದ ನಿಲಯದ ಕಲಾವಿದರಾಗಿರುವ ಶ್ರೀ ಮೌನೇಶ್ ಕುಮಾರ್ ಛಾವಣಿ. ಈ ಹಾಡನ್ನು ಕಲಿಯಲು ಬಂದಿದ್ದಾರೆ ಮಂಗಳೂರಿನ ಚಿನ್ಮಯ ಸ್ಕೂಲ್ನ ಮಕ್ಕಳು. ಮಕ್ಕಳೇ, ಈ ಪದ್ಯ ಬರ್ಕೊಳ್ಳೋಕೆ ತಯಾರಾಗಿದ್ದೀರಲ್ವಾ? ಈ ಪದ್ಯವನ್ನು ಹೇಳ್ತಾರೆ ಅಕ್ಕ ವಿದ್ಯಾ ಮಹೇಶ್. ಮಕ್ಕಳೇ, ಕವನದ ಶೀರ್ಷಿಕೆ ದುಡಿಮೆಯ ಮಹಿಮೆ. ಏನ್ ಹೇಳಿ? ದುಡಿಮೆಯ ಮಹಿಮೆ. ಈ ಕವನದ ರಚನೆ ಯಾರ್ ಮಾಡಿದ್ದಾರೆ ಗೊತ್ತಾ? ಪ್ರಭಾವತಿ ಕೆದಿಲಾಯ ಪುಂಡೂರು ಅವರು. ಇನ್ನು ಕವನನ ಬರ್ಕೋತೀರಲ್ವಾ? ಸರಿ, ಪೇಪರ್ ಪೆನ್ ಎಲ್ಲ ಇದೆ ಅಲ್ವಾ? ಬರ್ಕೊಳ್ಳಿ. ದುಡಿಮೆಯ ಮಹಿಮೆ. ದುಡಿಯೋಣ ನಾವು ದುಡಿಯೋಣ, ಹೊಲದಲ್ಲಿ ಧಾನ್ಯವ ಬೆಳೆಯೋಣ.

0: ದುಡಿಯೋಣ, ನಾವು ದುಡಿಯೋಣ, ಹೊಲದಲ್ಲಿ ಧಾನ್ಯವ ಬೆಳೆಯೋಣ, ಹಸುರಿನ ಗಿಡಗಳ ಬೆಳೆಸೋಣ, ಉದರವ ತುಂಬಿಸಿ ನಲಿಯೋಣ. ಹಸುರಿನ ಗಿಡಗಳ ಬೆಳೆಸೋಣ, ಉದರವ ತುಂಬಿಸಿ ನಲಿಯೋಣ. ಬರ್ಕೊಂಡ್ರ? ವಿಧ ವಿಧ ಕೃಷಿಗಳ ಮಾಡೋಣ, ಮನದಲ್ಲಿ ಸಂತಸ ಪಡೆಯೋಣ. ವಿಧ ವಿಧ ಕೃಷಿಗಳ ಮಾಡೋಣ, ಮನದಲ್ಲಿ ಸಂತಸ ಪಡೆಯೋಣ. ನಮ್ಮದೇ ವಸ್ತುವ ಬಳಸೋಣ, ರೋಗದಿ ಮುಕ್ತಿಯ ಹೊಂದೋಣ. ನಮ್ಮದೇ ವಸ್ತುವ ಬಳಸೋಣ, ರೋಗದಿ ಮುಕ್ತಿಯ ಹೊಂದೋಣ. ಬರ್ಕೊಂಡ್ರ? ಮುಂದಿನ ಚರಣ, ಗ್ರಾಮದ ಪ್ರಗತಿಗೆ ತೊಡಗೋಣ, ಆಮದು ಕಡಿಮೆಗೆ ಶ್ರಮಿಸೋಣ. ಗ್ರಾಮದ ಪ್ರಗತಿಗೆ ತೊಡಗೋಣ, ಆಮದು ಕಡಿಮೆಗೆ ಶ್ರಮಿಸೋಣ. ದುಡಿತದ ಹಣವನ್ನು ಉಳಿಸೋಣ, ಬಡವಗೆ ದಾನವ ನೀಡೋಣ. ದುಡಿತದ ಹಣವನ್ನು ಉಳಿಸೋಣ, ಬಡವಗೆ ದಾನವ ನೀಡೋಣ. ಬರ್ಕೊಂಡ್ರಲ್ವಾ? ಕೊನೆಯ ಚರಣ, ಸಂತಸ ದುಡಿಮೆಯ ಗೈಯೋಣ, ರೋಗವ ದೂರಕ್ಕೆ ದೂಡೋಣ. ಸಂತಸ ದುಡಿಮೆಯ ಗೈಯೋಣ, ರೋಗವ ದೂರಕ್ಕೆ ದೂಡೋಣ. ನೆಮ್ಮದಿ ಜೀವನ ನಡೆಸೋಣ, ಕಾಯಕ ಮಹಿಮೆಯ ತಿಳಿಯೋಣ. ನೆಮ್ಮದಿ ಜೀವನ ನಡೆಸೋಣ, ಕಾಯಕ ಮಹಿಮೆಯ ತಿಳಿಯೋಣ. ಬರ್ಕೊಂಡ್ರಲ್ವಾ ಮಕ್ಕಳೇ? ಇದು ಪ್ರಭಾವತಿ ಕೆದಿಲಾಯ ಪುಂಡೂರು ಅವರು ಬರೆದಿರೋ ಕವನ. ಅಣ್ಣ ಮೌನೇಶ್ ಕುಮಾರ್ ಚಾವಣಿಯವರು ಈಗ ಹಾಡನ್ನು ಹೇಳ್ಕೊಡ್ತಾರೆ. ಅವರ ಜೊತೆ ಹಾಡಿ ಈ ಹಾಡನ್ನು ಕಲ್ತ್ಕೊಳ್ಳಿ.
1: ಮಕ್ಕಳೇ, ಹಾಡನ್ನು ಬರ್ಕೊಂಡಿದ್ದೀರಾ?
2: ಹೌದು ಸರ್.
1: ಇದು ಯಾರ ರಚನೆ?
2: ಪ್ರಭಾವತಿ ಕೆದಲಾಯ ಪುಂಡೂರು.
1: ಪ್ರಭಾವತಿ ಕೆದಲಾಯ ಪುಂಡೂರು ಇವರ ರಚನೆ. ಮೊದಲು ನಿಮಗೆ ಪಲ್ಲವಿಯನ್ನು ಹೇಳಿಕೊಡ್ತೀನಿ.

ಈಗ ಈ ಹಾಡನ್ನು ವಾದ್ಯಗಳ ಜೊತೆ ಹಾಡ್ತೀರಲ್ಲ ಮಕ್ಕಳೇ? ನಿಮ್ಮ ಜೊತೆ ವಾದ್ಯ ನುಡಿಸ್ಲಿಕ್ಕೆ ಬಂದಿದ್ದಾರೆ ತಬಲಾದಲ್ಲಿ ಶ್ರೀಲತಾ ಪ್ರಭು ಅವರು, ಕೀಬೋರ್ಡ್ ನುಡಿಸ್ಲಿಕ್ಕೆ ಬಂದಿದ್ದಾರೆ ಪ್ರವೀಣ್ ಪ್ರಭು ಅವರು.

0: ಇದುವರೆಗೆ ಈ ತಿಂಗಳ ಝೇಂಕಾರ ಮಕ್ಕಳ ಗೀತಗಾಯನ ಕಾರ್ಯಕ್ರಮ ಕೇಳಿದಿರಿ. ಪ್ರಭಾವತಿ ಕೆದಿಲಾಯ ಪುಂಡೂರು ಅವರ ರಚನೆಗೆ ಶ್ರೀ ಮೌನೇಶ್ ಕುಮಾರ್ ಛಾವಣಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಮಂಗಳೂರಿನ ಚಿನ್ಮಯ ಸ್ಕೂಲ್ನ ಮಕ್ಕಳಾದ ಮೌಷ್ಮಿ, ವಸುಂಧರಾ, ಪೂರ್ವಿ ಭಟ್, ಸುಷ್ಮಿತಾ, ಸುರಭಿ, ಅನರ್ಘ್ಯ, ಅನುಸೂಯ, ಪ್ರಥಮ್, ಚಿರಾಗ್, ಆಯನ್ ಮತ್ತು ಕೀರ್ತನ. ಈ ಕಾರ್ಯಕ್ರಮದ ಧ್ವನಿ ಮುದ್ರಣದಲ್ಲಿ ನೆರವಾದವರು ನಿಲಯದ ಕಲಾವಿದರಾದ ರಫೀಕ್ ಖಾನ್. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಝೇಂಕಾರ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಆಕ್ರೋಶ್ ಚಿತ್ರಕ್ಕಾಗಿ ಅನುಪಮ್ ಅಮೋದ್ ಹಾಡಿ.

ಅಂಜಾನಾ ಅಂಜಾನಿ ಚಿತ್ರಕ್ಕಾಗಿ ಶಿಲ್ಪಾ ರಾವ್ ಮತ್ತು ವಿಶಾಲ್ ದದ್ಲಾನಿ ಹಾಡಿರುವ ಗೀತೆ, ಸಾಹಿತ್ಯ ಕೌಸರ್ ಮುನೀರ್, ಸಂಗೀತ ವಿಶಾಲ್ ಶೇಖರ್.

ಜೋಡಿ ಬ್ರೇಕರ್ಸ್ ಚಿತ್ರಕ್ಕಾಗಿ ಕ್ಲಿಂಟನ್ ಸೆರೆಜೋ ಮತ್ತು ಶಫ್ಕತ್ ಅಮಾನತ್ ಅಲಿ ಖಾನ್ ಹಾಡಿರುವ ಗೀತೆ, ಸಾಹಿತ್ಯ ಇರ್ಷಾದ್ ಖಾಮಿಲ್, ಸಂಗೀತ ಸಲೀಂ ಸುಲೇಮನ್.

ಹಿಮೇಶ್ ರೇಷಾಮಿಯಾ ಅವರು ಸಂಗೀತ ನಿರ್ದೇಶಿಸಿ ಹಾಡಿರುವ ಖಿಲಾಡಿ 786 ಚಿತ್ರದ ಗೀತೆ, ಸಾಹಿತ್ಯ ಶಬ್ಬೀರ್ ಅಹಮದ್ ಅವರದು.

ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮುಂದೆ ಕೇಳಿ ಉದಿತ್ ನಾರಾಯಣ್ ಹಾಡಿರುವ ಡರ್ ಚಿತ್ರದ ಗೀತೆ. ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ಶಿವ್ ಹರಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗಾಯಕ ಜೋಡಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಖಯಾಮತ್ ಸೆ ಖಯಾಮತ್ ತಕ್ ಚಿತ್ರದ ಗೀತೆ. ಮಜ್ರೂ ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಆನಂದ್ ಮಿಲಿಂದ್ ಅವರ ಸಂಗೀತವಿದೆ.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈ ಪೂರ್ವಾನ್ನ 11 ಗಂಟೆಯಿಂದ ಮತ್ತಷ್ಟು ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆಕಾಶವಾಣಿ ಮಂಗಳೂರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಬಿ ಎಸ್ ಮಠ್ ಅವರ ವಯೋಲಿನ್ ವಾದನ ಕೇಳೋಣ. ತಬ್ಲಾ ಸಾಥಿ ಮಮ್ಮುಲಾಲ್ ಸಾಲ್ಗಾಂವ್ಕರ್. ಈಗ ಕೇಳಿ ರಾಗ್ ಭಟಿಯಾರ್, ವಿಳಂಬಿತ್ ಏಕ್ತಾಲ್, ದ್ರುತ್ ತೀನ್ ತಾಲ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಬಿ ಎಸ್ ಮಠ್ ಅವರ ವಯೋಲಿನ್ ವಾದನದಲ್ಲಿ ರಾಗ್ ಭಟಿಯಾರ್ ಕೇಳಿದಿರಿ. ತಬ್ಲಾ ಸಾಥಿ ಮಾಮುಲಾಲ್ ಸಾಲ್ಗಾಂವ್ಕರ್.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಆಕಾಶವಾಣಿ ಮಂಗಳೂರು ಬಾನಸೊರತ ಬಂದುಲೆಗು ಸರ್ವೆರೆಗ್ಲ ಮೋಕೆದ ಸೊಲ್ಮೆಲು ತುಳು ಕಾದಂಬರಿ ಓದುದ ಸರಣಿಡು ಇನಿಯಿತ್ತೆ ಜಾನಕಿ ಬ್ರಹ್ಮಾವರ ಮೇರು ಬರೆತಿನ ರುಕ್ಕು ಕಾದಂಬರಿದ ಓದು ಸೊರಕೊರ್ಪೆರು ಅಕ್ಷತಾರಾಜ್ ಪೆರ್ಲ.
2: ರುಕ್ಕುನ ಇಲ್ಲಗ ಮಧುರ ಬತದು ಪೋಪಿನವು ಎಚ್ಚಾಂಡ್ ಅಲೆನ ಬದುಕದ ರೀತಿಡು ಗಂಡಾಂತ್ರ ಉಂಡುಂದು ಆಲೆ ಪಣ್ಣುನೆರೆ ಸುರುಮಲ್ತೊಲು. ಪ್ರತಿ ಸರ್ತಿಲ ಸಮ್ಮನದ ಅಟಿಲಡ್ದು ಮೋಕೆಡು ಬಳಸುವಲು. ತಿಂಡಿ ತಿನಸದ ಪೊದಕೆ ಕೊರ್ದು ಕಡಪುಡ್ನಗ ಪೋಪೆ ಆಂಟಿ ಪಣ್ಪಿನೀನು ಪೋದು ಬರ್ಪೆ ಪಣ್ಪಾವಲು. ಬಡವೇರ್ನ ಎಡ್ಡೆಪುಗು ದುಡ್ಪಿನಾಲಂದು ಅಲೆಗು ದೇವೆರ್ಡ ಎಡ್ಡೆ ನಟೊಂಬಲು. ಒಂತೆ ಸಮಯಡೆ ಮಧುರನ ನಡಕೆಡು ಪರಕು ತೋಜೆರೆಗಾಂಡ್ ಬೇತೆ ಬೇತೆ ತುತ್ತೈತೊಡು ಗುರ್ತನೇ ಆವಂದಿಲೆಕ ಬರ್ಪಿನಿ. ಪೊರ್ತು ಕಂತಿಬೊಕ ಬರ್ಪಿನಿ. ಪುಲ್ಲಿ ಆವಡಾಂಡ ಪಿದಡುನು. ಜಯಾಡ ಇರ್ಲಿಡೀಲ ಪಂಚೇತಿಗೆ ಐಟು ನಡು ನಡುಟು ಇಂಗ್ಲಿಷ್ ಬೆರಕೆ. ಏತೋ ಸಂಗತಿಲು ರುಕ್ಕುಗು ತೆರಿಪೂಜಿ. ಆಂಡ ಮೋಹನನ ಬಗ್ಗೆದವು ಅರ್ಥ ಆಂಡ್ ಬಾಸೆ ಒವ್ವಾಂಡಲ ಅವು ಅರ್ಥ ಆಪಿಂಚಿನನೆ. ಮೋಹನೆವರಿ ಮಾಮಲ್ಲ ಮಾನವತಾವಾದಿ. ಇಂಚ ಪೀಠಿಕೆ ಪಾಡೊಂದೇ ಆಯನ ಸಾಧನೆಲೆನು ಪಟ್ಟಿ ಮಲ್ಪುವಲು. ಎನಡ ಆಯಗ ನಂಬುಗೆ ಪುಟ್ಟಿ ನೆಡ್ದಿಂಚ ಆಯನ ಕೂಟದಕ್ಲಿನ ಬಗ್ಗೆಡೇ ಪಣೊಂಡೆ. ಆ ಕೂಟ ಈತ್ನೆಟ್ಟನೆ ಹಳ್ಳಿಲೆಡು ಭೂಮಿದ ಮಾಲೀಕರನ ಶೋಷಣೆ ತಡೆತದಂಡು. ದಗಲ್ಬಾಜಿದ ದಳ್ಳಾಲಿಲೆಗು ನೀರು ಪರ್ಪಾದಂಡು. ಕಣ್ಣು ಕಟ್ಟದ ಕಾಂಟ್ರಾಕ್ಟರ್ನಕ್ಲೆಗು ಕಡೆ ಕಟ್ಟದಂಡು. ಜನವಿರೋಧಿಲೆನ ಬಗ್ಗೆಡು ಜನಜಾಗೃತಿ ಪುಟ್ಟಾದಂಡು. ಎಂಕ್ಲನ ಕಜ್ಜಲು ಮಾತ ಕಾನೂನುಡ್ದು ಪಿದಾ ಇದನೆ. ಅಂಚ ಸರಕಾರಗೂ ಇಂಕುಲು ಪಗೆ ನಕುಲು. ಸರ್ಕಾರದೊಟ್ಟುಡು ಪೊರುಂಬು ನೌಲ ಇಂಕ್ಲಿಗು ಬಂಗನೆ. ಸರಕಾರದ ಪೊಲೀಸ್ ಪಡೆಕು ಇಂಕುಲು ಸರಿಸಮನ. ಐಕಾತ್ರ ಅನ್ಯದ ಬಗ್ಗೆಡು ಜನಜಾಗೃತಿ ಪುಟ್ಟಾವುನ ಪ್ರಯತ್ನಗೂ ದಿಂಜ ಒತ್ತು ಕೊರೊಂದುಲ್ಲ. ಮೋಹನೆ ಸಾಮ್ರಾಜ್ಯ ಶಾಯಿಲೆಗು ಪರವಾಯಿನ ಕಾನೂನುದ ಬಗ್ಗೆಡು ಗರ್ವದಿವೊಂದೆ. ಆ ಕಾನೂನುದ ಪರಿಣಾಮ ಉಗ್ರ ರೀತಿಡು ತಟ್ಟುನು ಬುಡಕಟ್ಟು ಜನಾಂಗೊನೆ ಗಿರಿಜನಕುಲೆನೆ. ಆ ಪರಿಣಾಮನು ಅಂಕಿ ಅಂಶದೊಟ್ಟುಡು ಆಯಪಣ್ಣಗ ಬೆಕ್ಕ ಸಾಪುಂಡು. ಪರಿಸರ ಅಳಿಗೊಳಿ ಆಪಿನ ಬಗ್ಗೆಡು ದೂರದಿಷ್ಟಿ ದೂರದ ಅಲಚನೆ ಆಯಗುಂಡು. ಪರಿಸರ ನಾಶಾವು ಏರೆಡ್ದು ಏತಂದು ಆಯ ಲೆಕ್ಕಾಚಾರ ಕೊರ್ಪೆ. ಆಯಗು ಈತೇ ಆಸೆಲು. ಆಯಗು ಬಡವೆರ್ನ ಬಡಪತ್ತು ಪೋವೋಡು. ಜುಟ್ಟುಗು ಮಲ್ಲಿಗೆ ಬೋಡುಂದಿಜ್ಜಿ. ಬಂಜಿಗು ಗಂಜಿಗು ಬರ ಅವೆರೆ ಬಲ್ಲಿ. ದೇಶದ ಸಂಪತ್ತುನು ಮಾತೆರ್ಲ ಪಾಲು ಪಟೊಂದು ಅನ್ವೇಸೋಡು. ಮಾತೆರ್ಲ ಅಭಿಮಾನೋಡು ಬದುಕೋಡು. ಪ್ರಪಂಚದ ಪೊರ್ಲು ಒರಿಯೋಡು. ಜೀವಜಂತುಲೆಂದ್ಲ ಬದುಕೆರೆ ಬುಡೋಡು. ಇಂಚ ಮಾತ ಆಸೆಡೆ ಭಾಸ್ಕರನ ಕೂಟದ ಒಂಜಿ ಎಲ್ಯ ಗುಂಪು ಪಡ್ಡಾಯಿಗಟ್ಟದ ಬರೀಟ್ ಬಾರಿ ಬಿರ್ಸಿಡು ಬೆನೊಂದುಂಡುಗೆ. ಆ ಗುಂಪುಗೂ ಮೋಹನನೇ ಗುರ್ಕರೆಗೆ. ಪ್ರತಿ ಸರ್ತಿ ಬನ್ನಗಲ ಮಧುರನ ಮೋನೆಡು ಗೇಲುದನೇ ನಿರೇಲು. ಐಕ್ ಕಾರಣಲು ಉಲ್ಲನೆ. ಯಾನ ಆಸೆ ಮಲ್ತಿಲೆಕ್ಕನೆ ಯಾನು ಬೆನೊಂದುಪ್ಪುನ ಹಳ್ಳಿಡು ದಿಂಜ ಸುಧಾರಣೆ ಲಾಯ. ಆಯಿನಿ ಮೋಹನನ ದಳತಕ್ಲಿನ ಬಿರ್ಸಾದಿಗೆಡಾದೆ. ಆ ಬಿರ್ಸಾದಿಗೆದ ಗುಟ್ಟುನು ಮೋಹನೆ ಬಾಯಿಬುಡು ಪೂಜೆ. ಆ ಹಳ್ಳಿಗೆ ಜತ್ತಿನ ನಕ್ಸಲೆರು ಮೂಜಿ ಜನೋನು ಮೂಜಿ ಸರ್ತಿ ಪತ್ತುಕೊಣೆಯರು. ಮುಸ್ಕುಪಾಡೊಂದು ಕೋವಿ ಪತ್ತೊಂದು ಬರ್ಪ.

ಪಿರ್ಗಿ ಉರಿಯನ್ ಆಯನ ಇಲ್ಲಡ್ದೆ ರಾತ್ರೋ ರಾತ್ರಿ ರಟ್ಟಾಯರು, ಬೊಕ್ಕುರಿಯನ್ ಆಯನ ಜೀಪುಡ್ದು ರಟ್ಟಾಯರು, ನನೊರಿಯನು ಒವ್ವ ಲೇಸದಲ್ಪ ಬಿನ್ನೆರ್ನೆಲೆಕ ಪಾತೆರ್ದು ಮೋಸೊಡುಲೆ ತಂದು ಪೋಯರು. ಒವ್ವ ಒಂಚಿ ಗುಟ್ಟುದ ಜಾಗೆಡು ಒಂಜಿ ಒಂಜಿ ದಿನ ಒರ್ತೊಂದು ಮನದಾನಿ ಪಿರಕಡಪುಡ್ದೆರು. ಅಕ್ಲೆಗು ಸಿಕ್ಸೆಡ್ ಗಾಯಗಡಿ ಆತಜಿ, ಆಂಡ ಬಿಡ್ತಿಗೆ ಜೋರ್ದನೇ ಆದುಪ್ಪು. ಪೋದು ಪಿರಬತ್ತಿನ ಈ ಮೂವೆರು ಪಂಚಾಯಿತಿ ಅಧ್ಯಕ್ಷೆ, ಸಾಲದ ಹೆಡ್ ಮಾಸ್ಟರ್, ಆರೋಗ್ಯ ಕೇಂದ್ರದ ದಾಖದಾರೆ. ಬನ್ನಗ ಮಕ್ಕಳು ಮೂವೆರ್ಲ ಉಗುರು ತುಂಡಾತಿನ ಪಿಲಿಕುಲೆ. ತನ್ಕುಲು ಓಡಿಗು ಪೋಯ, ಎರಡ್ದಾದು ಪೋಯ, ದಾದ ಮಾತ ಅನ್ಬೇಸದ, ದಾದೆಕ್ ಮಾತ ಒತ್ತೊಂದ, ಉಂಜೆನ್ಲ ಬಾಯಿ ಬಿಡ್ಪುಜೇರು. ಆಂಡ ಆನಿಡ್ದಿಂಚ ಅಕುಲು ಕೈಬಾಯಿ ಸುದ್ದದ ಸಾಚಾ ಜನಕುಲಾಯರು. ಮೋಹನೆ ಪಣ್ಪಿಲೆಕ್ಕೊಡು ನಕ್ಸಲ್ ಚಳವಳಿತ ಬೇರು ಕರ್ನಾಟಕೊಡ್ಲ ಗಟ್ಟಿಡೇ ಉಂಡು. ಒವ್ವೇ ಪಕ್ಷ ಬರಡು ಆಡಳಿತಾತ್ಮಕವಾದ ಹಳ್ಳಿಲೇನು ದೂರ ದೀಪುಂಡು. ಹಳ್ಳಿದ ಸ್ಥಿತಿ ಎಂಚನೇ ಉಪ್ಪಡು, ಅವು ಉದ್ದರ ಆವಡುಂದೇ ಪ್ರಚಾರ ಕೊರ್ಪಿನಿ. ಯೋಜನೆದ ಪಣವು ಪಗೆಲ್ ದರೋಡೆದ ಕೂಟೊಡು ಬೇತೆ ಬೇತೆ ಸ್ತರಕ್ಕೆ ಪರಪುಂಡು. ನಡು ನಡುಟ್ಟು ನಕ್ಷತ್ರಿಕೆರ್ನ ಕಾಟ ಬೇತೆ. ಅಪರೂಪಗೊರ ಅಪರಾಧ ಪತ್ತೆ ಆಪುಂಡು, ಆಂಡ ಸಿಕ್ಸೆ ಆಪುಜಿ. ರಾಜಕಾರಣಿಲೇ ದರೋಡಿಡು ಸೇರೊಂಡ ಸಿಕ್ಸೆ ಕೊರ್ಪಿನ ಕುಲೇರು. ಕೇಸು ನ್ಯಾಯಾಂಗದ ಕಟ್ಟೆ ಮಿತ್ತೆರುಂಡಲ ತೀರ್ಪು ಬನ್ನಗ ಅಪರಾಧ ಪ್ರಕರಣ ಚಪ್ಪೆ ಆದುಪುಂಡು. ತೀರ್ಪುಗೂ ತರೆಕೊರ್ಪಿನಿ ಏರಂಡಲ ಉರಿ ಇರುವೆರು, ಅವುಲ ಸಾಮಾನ್ಯರು. ಈ ಇರಸ್ತಿಗೆಡು ಹಳ್ಳಿಲು ಉದ್ದಾರ ಆಪಿನೆಂಚ. ಲಂಚದಯನ ನಾಲಿಗು ಉಗುರು ಕಂತಾವು ನಕಲೇರು, ಬಂಜಿ ಭಕ್ತದ ತಿಂದಿನೇನು ಕಕ್ಕಾವು ನಕಲೇರು. ಪ್ರಜಾಪ್ರಭುತ್ವದ ಬಂಗಾರ ಪರ್ಬ ಮುಗಿಂಡಲ ಆದಿವಾಸಿ ಬುಡಕಟ್ಟು ಜನಾಂಗದ ಕುಲೆಗು ಬರವುದ ಬಲಬೈದಜಿ. ಕೆಲ ರಾಜ್ಯಡು ಏತೋ ಜನ ಬಂಜಿಗು ನುಪ್ಪು ಇಜ್ಜಂದೆ, ಕೇರೆ ಕಪ್ಪೆ ತಿನ್ನೊಂದುಲ್ಲಿರು ಪಂಡ ಉಂದೆಕು ಏರು ಹೊಣೆ. ದೇಸೊಡು ಬೆನ್ಪಿನ ಭೂಮಿಗು ಬರ ಉಂಡ, ಬೆನ್ಪಿನ ಜನಕ್ಲೆಗು ಬರ ಉಂಡ. ಬೆನ್ನಿದಕ್ಲೆನವು ಇನಿಕ್ಲ ಸಾಲ ಸೋಲದ ಹಾಡ್ಗತಿಯೇ. ಬುಳೆಯಿನೇಕು ಬಿಲೆ ಇತ್ತಿಂಡತ್ತ ಬೆನ್ನಿದಾಯೆ ತರೆದಿರ್ಪುನು. ಬಂಗೋಡು ಬುಳಸಲೆ ದೆತ್ತಿನಕುಲು ದೆತೊಂಬಿನಕುಲಿಜ್ಜಂದೆ ಐನೇ ರಾಸಿ ಪಾಡೊಂದು ಕಣನೀರು ದೆಪ್ಪುನು ಪಂಡ ಅರ್ಥ ಉಂಡ. ನಮ್ಮ ಆರ್ಥಿಕ ನೀತಿ ಸೋತಿನೆಟೆ ಆತ ಬೆನ್ನಿದಾಯೆಗು ಜೀವದೆ ತೊಂಬಿನ ತುರ್ತು ಬರ್ಪಿನಿ. ಇಂಚಿಪ್ಪ ದೇವೆರ್ಲ ನಮ್ಮ ದೀಲೆಕ್ಕನೆ. ದೇವಸ್ಥಾನದ ಅಂಗ ಆಕಾರ ಪೂಜೆ ಪರಕೇಲು ಮುಖ್ಯ. ಕೆಬಿಟ್ ಕೇಣಂದಿನಂಚಿನ ಯಜ್ಞಯಾಗೊಲುಲ ಇತ್ತೆ ನಡತೊಂದುಂಡು. ವರ್ಷದ ಮುನ್ನೂತ್ತ ಅಚಿಪ್ಪತ್ತೈದಿನೋಲ ದೇವೆರ್ನ ಪುಲಯೊಡು ಮಠ ಮಂದಿರ ಮಸೀದಿ ಗುಡಿಗುಂಡಲೆಡು ಆರಾಧನೆಲೆ. ಗೌಜಿಗದ್ದಲೊಡು ಒಂಜೆ ಕೊಂಜಿ ಸೋಡುಪಾಡೆ. ನಿನ ದೇವೆರಿಯಲ್ಯ ಎನ ದೇವಿರು ಮಲ್ಲೆ ಪಣ್ಪಿನನೇ ಈ ಗೌಜಿಗದ್ದಲದ ಉದ್ದೇಶ. ಭಕ್ತಿ ಪಂಡ ದೇವೆರಡ ನಂಕುಪ್ಪುನ ಇಶ್ವಾಸ ಪ್ರೀತಿಂದು ಪಂಡು ಕೊರಡಾಯಿನಕುಲೆ ಈ ದೇವೆರಡು ಮಲ್ಲೆ ಏರಂದು ಪೈಪೋಟಿದ ಪ್ರಯತ್ನಗ ಪಿದಡುಂಡ ಮತಭೇದ ಲಡಾಯಿಗು ಮೂಲಾವಂದೆ ಕುಲ್ಲುಂಡ. ಮತಭೇದದ ಬೆರ್ಮೆ ನಮ್ಮ ಬದುಕದ ತಿರ್ಲು ಪೊರ್ಲುನೆ ಪೊತ್ತಾವೊಂದುಂಡು. ಒಟ್ರಾಸಿಡು ಓಲು ತೂಂಡಲ ತಿದ್ದುಪಡಿ ಸುಧಾರಣೆ ಬೋಡುಂಪಿನ ಸ್ಥಿತಿ. ಕವಿ ಬೇಂದ್ರೆ ಪಣ್ಪಿಲೆಕ ಕುರುಡು ಕಾಂಚಾಣದ ನಗೆನಾಚಿಕೆ ದಯದಾಕಿನ ದಾಂತಿನ ಕುಣ್ಕೆ. ಉಂದೇನು ಉಂತಾವಡಾಯಿನೇ ಇತ್ತೆದ ಗರ್ಜಿ, ಉಂದೇನು ಉಂತಾವಡಾಂಡ ಗಟ್ಟಿದ ಸರಕಾರ ಬೋಡು. ಐಕಾದೆ ಬೇತೆ ಉಂಜಿ ಪಡೆ ಕಟ್ಟೊಡಾಪುಂಡು. ಆ ಪಡೆನೆ ಎಂಕ್ಲೆನವು. ಎಂಕ್ಲೆನ ಉದ್ದೇಶೋಡು ಸುರುತ ಪಜ್ಜೆನೆ ಹಳ್ಳಿ ಮೂಲೆದ ಬಡವೆರ್ನ ಉದ್ದಾರ. ಅಕ್ಲೆನ ನಾಗರಿಕತೆ ತ ನಿಲೆಕ್ ಮುಟ್ಟಾವುನವು. ಅಕ್ಲೆಗ್ ಹಕ್ಕದ ಪ್ರಜ್ಞೆ ಪುಟ್ಟಾವುನವು. ಇಂಚಿಪ್ಪ ಎಂಕ್ಲೆನ ಕಜ್ಜೊಗು ಬೆರಿಬಲ ಕೊರ್ಪಿನ ಕುಲುಲ್ಲೆರು. ಅನ್ನೆಯಗು ಪ್ರತಿಭಟನೆನೆ ಎಂಕ್ಲೆನ ತತ್ವ. ಆಂಡ ದೇಶ ಕೊಡಿ ಕಡೆತ ಅನ್ನೆಯನು ತಡೆಪುನಾತ್ ಸಂಖ್ಯದ ಬಲ ಇಜ್ಜಂದಿನೆಟಾದ ಎಂಕ್ಲೆನ ಚಳವಳಿ ಸಾರಾಸಗಟ್ಟಡು ನಡಪುಜಿ. ಸದ್ಯಗೂ ಕ್ರಾಂತಿದ ಕಳೊಟ್ಟು ಉಳ ಉಂಡಿದ ತಂತ್ರೊಲೆಡೆ ಸರಕಾರದ ತಿಗಲೆ ನಡ್ಗಾವುನು. ಜನಕುಲೆಗು ಜಾಗೃತಿದ ಲೆಪ್ಪು ಕೊರ್ಪಿನೇಕಲ ಸದ್ಯ ಉಗ್ರ ಕಜ್ಜೊಲೆ ಬೋಡಾಪುಂಡು. ದುಷ್ಟ ಪಗೆಮಾನಿಲೆಗು ಬಗೆ ಮಲ್ಪೊಡಾಂಡ ನೆಲಬಾಂಬುಲಾ ಬೋಡಾಪುಂಡು. ಆಂಡ ಅವು ಪುಡಾನಗ ಪಾಪದಕ್ಲೆನ್ಲ ಬಲಿದೆ ತೊಂಬಿನ ದುರದೃಷ್ಟಲಾ ಬರ್ಪುಂಡು. ಅವು ತಪ್ಪುಂದು ಎಂಕುಲು ಒಪ್ಯನುವ ಪಸಿತಾಪ ಆಪುಂಡು. ಆಂಡ ಚಳವಳಿ ಉಂತಾವ್ಲೆಕ ಇಜ್ಜಿ. ಉಂತಾಂಡ ಸೊರ್ಕಿನಾಯೇ ಸೊರ್ಕುದೇ ಪೋಪೆ. ಎಡ್ಡೆ ಬೇಲೆಡು ಒರವರ ಪಡ್ಕೆ ಘಟನೆ ನಡಪುಂಡೆ.
ಈ ಲೋಕಡು ಈತ್ನೇಟ ಏತೊಂಜಿ.

0: ದುಷ್ಟ ಕಜ್ಜೊಲ್ ಆತಂಡ. ಎಂಕ್ಲನವು ಆ ಬಗೆತ ಅತ್ತ. ದುಷ್ಟ ಸಂಹಾರದ ಉದ್ದೇಶಡು ಗಳಸೊಂಬಿನ ಪನೀತು ದುಷ್ಟ ರೀತಿ ಆತೆ. ದುಷ್ಟ ಸಂಹಾರಗೂ ದುಷ್ಟ ಎಂಟು ಬೋಡಿನ್ ಪಿನೈನ್ ನಮ್ಮ ಪುರಾಣಲುಲ ಒತ್ತೊಂಬ. ರಾಮಾಯಣಡು ರಾವಣನ ಕೊಲೆ ಆಯಿನಂಚ. ಧರ್ಮಯುದ್ಧಾಂದ ಪುದರ್ಪೋತಿನ ಕುರುಕ್ಷೇತ್ರಡು ಏತೊಂಜಿ ದುಷ್ಟತಂತ್ರೊಲಿತ್ತ. ವಾಲಿಬಲಿ ಆಯಿನೆಂಚ. ಕರ್ಣಗು ಕಡೆಕಾಲ ಬತ್ತಿನೆಂಚ. ಬಲಿಚಕ್ರವರ್ತಿ ಪಾತಾಳಗೂ ಎತ್ತಿನಂಚ. ಗೆಂದು ನೆಟ್ಟು ರಡ್ಡು ನಮೂನೆಲುಲ್ಲ. ಒಂಜಿ ದೈರೊಡು ದಂಡು ಕಾದನವು. ನನೊಂಜಿ ಕುಯಿಂತ್ರಿಡು ಮೂಲ ಮುಯ್ಪುನವು. ಬುದ್ಧ್ಯಂತೆರ್ನ ಬಗ್ಗೆ ರಡ್ಡನೆದವೆ. ಈ ಭೂಮಿಡು ಇನಿಕ್ಲ ಮಿರೆಪಿನಿ ಈ ಕುಯಿಂತ್ರಿದ ಕುಟ್ಟಿಲೆ. ಎಂಕ್ಲೆನವು ಆ ಮಟ್ಟದ ಕುಯಿಂತ್ರಿ ಅತ್ತ. ಎಂಕ್ಲೆಗು ಪರಪಂತೆ ಭೇದ ಇಜ್ಜಿ. ಅನ್ನೇದಕುಲು ಏರೆ ಆವಡು. ಜಾತಿ ಮತ ಒವ್ವೆ ಆವಡು. ದೊಂಕುನ ಕಾರು ಏರೆನವೇ ಆವಡು. ಅವೆನು ಪತ್ತದು ಅಕ್ಲೆನು ನಿಲಕ ದರ್ಪೊಡು. ದರ್ಪುವೆಂಪಿನ ಪೋಡಿಗೆಡೆ ನಮ್ಮ ಸಮಾಜಡು ದುಷ್ಟತನ ದೂರ ಆವಡು. ಇನಿಕೋಡೆಡು ಅನ್ನೇನು ತಡೆಪುನಯಗೆ ಸಮಾಜಘಾತಕ್ಕೆ ಪಣ್ಪಿನ ನಿಸಲ್ಪಟ್ಟಿ. ಆಯನೇ ಪಾತಕಿ, ಆಯನ ಕೈಕೇ ಕೋಳ. ಐಟಾದು ಎಂಕುಲು ಮದೆಮದೆಟ್ಟು ಗುಟ್ಟುಡು ಬದುಕೊಡಾಪುಂಡು. ಉಗ್ರಸಾದಿಡು ಇಷ್ಟ ಇಜಿಡಲ ಅವೇನೇ ತರ್ಕೊನಡಾಪುಂಡು. ಈ ಸಾದಿಡು ಗಂಡಾಂತ್ರೊಲೇ ದಿಂಜ. ಏಪ ಬಲಿ ಆಪಂದು ಪಣ್ಯರೆಗಾಪುಜ್ಜಿ. ಆಂಡ ಸಾವುಗು ಕೂಟದಕುಲು ಎರ್ಲ ಪೋಡಿಜೆರು. ಯಾನ್ಲ ಅಂಚೆನೆ ಯಾನ್ ಸೈತೆಡಲ ಎನಬೇಲೆನು ದುಂಬರಿಪುನ ದಿಂಜ ಜವಣೆರು ತಯಾರಾತೆರು. ಎಂಕು ಬೋಡಿತಿನಿ ಆತೆ. ಕ್ರಾಂತಿದ ತುಡರು ತೆಕ್ಕೆರೆ ಬಲ್ಲಿ. ಶಾಂತಿ ಉಂಡಾಪಿನ ಮುಟ್ಟ ಜಳಕ್ಕೊಡೆ. ಮಧುರ ಪಣಂಬಿನೇನು ಕೇಣುನ ರುಕ್ಕು ಮಾತೆನ್ಲ ಒಪ್ಪೆಂಬುಜಲು. ಒರೋರ ಇರ್ಲಿಡೆ ಅಲೆಡ ತರ್ಕ ಪಾತಿರುವಲು. ಅಲೆನ ತರ್ಕದ ಪಾತಿರ ಒಂಜೆ. ದುಷ್ಟ ಕಜ್ಜಗು ದುಂಬಾಪಿನ ನರಮಾನಿಲು ದುಷ್ಟೆರೆ ಅತ್ತಾ ಪಣದು. ಆಂಡಾವೇನು ಮಧುರ ಒಪ್ಪಿನು ಜಲು. ಮೋಹನನ ಪರವಾದೇ ಉಂತುನಾಲು ಪಣಂಬಿನಿ ಮೋಹನಡ ತಿರಿಯುಂಡಿನ ಇಚ್ಚಾರೋಲೆನೆ. ಯಾನ್ಲ ಸುರುಸುರುಕು ಮೋಹನನು ದುಸ್ತೆರ್ನ ಸಾಲಡೇ ಗೆಂಟೊಂದಿತ್ತೆ. ಆಂಡ ಆಯನ ಭಾಷಣಲು ಎನ ಲೆಕ್ಕಾಚಾರನು ನಿಧಾನಡು ತಪ್ಪು ಒಂದು ತೆರ್ಪಾಯ. ಎಂಕ್ಲೆನ ಚಳವಳಿತ ಮರ್ಮ ತಿರಿಯಂದು ಎಂಕ್ ಸಾಯ ಮಲ್ಪುನ ಜನಕುಲು ಬೋಡು. ಹಳ್ಳಿದ ಜನಕ್ಲೆಗ್ ಎಂಕ್ಲೆಡ ನಂಬುಗೆ ಪುಟ್ಟವನಕಲು ಬೋಡು. ಉಂದೇ ಊರುಡು ಕೆಲವೆರು ಎನಡ ಇಶ್ವಾಸುಡು ನಡತೊಂಬಿನಕುಲುಲ್ಲೆರು. ಅಂಚಾದು ಇರೆನ ಪರಿಚಯ ಮಲ್ತುನರೆ ಗಾಯಿನಿ. ಈರ್ ದಾದ ಮಲ್ಪೋರು ಎನನ ಪತಕೊರ್ಪರ. ಅತ್ತ ಎನ ಉದ್ದೇಶನು ಆದಿರ್ಪುವರ. ಇಂಚವರ ಮೋಹನ ಎನಡ ಕೇನೊಂಡೆ. ಸರಕಾರದ ಓರೆದಿಷ್ಟಿ ಎನಮಿತ್ತು ಉಂಡು. ಏರಾಂಡಲ ಸೂಚನೆ ಕೊರಿಯರಿಡ ಏನನು ಒಂಜಿ ಕಂಬುಲಿ ಪ್ರೀತಂಚ ಕುಡ್ತು ಅರೆಂಚಿದು ದಕ್ಕುಂಡು. ಕಾಡಿಡು ಅಕ್ಲೆಗ ಯಾನ ಪಕ್ಕಗು ತಿಕ್ಕುಜಿ. ಪತ್ತೆರೆ ಬತ್ತೆರಡಲ ಮಂಡೆಕಿರುಂಬೊಂದು ಪಿರಪೋಪಿಲೆ ಕದ ಮಡೆಂಜಿ ಗೊಬ್ಬು ಎನಡ ಉಂಡು. ಒರವೊಂಜಿ ಮಲ್ಲ ಪೆಲತ ಮರೋಟೆ ಅಡಂಗದು ಪೊಲೀಸರ್ನ ಕಾರು ಬಾರನು ಕಣ್ಣು ಬುಳಾದು ತೂವೊಂದಿತ್ತೆ. ಅಕ್ಲೆಗ ಏನನು ಎಂಚಲ ಪತದು ಓಲಿ. ಆಂಡ ಅಕುಲು ಮನದಿದು ಬೆನ್ಪುಜೆರು ಸಂಬೊಳಗು ಬೆನ್ಪೆರು. ಎಂಕುಲಂಚತ್ತು ಗುರಿದಿ ಒಂದು ಬೆನ್ಪಿನ ಗನ್ನದ ಗುರ್ಕಾರ ನಕುಲು. ಇಂಚ ಪನ್ನಗ ಗೊತ್ತಾಂಡು ಮೋಹನೆವರಿ ಪಕ್ಕಾ ನಕ್ಸಲೈಟು ಪಂಡದು. ನಕ್ಸಲೆರ್ನ ಚಳವಳಿತ ಚರಿತ್ರೆನು ಆಯನ ಬಾಯಿಡಿ ಕೇಣ್ಣಗ ನಮ ಕೆಬಿ ಕೊಂಡೆ ಆಪುಂಡೆ. ಇಂಚ ಮೋಹನನ ಬಗೆಟ್ಟು ಪಣ್ಣೊಂಡಿನ ಮಧುರಲ ಉರ್ತಿ ನಕ್ಸಲೈಟ್ ಆಪಲ. ಅತ್ತ ನಕ್ಸಲೆರನ ತಾದಿದ ಪಜ್ಜೆನು ಮದತ್ತದು ಸರಿಸಾದಿದಂಚಿ ನಡಪುವಲ. ನನತ್ತ ಹೆಗ್ಗೆಡಿಕೇನುಗ
1: ಈತೆನೇಟ ತುಳು ಕಾದಂಬರಿ ಓದುದ ಸರಣಿ ಮೂಡ್ದು ಬತ್ತಂಡು. ಕಾದಂಬರಿದ ಬರವು ಜಾನಕಿ ಬ್ರಹ್ಮಾವರ. ಬರವುಗು ಸ್ವರ ಅಕ್ಷತಾರಾಜ್ ಪೆರ್ಲ. ಈ ಹೆಗ್ಗೆ ಇಡೆಗುಮುಗಿಂಡು.

ಬರ್ಸ ಇಜ್ಜಿ ಇಜ್ಜಿ ಪನೊಂದೆ ಕಡೇಸುದು ಬರ್ಸ ಸುರುವಾಂಡ್. ಬರ್ಸ ಬತ್ತಜಿಡ ದಾದಮಲ್ಪುನೆ ಪನ್ಪಿನ ಬೆನ್ನಿದಕ್ಲೆನ ಮಂಡೆ ಬೆಚ್ಚಲ ಒಂತೆ ಕಡಿಮ್ಯಾಂಡ್. ಬೆನ್ನಿ ಬೇಸಾಯ ಪನ್ನಗ ನಮಕ್ ನೆನಪಾಪುನೆ ಉರಾಲುಲು ಬೊಕ್ಕ ಓಬೇಲೆ ಪದಕುಲು. ಈ ಉರಾಲು ಓಬೇಲೆ ಪದಕುಲು ಏತು ಸರ್ತಿ ಕೇಂಡಲ ಕುಡ ಕುಡ ಕೇನಗ ಪನ್ಪಿನ ಅಂಗು ಪುಟ್ಟಾವುಂಡು. ಆ ಕಾಲಗೂ ಈ ಕಾಲಗೂ

ಉಲಾಲು ಓಬೆಲೆ ಪದತ್ತ ಬಗ್ಗೆ ಪಾತೆರ್ದಾಂಡು. ಉಲಸಾದಿದ ಬಗೆಟ್ಲ ಒಂಜಾತು ಪಾತೆರಿಯ. ನನಾತ್ ಪಾತೆರ್ಗ ನನತ್ತ ಎಗ್ಗಿಡು ಪನಂದು ಇನಿತ್ತ ಕಾರ್ಯಕ್ರಮಗೂ ಮುಗಿತಲದ ಚುಕ್ಕಿದೀಪೆ ಸೊಲ್ಮೆಲು.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡಬಹುದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಸಾಹಿತ್ಯ ಲೋಕದಲ್ಲಿ ಸೃಜನಶೀಲತೆಯ ಪಯಣ, ಭಾವನೆಗಳ ಕಡಲಿಗೆ ಸಾಹಿತ್ಯದ ನಾವೆಯಾದ ಚೇತನ, ಹೆಣ್ಣಿನ ಅಂತರಾಳದ ಧ್ವನಿಗೆ ಅಕ್ಷರ ರೂಪ ನೀಡಿದ ಖ್ಯಾತ ಲೇಖಕಿ, ಬರಹಗಾರ್ತಿ, ಸ್ತ್ರೀವಾದಿ ಚಿಂತಕಿ ಚಂದ್ರಕಲಾನಂದ ಅವರ
1: 25ರ ಹಬ್ಬದ ನೆಲೆಯಲ್ಲಿ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ದೆವು ನಮ್ಮ ಜಿಲ್ಲೆಯಲ್ಲಿ. 500 ಲೇಖಕಿಯರು, ಸಾಹಿತ್ಯಾಸಕ್ತರು ಮತ್ತು ಲೇಖಕಿಯರು ಕಾಸರಗೋಡು ಸೇರಿ ಅವರೆಲ್ಲರೂ ಬಂದು ಸೇರಿದಾಗ ಈ ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟು ನಮ್ಮ ಜಿಲ್ಲೆಗೊಂದು ಲೇಖಕಿಯರ ಸಂಘ ಬೇಕು ಅಂತ. ಮೊದಲು ನಾವು ಅದರ ಉಪಘಟಕ ಆಗುವುದು ಅಂತ ಇತ್ತು, ಆದರೆ ಪ್ರೊಫೆಸರ್ ಲೀಲಾ ಭಟ್ ಅವರು ಇಲ್ಲ ಬೇಡ, ನಾವು ಉಪಘಟಕ ಬೇಡ, ನಾವೇ ಸ್ವಂತವಾಗಿ ಮಾಡುವ ಅಂತ ಹೇಳುವಂಥ ಒಂದು ಬೆಜೆಂಟಲ್ಲೇ ಕಾರ್ಯಕ್ರಮ ನಡೆದದ್ದು. ಅದೆಲ್ಲ ಕರಾವಳಿ ಲೇಖಕಿಯರು, ಲೇಖಕಿಯರು ಮಾತ್ರ ಸಾಕಾಗೋದಿಲ್ಲ, ಯಾಕಂದರೆ ಎಷ್ಟೋ ಜನ ಆಸಕ್ತರು ಓದುಗರು ಇಲ್ಲದಿದ್ದರೆ ಎಲ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಲೇಖಕಿಯರು ಮಾತ್ರ ಇರೋದು, ಇಲ್ಲಿ ಓದುಗರನ್ನು ಸೇರಿಸಿಕೊಂಡು ಮಾಡಿದ್ದೇವೆ ನಾವು. ಹಾಗೆ
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
2: 1976 ಡಿಸೆಂಬರ್ 11 ಮಂಗಳೂರು ಆಕಾಶವಾಣಿ ಪ್ರಾರಂಭವಾದಾಗ ನಮ್ಮ ಮನೆಗೆ ರೇಡಿಯೋ ಬಂತು. ಅಂದಿನಿಂದ ಮಂಗಳೂರು ಆಕಾಶವಾಣಿಯ ಪ್ರತಿದಿನದ ಕೇಳುಗರು ನಾವಾದೆವು. ಕಿವಿಗಡರುವ ಅಬ್ಬರದ ಹಿನ್ನೆಲೆ ಸಂಗೀತ ಇಲ್ಲದೆ ಕಿವಿಗಿಂಪಾಗಿ ಭಾವದಲೆಯಲ್ಲಿ ತೇಲಾಡಿಸುವ ಈ ಮಧುರ ಹಾಡಿನ ಮೋಡಿಗೆ ಮೈಮರೆಯದವರಾರು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆಕಾಶವಾಣಿ ಮಂಗಳೂರು, ಸಮಯ 11:00 ಆಗಲಿದೆ. ಮುಂದಿನ ಪ್ರಸಾರದಲ್ಲಿ ನಾನು ಸುಲೋಚನಾ ನವೀನ್. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಸಿಂಬಾ ಚಿತ್ರಕ್ಕಾಗಿ ರಾಹತ್ ಫತೇ ಅಲಿ ಖಾನ್, ಆಸೀಸ್ ಕೌರ್ ಮತ್ತು ಸಂಗಡಿಗರು ಹಾಡಿರುವ ರಶ್ಮಿ ವಿರಾಗ್ ಅವರ ಗೀತೆ, ಸಂಗೀತ ಸಂಯೋಜನೆ ತನಿಷ್ಕ್ ಬಗ್ಚಿ.

ಮುಂದಿನ ಗೀತೆ ಝೀರೋ ಚಿತ್ರದ್ದು. ಸಂಗಡಿಗರೊಂದಿಗೆ ಹಾಡಿದ್ದಾರೆ ಅಭಯ್ ಜೋಧ್ಪುರ್ಕರ್, ರಚನೆ ಇರ್ಷಾದ್ ಕಾಮಿಲ್, ಸಂಗೀತ ಅಭಯ್.

ರಾಹತ್ ಫತೇ ಅಲಿ ಖಾನ್ ಅವರ ಧ್ವನಿಯಲ್ಲಿ ಅಕ್ಟೋಬರ್ ಚಿತ್ರದ ಗೀತೆ, ತನ್ವೀರ್ ಗಾಜೈ ಅವರ ಸಾಹಿತ್ಯಕ್ಕೆ ಶಂತನು ಮೊಯಿತ್ರಾ ಅವರ ಸಂಗೀತವಿದೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕಾರ್ಯಕ್ರಮದ ಮುಂದಿನ ಗೀತೆ ಲೈಲಾ ಮಜ್ನು ಚಿತ್ರದ್ದು. ಆತೀಫ್ ಅಸ್ಲಾಂ ಮತ್ತು ಜ್ಯೋತಿಕಾ ಹಾಡಿದ ಈ ಗೀತೆಗೆ ಇರ್ಷಾದ್ ಕಮೇಲ್ ಅವರ ಸಾಹಿತ್ಯ ಮತ್ತು ಜೋಯ್ ಬಾರ್ವಾ ಅವರ ಸಂಗೀತವಿದೆ.

ಹಮ್ ತುಮ್ ಔರ್ ಗೋಷ್ಟ್ ಚಿತ್ರದ ಹಾಡು, ಗಾಯಕ ಜೋಡಿ ಶ್ರೇಯಾ ಘೋಷಾಲ್ ಮತ್ತು ಕೆ.ಕೆ. ಜಾವೇದ್ ಅಖ್ತರ್ ಅವರು ಬರೆದ ಈ ಗೀತೆಗೆ ಶಂಕರ್ ಎಹಸಾನ್ ಲಾಯ್ ಅವರ ಸಂಗೀತವಿದೆ.

0: ಇನ್ನು ಮುಂದೆ ಸೋನು ನಿಗಮ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆ, ಸಾಹಿತ್ಯ ಸಮೀರ್ ಅವರದು, ಸಂಗೀತ ಸಂದೇಶ್ ಶಾಂಡಿಲ್ಯ.
1: ಕೌನ್ ಹೇ ಜಿಸ್ನೆ ದುಬಾರಾ ಮುಡ್ಕೆ ಮುಜೆ ನೀ ದೇಖಾ, ಹೂ ಇಸ್ ಹೀ?

ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇನಗಂಟಿ ಇಮಾಮ್ ಸಾಹೇಬ್ ಅವರ ಕ್ಲಾರೋನೆಟ್ ವಾದನ, ಪಕ್ಕವಾದ್ಯದಲ್ಲಿ ಎ.ಆರ್. ಕೃಷ್ಣಮೂರ್ತಿ ವಯೋಲಿನ್, ಟಿ.ಎ.ಎಸ್. ಮಣಿ ಮೃದಂಗ, ಆರ್.ಎ. ರಾಜಗೋಪಾಲ್ ಘಟ. ಆರಂಭದಲ್ಲಿ ಸ್ವಾತಿ ತಿರುನಾಳ್ ಅವರ ಕೃತಿ ಕಲ್ಯಾಣಿರಾಗ, ಮಿಶ್ರ ಛಾಪುತಾಳ.

ಸ್ವಾತಿ ತಿರುನಾಳ್ ಅವರ ಕೃತಿಯ ನಂತರ ಈಗ ಕೇಳಿ ಪುರಂದರದಾಸರ ಕೀರ್ತನೆ, ರಾಮ ಮಂತ್ರವ ಜಪಿಸೋ ಜೋನ್ಪುರಿ ರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಇನಗಂಟೆ ಇಮಾಮ್ ಸಾಹೇಬ್ ಅವರ ಕ್ಲಾರೋನೆಟ್ ವಾದನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಎ.ಆರ್. ಕೃಷ್ಣಮೂರ್ತಿ ವಯೋಲಿನ್, ಟಿ.ಎ.ಎಸ್. ಮಣಿ ಮೃದಂಗ, ಆರ್.ಎ. ರಾಜಗೋಪಾಲ್ ಘಟ.

ಪ್ರಿಯ ಕೇಳುಗರೇ, ಇನ್ನು ಮುಂದೆ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜಾನಪದ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ಸುಮಾ ಆರ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಈಗ ಸಮಯ 12:00 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕಲ್ಯಾಣ ಹಾಗೂ ಕಿತ್ತೂರು ಕರ್ನಾಟಕ ಭಾಗದ ಜನ ಬರ ಮತ್ತು ನೆರೆ ಸಂಕಷ್ಟಕ್ಕೆ ಸಿಲುಕಿ ಉದ್ಯೋಗ ಅರಸಿ ಬೃಹನ್ ನಗರಗಳತ್ತ ವಲಸೆ ಹೋಗುತ್ತಿದ್ದಾರೆ. ಮುಖ್ಯಮಂತ್ರಿಗಳು ತುರ್ತಾಗಿ ಗಮನಹರಿಸಬೇಕು ಎಂದು ಕೇಂದ್ರ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ. ಕೃಷ್ಣರಾಜಸಾಗರ, ಕಬಿನಿ, ಹಾರಂಗಿ ಹಾಗೂ ಹೇಮಾವತಿ ಜಲಾಶಯಗಳ ಸ್ಥಿತಿಗತಿ ಬಗ್ಗೆ ಚರ್ಚಿಸಲು ಮೈಸೂರು, ಮಂಡ್ಯ ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಭೆ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಜರುಗಿತು. ಮೋಡ ಬಿತ್ತನೆ ಬಗ್ಗೆ ವಿಷಯ ತಜ್ಞರ ಸಲಹೆ ಪಡೆದು ತೀರ್ಮಾನಿಸಲಾಗುವುದು ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಬೆಳಗಾವಿಯ ಅನಗೋಳದ ಸಂತಮೀರಾ ಶಾಲೆಯಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ವಾರ್ಷಿಕ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ಸಭೆ ನಿನ್ನೆ ಆರಂಭಗೊಂಡಿದೆ. 3 ದಿನಗಳ ಕಾಲ ನಡೆಯುವ ಈ ಸಭೆಯಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್, ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 46 ಪ್ರಾಂತ್ಯಗಳಿಂದ ಪ್ರಾಂತ ಪ್ರಚಾರಕರು ಪಾಲ್ಗೊಂಡಿದ್ದಾರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ರಾಜಿ ಸಂಧಾನದ ಮೂಲಕ ಕಕ್ಷಿದಾರರ ಸಹಮತಿಯೊಂದಿಗೆ ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲು ವಿಚಾರಣೆಗೆ ಇಂದು ನಿಗದಿಗೊಳಿಸಲಾಗಿದೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನೂತನ ಉಪಕುಲಪತಿಯಾಗಿ ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಹಾಗೂ ಖ್ಯಾತ ಮಣ್ಣು ತಜ್ಞ ಪ್ರೊಫೆಸರ್ ಎನ್ಬಿ ಪ್ರಕಾಶ್ ನೇಮಕಗೊಂಡಿದ್ದಾರೆ. ಕೃಷಿಯಲ್ಲಿ ಸಿಲಿಕಾನ್ ಬಳಕೆಯ ಮಹತ್ವ ಕುರಿತ ಅವರ ಸಂಶೋಧನೆಗಳು ಅಂತಾರಾಷ್ಟೀಯ ಮನ್ನಣೆ ಪಡೆದಿವೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ದೇವರಕೊಟ್ಟದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲಿಸಿದರು. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಪ್ರಾಯೋಗಿಕ ಕಲಿಕೆ ಹಾಗೂ ಆಸಕ್ತಿ ಉದ್ದೀಪಿಸಲು ಆಂಧ್ರಪ್ರದೇಶದ ಕುಪ್ಪಂನ ಅಗಸ್ತ್ಯ ಅಂತಾರಾಷ್ಟೀಯ ವಿಜ್ಞಾನ ಕೇಂದ್ರದಲ್ಲಿ ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 4 ದಿನಗಳ ಕಾಲ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಜೆಎಚ್ ಭೂಮಿ, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರುಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಭೂಮಿ, ಜೆಎಚ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ವಿಜ್ಞಾನವನ್ನು ಸುಮ್ಮನೆ ಓದಬೇಡಿ, ಮಾಡಿ ಕಲಿಯಿರಿ. ಪ್ರಯೋಗಗಳೇ ನಿಜವಾದ ವಿಜ್ಞಾನದ ಮೂಲ ಎಂಬುದನ್ನು ನಾನು ನನ್ನ ಗುರುಗಳಿಂದ ಕೇಳಿದ್ದೆ. ಈಗ ಅದರ ಆಳವಾದ ಅನುಭವ ಹೊಂದುವ ಅಪೂರ್ವ ಅವಕಾಶ ದೊರೆತದ್ದು ಆಂಧ್ರಪ್ರದೇಶದ ಕುಪ್ಪಂನಲ್ಲಿರುವ ಅಗಸ್ತ್ಯ ಇಂಟರ್ನ್ಯಾಷನಲ್ ವಿಜ್ಞಾನ ಕೇಂದ್ರದಲ್ಲಿ. 4 ದಿನಗಳ ವಿಜ್ಞಾನ ಕಾರ್ಯಾಗಾರದಲ್ಲಿ ಕರ್ನಾಟಕದಿಂದ ನಾವು 6 ವಿದ್ಯಾರ್ಥಿಗಳು ಭಾಗವಹಿಸಿದ್ದೆವು. ಅಲ್ಲಿ ನಮಗೆ ವಿಜ್ಞಾನದ ಅನೇಕ ಅಮೂರ್ತ ಕಲ್ಪನೆಗಳಿಗೆ ಮೂರ್ತ ರೂಪದ ಅನುಭವ ದೊರೆಯಿತು. ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಅನೇಕ ಪ್ರಯೋಗ ಮತ್ತು ಚಟುವಟಿಕೆಗಳನ್ನು ಮಾಡಿದಾಗ ಈ ವಿಷಯಗಳ ಕಠಿಣತೆ ಮಾಯವಾಗಿ ವಿಸ್ಮಯದ ಅನುಭವವಾಯಿತು. ಅಲ್ಲಿ ಪ್ರತಿದಿನ ಆಗಮಿಸಿದ ಕ್ರಿಯಾಶೀಲ ಮಾರ್ಗದರ್ಶಕರು ನಮಗೆ ನವನವೀನ ವಿಷಯಗಳನ್ನು ಮಾಡಿ ಕಲಿ ತತ್ವದೊಂದಿಗೆ ತಿಳಿಸಿಕೊಟ್ಟರು. ಈ ವೈಜ್ಞಾನಿಕ ಪಯಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಸಿಲ್ವಿಯಾ, ಉಪಪ್ರಾಂಶುಪಾಲರಾದ ಸಿಸ್ಟರ್ ರುಫಿನಾ ಹಾಗೂ ವಿಜ್ಞಾನ ಗುರುಗಳಾದ ಮೇಡಮ್ ದೀಪಾರವರಿಗೆ ಧನ್ಯವಾದಗಳು.
0: ಧಾರವಾಡದ ಹಾಲಗೇರಿ ಹನುಮಂತದೇವರ ಕೆರೆಯಲ್ಲಿ 5 ಎಕರೆ 35 ಗುಂಟೆ ಜಾಗೆಯಲ್ಲಿ ಸುಸಜ್ಜಿತ ಮಾರುಕಟ್ಟೆ ರೂಪಿಸುವಂತೆ ಧಾರವಾಡ ವಾಣಿಜ್ಯೋದ್ಯಮ ಸಂಘದ ಕಾರ್ಯದರ್ಶಿ ರವೀಂದ್ರ ಆಕಳವಾಡಿ ಆಗ್ರಹಿಸಿದ್ದಾರೆ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನಲ್ಲಿ ನಾಳೆ ಬೆಳಗ್ಗೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ನಡೆಯಲಿದ್ದು 1500ಕ್ಕೂ ಹೆಚ್ಚು ಓಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಸಂಜೆ 6 ಗಂಟೆಗೆ ಸ್ವಾತಂತ್ರ್ಯ ಓಟ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಕಲಬುರಗಿ ರಂಗಾಯಣದ ನಿರ್ದೇಶಕಿ ಸುಜಾತಾ ಜಂಗಮಶೆಟ್ಟಿ ತಿಳಿಸಿದ್ದಾರೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 10:30ಕ್ಕೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ

0: ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕರ್ನಾಟಕ ಏಕೀಕರಣ ಹೋರಾಟಗಾರರು ವ್ಯಕ್ತಿಚಿತ್ರಮಾಲೆ ಅಡಿ ಮರುಮುದ್ರಿತ ಡೆಪ್ಯುಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.

0: ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಹಳ್ಳಿ ಗ್ರಾಮದ ವಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ.
1: ಜನಪದ ಸಾಹಿತ್ಯವು ಜನರ ಬದುಕಿನ ಸಾಹಿತ್ಯ, ಬಾಯಿಂದ ಬಾಯಿಗೆ ತಲೆಮಾರುಗಳಿಂದ ಸಾಗಿ ಬಂದ ಮೌಲ್ಯ ಸಾಂಸ್ಕೃತಿಕ ಸಂಪತ್ತು. ಜನಪದ ಗೀತೆಗಳು, ಕತೆಗಳು, ಗಾದೆಗಳು, ಒಗಟುಗಳು, ವೀರಗಾಥೆಗಳು, ಲಾಲಿ ಹಾಡುಗಳು ಹಾಗೂ ಹಬ್ಬ ಹರಿದಿನಗಳ ಹಾಡುಗಳು ಜನಪದಾಹಿತ್ಯದ ಪ್ರಮುಖ ಭಾಗಗಳಾಗಿದೆ. ಇದೀಗ ವಸಂತಮ್ಮ ಮತ್ತು ತಂಡದವರಿಂದ ವಿವಿಧ ರೀತಿಯ ಜನಪದ ಹಾಡುಗಳನ್ನು ಕೇಳ್ತಾ ಹೋಗೋಣ. ಆರಂಭದಲ್ಲಿ ಕೇಳಿ ದೇವರ ನಾಮ.

0: ಮದುವೆ ಎನ್ನುವಂಥದ್ದು ಎರಡು ಕುಟುಂಬಗಳನ್ನು ಬೆಸೆಯುವ ಪವಿತ್ರ ಸಂಪ್ರದಾಯ. ಕನ್ನಡ ನಾಡಿನ ಗ್ರಾಮೀಣ ಜೀವನದಲ್ಲಿ ಮದುವೆಯ ಪ್ರತಿಯೊಂದು ಶಾಸ್ತ್ರಕ್ಕೂ ತನ್ನದೇ ಆದ ಜಾನಪದ ಹಾಡುಗಳಿದೆ. ಈ ಹಾಡುಗಳು ಸಂತೋಷ, ಸಂಭ್ರಮ, ಆಶೀರ್ವಾದ, ಹಾಸ್ಯ, ಕುಟುಂಬದ ಬಾಂಧವ್ಯವನ್ನು ಅಭಿವ್ಯಕ್ತಿಸುತ್ತೆ. ಮದುವೆಯ ವಿವಿಧ ಹಂತಗಳಲ್ಲಿ ಮಹಿಳೆಯರು ಗುಂಪಾಗಿ ಹಾಡುವ ಈ ಹಾಡುಗಳು ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿ ಹರಿದು ಬಂದಿವೆ. ಮದುವೆಯ ಸಿದ್ದತೆ ಆರಂಭವಾಗುವಾಗ ಅರಿಶಿನ ಕುಟ್ಟುವ ಶಾಸ್ತ್ರ, ಬೀಸಕಲ್ಲು ಪೂಜೆ, ವರನ ಸ್ವಾಗತ, ಕನ್ಯಾದಾನ, ಧಾರೆ ಮುಹೂರ್ತ, ತಾಳಿ ಕಟ್ಟುವ ಶಾಸ್ತ್ರ, ಸಪ್ತಪದಿ ಹಾಗೂ ಆರತಿ ಸಂದರ್ಭಗಳಲ್ಲಿ ವಿಭಿನ್ನ ಜನಪದ ಹಾಡುಗಳನ್ನು ಹಾಡಲಾಗುತ್ತೆ. ಪ್ರತಿಯೊಂದು ಹಾಡು ಆ ಶಾಸ್ತ್ರದ ಮಹತ್ವವನ್ನು ಸಾರುತ್ತೆ ಹಾಗೂ ನವದಂಪತಿಗಳಿಗೆ ಶುಭ ಹಾರೈಸುತ್ತೆ. ಈ ಹಾಡುಗಳಲ್ಲಿ ಕನ್ನಡ ನಾಡಿನ ಸಂಸ್ಕೃತಿ, ಸಂಪ್ರದಾಯ, ಕುಟುಂಬದ ಮೌಲ್ಯಗಳು ಹಾಗೂ ಗ್ರಾಮೀಣ ಬದುಕಿನ ಸೊಗಡು ಅಡಗಿದೆ. ಹಾಡಿನ ಮೂಲಕ ಹಿರಿಯರು ಕಿರಿಯರಿಗೆ ಜೀವನ ಮೌಲ್ಯಗಳನ್ನು ತಿಳಿಸುತ್ತಾರೆ. ಅದಕ್ಕಾಗಿಯೇ ಮದುವೆ ಜನಪದ ಹಾಡುಗಳು ಕೇವಲ ಮನೋರಂಜನೆಯ ಸಾಧನವಲ್ಲ, ಅವು ನಮ್ಮ ಸಂಸ್ಕೃತಿಯ ಪರಂಪರೆಯ ಜೀವಂತ ದಾಖಲೆಗಳಾಗಿವೆ. ಇದೀಗ ಒಳಕಲ್ಲು ಹಾಡು.
1: ಬಾಯಿ

0: ಇಂದಿನ ಆಧುನಿಕ ಯುಗದಲ್ಲಿಯೂ ಈ ಅಮೂಲ್ಯ ಜನಪದ ಪರಂಪರೆಯ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮದುವೆ ಸಮಾರಂಭಗಳಲ್ಲಿ ಸಾಂಪ್ರದಾಯಿಕ ಜನಪದ ಹಾಡುಗಳಿಗೆ ಆದ್ಯತೆ ನೀಡುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆ ಪರಿಚಯಿಸಬಹುದು.
1: ಇದುವರೆಗೂ ಇಂದಿರಾ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಹಳ್ಳಿ ಗ್ರಾಮದ ತಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ ಆಲಿಸಿದಿರಿ. ಪ್ರಸ್ತುತಿ ಸುಮಾ ಆರ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ, ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಪ್ರಿಯ ಕೇಳುಗರೇ, ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪಿಎಂ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಈ ಕುರಿತು ಮಾಹಿತಿ ಮೂಡಿಬರಲಿದೆ. 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಅನಂತ ಕುಲಕರ್ಣಿ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸುವಿರಿ. 1:30 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕಾವ್ಯ ವಾಚನ ಎಚ್ ಯಜ್ಞೇಶ್ ಅವರಿಂದ, ಕವಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನ ಆಲಿಸುವಿರಿ.

0: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಸಾಹಿತ್ಯ ಲೋಕದಲ್ಲಿ ಸೃಜನಶೀಲತೆಯ ಪಯಣ, ಭಾವನೆಗಳ ಕಡಲಿಗೆ ಸಾಹಿತ್ಯದ ನಾವೆಯಾದ ಚೇತನ, ಹೆಣ್ಣಿನ ಅಂತರಾಳದ ಧ್ವನಿಗೆ ಅಕ್ಷರ ರೂಪ ನೀಡಿದ ಖ್ಯಾತ ಲೇಖಕಿ, ಬರಹಗಾರ್ತಿ, ಸ್ತ್ರೀವಾದಿ ಚಿಂತಕಿ ಚಂದ್ರಕಲಾನಂದ ಅವರ.
1: 25ರ ಹಬ್ಬದ ನೆಲೆಯಲ್ಲಿ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ದೆವು ನಮ್ಮ ಜಿಲ್ಲೆಯಲ್ಲಿ. ಒಂದು 500 ಲೇಖಕಿಯರು, ಸಾಹಿತ್ಯಾಸಕ್ತರು ಮತ್ತು ಲೇಖಕಿಯರು ಕಾಸರಗೋಡು ಸೇರಿ ಅವರೆಲ್ಲರೂ ಬಂದು ಸೇರಿದಾಗ ಈ ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟು ನಮ್ಮ ಜಿಲ್ಲೆಗೊಂದು ಲೇಖಕಿಯರ ಸಂಘ ಬೇಕು ಅಂತ. ಮೊದಲು ನಾವು ಅದರ ಉಪಘಟಕ ಆಗುವುದು ಅಂತ ಇತ್ತು, ಆದರೆ ಪ್ರೊಫೆಸರ್ ಲೀಲಾ ಭಟ್ ಅವರು ಇಲ್ಲ ಬೇಡ, ನಾವು ಉಪಘಟಕ ಬೇಡ, ನಾವೇ ಸ್ವಂತವಾಗಿ ಮಾಡುವ ಅಂತ ಹೇಳುವಂಥ ಒಂದು ಬೆಜೆಂಟಲ್ಲೇ ಕಾರ್ಯಕ್ರಮ ನಡೆದದ್ದು. ಅದೆಲ್ಲ ಕರಾವಳಿ ಲೇಖಕಿಯರು, ಲೇಖಕಿಯರು ಮಾತ್ರ ಸಾಕಾಗೋದಿಲ್ಲ, ಯಾಕಂದರೆ ಎಷ್ಟೋ ಜನ ಆಸಕ್ತರು ಓದುಗರು ಇಲ್ಲದಿದ್ದರೆ ಎಲ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಲೇಖಕಿಯರು ಮಾತ್ರ ಇರೋದು, ಇಲ್ಲಿ ಓದುಗರನ್ನು ಸೇರಿಸಿಕೊಂಡು ಮಾಡಿದ್ದೇವೆ ನಾವು. ಹಾಗೆ
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
3: 1976 ಡಿಸೆಂಬರ್ 11 ಮಂಗಳೂರು ಆಕಾಶವಾಣಿ ಪ್ರಾರಂಭವಾದಾಗ ನಮ್ಮ ಮನೆಗೆ ರೇಡಿಯೋ ಬಂತು. ಅಂದಿನಿಂದ ಮಂಗಳೂರು ಆಕಾಶವಾಣಿಯ ಪ್ರತಿದಿನದ ಕೇಳುಗರು ನಾವಾದೆವು. ಕಿವಿಗಡರುವ ಅಬ್ಬರದ ಹಿನ್ನೆಲೆ ಸಂಗೀತ ಇಲ್ಲದೆ ಕಿವಿಗಿಂಪಾಗಿ ಭಾವದಲೆಯಲ್ಲಿ ತೇಲಾಡಿಸುವ ಈ ಮಧುರ ಹಾಡಿನ ಮೋಡಿಗೆ ಮೈಮರೆಯದವರಾರು?

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವೀ
0: ಕೇಳಿ ನನ್ನ.
2: ಈಗ ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ ಇಂದಿನ ಕಾರ್ಯಕ್ರಮ.

0: ದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವ ಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ವಿಷಯವಾಗಿ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಅವರೊಡನೆ ಸಂದರ್ಶನ.
1: ಆತ್ಮೀಯ ಕೇಳುಗರೇ, ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಈ ಬಾರಿಯ ಘೋಷವಾಕ್ಯ ರಿಯಲೈಸಿಂಗ್ ದ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಆ್ಯಂಡ್ ಫಾರ್ ದ ಫ್ಯೂಚರ್. ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ವಿಚಾರವಾಗಿ ಹೆಚ್ಚಿನ ವಿಷಯವನ್ನು ಚರ್ಚಿಸುವುದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಹೇಮಗಿರಿ ಕೆ. ಇವರು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇಲ್ಲಿಯ ಸಮುದಾಯ ವೈದ್ಯಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು. ನಮಸ್ಕಾರ ಡಾಕ್ಟರ್ ಹೇಮಗಿರಿ ಅವರೇ.
2: ನಮಸ್ಕಾರ ಸರ್.
1: ಜುಲೈ 11 ವಿಶ್ವ ಜನಸಂಖ್ಯಾ ದಿನ, ಈ ಒಂದು ಹಿನ್ನೆಲೆಯಲ್ಲಿ ಈ ಜನಸಂಖ್ಯಾ ದಿನಾಚರಣೆಯ ಒಂದು ಮಹತ್ವ ಏನು, ಇದರ ಒಂದು ಉದ್ದೇಶ ಏನು, ಇದರ ಹಿನ್ನೆಲೆ ಏನು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ತೀರಾ?
2: ಸರ್, ವಿಶ್ವ ಜನಸಂಖ್ಯಾ ದಿನಾಚರಣೆ ಇದರ ಹಿನ್ನೆಲೆ ಹೇಳಬೇಕು ಅಂತಂದರೆ, ಜುಲೈ 11, 1987 ನಮ್ಮ ವಿಶ್ವದ ಜನಸಂಖ್ಯೆ 5 ಬಿಲಿಯನ್ನಷ್ಟು ರೀಚ್ ಆಯಿತು, ಅಂತಂದರೆ 500 ಕೋಟಿಗಳಷ್ಟು ರೀಚ್ ಆಯಿತು. ಸೊ ಇದರ ಸ್ಮರಣೆಗೋಸ್ಕರ ವಿಶ್ವದಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಸೊ ಮೊದಲಿಗೆ 1990 ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾದ ಗವರ್ನಿಂಗ್ ಕೌನ್ಸಿಲ್ ಆಫ್ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಿಶ್ವವ್ಯಾಪಿ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮತ್ತು ಭವಿಷ್ಯದ ಪೀಳಿಗೆಗೋಸ್ಕರ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸ್ತಾ ಇದ್ದಾರೆ, ಒಂದೊಂದು ಘೋಷವಾಕ್ಯದ ಜೊತೆ. ಈ ವರ್ಷದ ಘೋಷವಾಕ್ಯ ರಿಯಲೈಸಿಂಗ್ ದಿ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದಿ ಫ್ಯೂಚರ್,
1: ಅಂದರೆ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವ ನಿಟ್ಟಿನಲ್ಲಿ ಇಂದು ಮತ್ತು ಭವಿಷ್ಯಕ್ಕಾಗಿ ಅನ್ನುವಂಥ.
2: ಹೌದು,
1: ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ, ವಿಶ್ವದ ಜನಸಂಖ್ಯೆ ಮತ್ತು ಭಾರತದ ಪರಿಸ್ಥಿತಿ ಎಲ್ಲ ಹೇಗಿದೆ?
2: ಸರ್, ಸದ್ಯದ ಪರಿಸ್ಥಿತಿ ಬಗ್ಗೆ ಹೇಳಬೇಕು ಅಂತಂದರೆ, ಪ್ರಪಂಚದ ಒಟ್ಟು ಜನಸಂಖ್ಯೆ ಈಗ 8.3 ಬಿಲಿಯನ್ನಷ್ಟಿದೆ, ಅಂತಂದರೆ 830 ಕೋಟಿ. ಇದರಲ್ಲಿ ಭಾರತದ ಜನಸಂಖ್ಯೆ 1.47 ಬಿಲಿಯನ್, ಅಂತಂದರೆ 147 ಕೋಟಿಯಷ್ಟಿದೆ. ಚೈನಾದ್ದು 141 ಕೋಟಿ. ಅಮೆರಿಕದ ಜನಸಂಖ್ಯೆ ಕೇವಲ 34 ಕೋಟಿಯಾಗಿದೆ ಅಂತಂದೇಳಿ ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ. 2011 ಸೆನ್ಸಸ್ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿಗಳಷ್ಟಿತ್ತು. ಇದು ಯಾಕೆ ನಾವು ಒತ್ತು ನೀಡಬೇಕಾಗಿದೆ ಅಂತಂದರೆ, ಸೊ ವಿಶ್ವದ ಜನಸಂಖ್ಯೆಯಲ್ಲಿ ಭಾರತದ ಪಾಲು 17.79% ಇದೆ. ಇದು ಅತಿ ದೊಡ್ಡ ಪ್ರಮಾಣದಲ್ಲಿದೆ.
1: ಒಂದು ಕಾಲದಲ್ಲಿ ಹೇಳ್ತಾ ಇದ್ವಿ ಚೀನಾವೇ ಮೊದಲ ದೇಶ ಅಂತ ಹೇಳಿ.
2: ಇಲ್ಲ ಸರ್, ಈಗ 2 ವರ್ಷಗಳ ಹಿಂದೆ ಚೀನಾವನ್ನು ಬೀಟ್ ಮಾಡಿ ಭಾರತ ಅಗ್ರಸ್ಥಾನಕ್ಕೆ
1: 7 ಕೋಟಿ ಆಗಿದೆ.
2: ಹೌದು ಸರ್.
1: ಇದರಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಜನನ ಮತ್ತು ಮರಣದ ಒಂದು ಪ್ರಮಾಣದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯೋ, ಈ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಪರಿಸ್ಥಿತಿ ಅಂತ.
2: ಸರ್, ಮುಂಚೆ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಜಾಸ್ತಿ ಇತ್ತು. ಸೊ ಈಗ ಎರಡೂ ಕೂಡ ನಿಯಂತ್ರಣವಿದೆ. ಭಾರತ ಸರ್ಕಾರ ನಾನಾ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದೆ. ಸೊ ಅದರ ಫಲವಾಗಿ ಈಗ ಜನನ ಪ್ರಮಾಣ ಕೂಡ ನಿಯಂತ್ರಣದಲ್ಲಿ ಬಂದಿದೆ. ಸೊ ಮರಣ ಪ್ರಮಾಣ ಕೂಡ ನಿಯಂತ್ರಣದಲ್ಲಿದೆ. ಜನನ ಪ್ರಮಾಣ ಸದ್ಯದಲ್ಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅದರ ಪ್ರಕಾರ 17.1 ಬರ್ತ್ ಪ್ರತಿ 1,000 ಜನಸಂಖ್ಯೆಗೆ, ಮರಣ ಪ್ರಮಾಣ 6.2 ಡೆತ್ ಪ್ರತಿ 1,000 ಜನಸಂಖ್ಯೆಗೆ. ಸೊ ಒಟ್ಟಾರೆ ಗ್ರೋತ್ ರೇಟ್ 10.9 ಪ್ರತಿ 1,000 ಪಾಪ್ಯುಲೇಷನ್ಗಷ್ಟು ಆಗಿದೆ.
1: ಡಾಕ್ಟರ್, ಈಗ ಈ ಜನಸಂಖ್ಯೆಯ ಹೆಚ್ಚುವರಿ ಆಗ್ತಾ ಇರುವಂತಹದ್ದು, ಅದರ ಒಂದು ಗತಿ ಹೇಗಿದೆ ನಮ್ಮ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ?
2: ಸರ್, ಹೇಳಬೇಕು ಅಂತಂದರೆ ಇದು ಶರವೇಗದಲ್ಲಿ ಹೋಗ್ತಾ ಇದೆ. ಸೊ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಪ್ರತಿ ದಿನಕ್ಕೆ 67,000 ಹೊಸದಾಗಿ ಮಕ್ಕಳುಗಳು ಹುಡ್ತಾ ಇದೆ, ಅಂತಂದರೆ 2,600 ಮಕ್ಕಳು ಪ್ರತಿ ಗಂಟೆಗೆ ಜನನ ಹೊಂದುತ್ತಾ ಇದ್ದಾರೆ ಅಂತಂದು ಹೇಳ್ಬೋದು ಸರ್.
1: ಅಂದರೆ ಬಹುಶಃ ನಮ್ಮ ಕೈಯಲ್ಲಿ ಇಲ್ಲದೇ ಇರುವಂತಹದ್ದು ಇದು.
2: ಇಲ್ಲ ಸರ್, ಇದು ಅಷ್ಟು ಸುಲಭವಾಗಿ ನಿಯಂತ್ರಣಕ್ಕೆ ಸಿಗದಂಥ ಒಂದು ಪರಿಸ್ಥಿತಿಯಲ್ಲಿದೆ.
1: ಆಮೇಲೆ ಈಗ ಈ ಜನಸಂಖ್ಯಾ ಹೆಚ್ಚಳ ಎನ್ನುವಂತಹದ್ದನ್ನ ಯಾವ ದೃಷ್ಟಿಕೋನದಿಂದ ನಾವು ನೋಡಬೇಕು ಅಂತ ಹೇಳಿ, ಸಾಮಾನ್ಯವಾಗಿ ಜನಸಂಖ್ಯೆ ಅಂದ ತಕ್ಷಣ ಅದರಲ್ಲಿ ಜೊತೆಗೆ ನಾವು ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಜನಸಂಖ್ಯಾ ಹೆಚ್ಚಳದಿಂದ ಆಗುವಂತಹ ಒಂದು ಸವಾಲುಗಳು, ದುಷ್ಪರಿಣಾಮಗಳು ಏನೇನು?
2: ಸರ್, ಇದನ್ನ ನಾನು ಶೀರ್ಷಿಕೆ ಅಡಿಯಲ್ಲಿ ನಾನು ಇದು ಹೇಳಬೇಕಾಗಿದೆ. ಮೊದಲನೇದಾಗಿ ಭೌತಿಕ ಸವಾಲುಗಳು ಏನು ಅಂತಂದರೆ, ಆಹಾರದ ಮತ್ತು ನೀರಿನ ಕೊರತೆ ಆರಂಭವಾಗುತ್ತೆ. ಆಮೇಲೆ ಪೂರ್ ಲಿವಿಂಗ್

0: ಕಂಡೀಷನ್ಸ್ ಜೀವನ ಶೈಲಿ ಕುಂಠಿತಗೊಳ್ತದೆ. ಕುಳಗೇರಿಗಳು ಹೆಚ್ಚು ಹೆಚ್ಚಾಗಿ ವಸತಿ ಸಮಸ್ಯೆ ಹೊಸದಾಗಿ ಕಂಡು ಬರ್ತದೆ. ಆಮೇಲೆ ಗಾಳಿ ನೀರು ಶಬ್ದ ಮಣ್ಣು ಮಾಲಿನ್ಯಗೊಳ್ಳುವ ಸಾಧ್ಯತೆಗಳು ಅತಿ ಹೆಚ್ಚಿದೆ. ಇದರೊಂದಿಗೆ ಸಾಂಕ್ರಾಮಿಕ ರೋಗಗಳು ಕೂಡ ಹರಡುವ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಮಾನಸಿಕ ಪರಿಸ್ಥಿತಿ ಪ್ರಕಾರ ಹೇಳಬೇಕಂದ್ರೆ ಮಾನಸಿಕ ಒತ್ತಡ ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆದರೆ ಜನರಲ್ಲಿ ಮಾನಸಿಕ ಒತ್ತಡ, ಖಿನ್ನತೆ, ಕಿರುಕುಳ, ಆತಂಕ, ಆತ್ಮಹತ್ಯೆಗಳು ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ. ಆಮೇಲೆ ಸಾಮಾಜಿಕ ಪರಿಸ್ಥಿತಿ ಪ್ರಕಾರ ಹೇಳಬೇಕು ಅಂತಂದ್ರೆ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗ್ತದೆ. ಸೊ ಶಾಲೆಗಳು ಕಮ್ಮಿ ಇದೆ, ಶಾಲೆಗಳು ಕೂಡ ಅಲ್ಲಿ ಕೆಲವರಿಗೆ ಸಿಗದೇ ಇರ್ಬೋದು, ಶಿಕ್ಷಣ ಸಿಗದೇ ಇರ್ಬೋದು. ಭ್ರಷ್ಟಾಚಾರ, ವರದಕ್ಷಿಣೆ, ಮಾದಕ ವಸ್ತುಗಳ ವ್ಯಸನ, ಜೂಜಾಟ, ಭಿಕ್ಷಾಟನೆ, ದಾಂಪತ್ಯ ಕಲಹ, ವಿಚ್ಛೇದನೆ, ಮದುವೆಯಾಗದ ತಾಯಂದಿರು, ಅತಿ ಹೆಚ್ಚು ವಯಸ್ಸಾದ ವೃದ್ಧರಲ್ಲಿ ಕಾಯಿಲೆಗಳು, ಇನ್ನು ಆರೋಗ್ಯದ ಮೇಲೆ ಪರಿಣಾಮ ಯಾವ ರೀತಿ ಬೀಳ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಮಾಲ್ ನ್ಯೂಟ್ರಿಷನ್ ಜಾಸ್ತಿಯಾಗಿ ಕಂಡು ಬರ್ತದೆ. ಆಮೇಲೆ ಇನ್ಫೆಕ್ಷನ್ಸ್ ಅಂತಂದ್ರೆ ಸಾಂಕ್ರಾಮಿಕ ರೋಗಗಳು, ಎಸ್ಟಿಡಿಸು, ಏಡ್ಸ್ಗಳು ಕೂಡ ಜಾಸ್ತಿ ಜನರಲ್ಲಿ ಕಂಡು ಬರುವ ಸಾಧ್ಯತೆ ಇದೆ. ಇನ್ನು ಸಮಾಜ ಘಾತುಕ ಚಟುವಟಿಕೆಗಳು ಕೂಡ ಇದು ಜಾಸ್ತಿಯಾಗಿ ಕಂಡು ಬರುವ ಸಾಧ್ಯತೆ ಇದೆ. ಉದಾಹರಣೆ ಕಳ್ಳತನ, ಸುಲಿಗೆ, ಕೊಲೆ, ದರೋಡೆ, ಆಮೇಲೆ ಸೆಕ್ಸ್ ಕ್ರೈಮ್ಸು, ಮಹಿಳೆಯರ ಮೇಲೆ ದೌರ್ಜನ್ಯ, ಮಕ್ಕಳ ಮೇಲೆ ದೌರ್ಜನ್ಯ, ಇವು ಕೂಡ ಆಗುವ ಸಾಧ್ಯತೆಗಳಿದೆ. ಇನ್ನು ಇತರೆ ಪ್ರಕರಣಗಳಲ್ಲಿ ಆಕ್ಸಿಡೆಂಟ್ಸು, ನಾನ್ ಕಮ್ಯುನಿಕಬಲ್ ಡಿಸೀಸು, ಆಮೇಲೆ ಕಾಂಪಿಟೇಷನ್ನು ಜಾಸ್ತಿ ಕಂಡು ಬರ್ತದೆ. ಆಮೇಲೆ ನಾನ್ ಅವೈಲಬಿಲಿಟಿ ಆಫ್ ಸರ್ವಿಸಸ್. ಸೊ ಜನಸಂಖ್ಯೆ ಜಾಸ್ತಿ ಆಯಿತು ಅಂತಂದ್ರೆ ಕೆಲವೊಮ್ಮೆ ಕೆಲವರಿಗೆ ಸರ್ವಿಸಸ್ ಸಿಗದೇ ಇರಬಹುದು. ಸೊ ಇಂಥ ಪರಿಸ್ಥಿತಿ ಕೂಡ ಉದ್ಭವಿಸಬಹುದು.
1: ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ವಿವರಣೆಯನ್ನ ಕೊಡಬೇಕು. ಈಗ ಈ ಜನಸಂಖ್ಯೆ ಹೆಚ್ಚಳದಿಂದಾಗಿ ಆರೋಗ್ಯದ ಸಮಸ್ಯೆಗಳೆಲ್ಲ ಹೇಗೆ ಉಲ್ಬಣ ಆಗಬಹುದು ಅಂತ?
0: ಸರ್, ಆರೋಗ್ಯದ ಸಮಸ್ಯೆ ಮಕ್ಕಳಲ್ಲಿ ಕಂಡು ಬರ್ತದೆ, ಆಮೇಲೆ ಸ್ತ್ರೀಯರಲ್ಲೂ ಕಂಡು ಬರ್ತದೆ. ಸೊ ಮಕ್ಕಳಲ್ಲಿ ಯಾವುದು ಕಂಡು ಬರ್ತದೆ ಅಂತ ಹೇಳಿದ್ರೆ ಕಡಿಮೆ ತೂಕದ ಮಕ್ಕಳು ಹುಟ್ಟುವುದು ಸಂಖ್ಯೆ ಜಾಸ್ತಿ ಆಗ್ತದೆ. ಆಮೇಲೆ ಕಾಂಪ್ಲಿಕೇಶನ್ ಹುಟ್ಟಬೇಕಾದ್ರೆ ಕೂಡ ಕಾಂಪ್ಲಿಕೇಶನ್ಸ್ ಜೊತೆ ಹುಟ್ಟುವ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ನವಜಾತ ಶಿಶುಗಳ ಮರಣ, ಚಿಕ್ಕ ಮಕ್ಕಳ ಮರಣ, ಆಮೇಲೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಸಾಮಾನ್ಯವಾಗಿ ಕಂಡು ಬರ್ತದೆ. ಈ ಅಪೌಷ್ಟಿಕತೆಯಿಂದ ಇನ್ಫೆಕ್ಷನ್ಸ್ ಜಾಸ್ತಿಯಾಗಿ ಕಂಡು ಬರುತ್ತದೆ. ಸೊ ಇನ್ಫೆಕ್ಷನ್ಗಳಲ್ಲಿ ನಿಮೋನಿಯಾ, ರೆಸ್ಪಿರೇಟರಿ ಇನ್ಫೆಕ್ಷನ್ಸು, ಆಮೇಲೆ ಡೈರಿಯಾ, ಆಮೇಲೆ ಮೀಸಲ್ಸ್, ಸೊ ಇವು ಜಾಸ್ತಿಯಾಗಿ ಕಂಡು ಬರ್ತದೆ. ಆಮೇಲೆ ಅಪೌಷ್ಟಿಕತೆಯಿಂದ ಇನ್ನೊಂದು ದುಷ್ಪರಿಣಾಮ ಏನು ಅಂತಂದ್ರೆ ಫಿಸಿಕಲ್ ಗ್ರೋತ್, ಆಮೇಲೆ ಮೆಂಟಲ್ ಗ್ರೋತ್ ಕುಂಠಿತವಾಗ್ತದೆ, ಗ್ರೋತ್ ರಿಟಾರ್ಡೇಷನ್ ಅಂತಂದು ಹೇಳ್ತೇವೆ. ಆಮೇಲೆ ಸ್ಟಂಟಿಂಗ್ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಸ್ಯಾನಿಟೇಷನ್ ಪ್ರಾಬ್ಲಮ್ ಇಂದ ನಾನಾ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳು ಇದೆ ಸರ್, ಇದು ಮಕ್ಕಳಲ್ಲೇ. ಇನ್ನು ಮಹಿಳೆಯರಲ್ಲಿ ಹೇಳಬೇಕು ಅಂತಂದ್ರೆ ಮ್ಯಾಟರ್ನಲ್ ಡೆತ್ಸ್ ಅಂತಂದ್ರೆ ತಾಯಂದಿರ ಮರಣ ಕೂಡ ಜಾಸ್ತಿ ಆಗ್ತದೆ. ಆಮೇಲೆ ಅವರಲ್ಲಿ ಕೂಡ ಸ್ಯಾನಿಟೇಷನ್ ಪ್ರಾಬ್ಲಮ್ಸು, ಅಪೌಷ್ಟಿಕತೆ ಕಂಡು ಬರ್ತದೆ, ಅನಿಮಿಯಾ ಕಂಡು ಬರ್ತದೆ, ಪದೇ ಪದೇ ಅಬಾರ್ಷನ್ಸು, ಈ ತರ ಎಲ್ಲ ಸಮಸ್ಯೆಗಳು ಕಂಡು ಬರ್ತದೆ.
1: ಈಗ ಸಮುದಾಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಈಗಾಗಲೇ ಹೇಳಿದ್ರೆ ಈ ಕೊಳಚೆ ಪ್ರದೇಶಗಳು ಕೂಡ ಜಾಸ್ತಿ ಆಗಬಹುದು, ಸಾಂಕ್ರಾಮಿಕ ರೋಗಗಳು ಕೂಡ ಉಲ್ಬಣಾವಸ್ಥೆಗೆ ಹೋಗಬಹುದು ಅಂತ ಸ್ವಲ್ಪ ವಿವರವಾಗಿ ಹೇಳಿದನ್ನ.
0: ಈಗ ಕೊಳಚೆ ಪ್ರದೇಶ ಅಂತಂದ್ರೆ ಅಲ್ಲಿ ಮೊದಲದಾಗಿ ನೈರ್ಮಲ್ಯತೆ ತುಂಬಾ ಕೆಳಮಟ್ಟದಿರ್ತದೆ, ಸರಿಯಾದ ನೀರು ಸಿಗುದಿಲ್ಲ, ಸರಿಯಾದ ಗಾಳಿ ಸಿಗುದಿಲ್ಲ, ಆಮೇಲೆ ಶೌಚದ ವ್ಯವಸ್ಥೆ ಸರಿ ಇರುದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂತಂದ್ರೆ ಇದು ಡೈರೆಕ್ಟ್ ಆಗಿ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಹಾಗಾಗಿ ಇದನ್ನ ನಾವು ಆದಷ್ಟು ಬೇಗ ನಿಯಂತ್ರಿಸಬೇಕು.
1: ಈಗ ಸೊಳ್ಳೆಗಳು ಉತ್ಪತ್ತಿ ಜಾಸ್ತಿ ಆಗುತ್ತೆ,
0: ಸೊಳ್ಳೆಗಳು ಉತ್ಪತ್ತಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯ, ಇವು ಸಾಮಾನ್ಯವಾಗಿ ಕಂಡು ಬರುವಂತ. ಒಂದು ಸತಿ ಈಗ ಮಲೇರಿಯಾ, ಚಿಕನ್ ಗುನ್ಯ ಬಂತು ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಮತ್ತೆ ಅವರಿಗೆ ಅನಿಮಿಯಾ ಉಂಟಾಗುವ ಸಾಧ್ಯತೆ ಇದೆ. ಆಮೇಲೆ ಪ್ರೆಗ್ನೆನ್ಸಿ ಆದಾಗ ಈ ಕಾಯಿಲೆಗಳು ಬಂತು ಅಂತಂದ್ರೆ ಹುಟ್ಟುವ ಮಕ್ಕಳು ಕೂಡ ವಿಕಲಾಂಗ ಆಗಿರುವ ಸಾಧ್ಯತೆಗಳು ಇದೆ.
1: ಸರಿ, ಈಗ ಈ ಜನಸಂಖ್ಯಾ ನಿಯಂತ್ರಣದ ಅಗತ್ಯ ಯಾಕೆ ಬೇಕು? ಈಗ ಅಂದ್ರೆ ಆಡಳಿತ ವ್ಯವಸ್ಥೆಗೆ ಮಾತ್ರ ಸಂಬಂಧಪಟ್ಟಂತಹ ಅಥವಾ ಪ್ರತಿ ಕುಟುಂಬದ ಜವಾಬ್ದಾರಿ ಕೂಡ ಹೌದಾ ಹೇಗೆ?
0: ಸರ್, ಜನಸಂಖ್ಯಾ ನಿಯಂತ್ರಣ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಸರ್ ಹೇಳಬೇಕು ಅಂತಂದ್ರೆ. ಇದು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ಮತ್ತು ಸ್ವಯಂ ಸೇವಕರಾಗಿ ಇದನ್ನು ನಿಯಂತ್ರಣದಲ್ಲಿಡಬೇಕು. ಸೊ ಕಾರ್ಯಕ್ರಮಗಳ ಬಗ್ಗೆ ಮತ್ತು ವಿಧಾನಗಳ ಬಗ್ಗೆ ತಿಳಿಯಬೇಕು ಮತ್ತು ತಿಳಿಯದವರಿಗೆ ತಿಳಿಸಬೇಕು. ಸೊ ಯಾವುದೇ ಸಂದೇಹವಿದ್ರೆ ಸಮೀಪದ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಆಗಿರ್ಬೋದು, ಸಿಬ್ಬಂದಿಗಳನ್ನು ಭೇಟಿ ಮಾಡಿ ಸೂಕ್ತ ಮಾಹಿತಿ ಪಡೆಯಬೇಕು. ಈಗ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತಂದ್ರೆ ಯುವ ಜನರ ಭರವಸೆಗಳು ಈಡೇರುತ್ತದೆ ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸಬಹುದು. ಇದು ಎಲ್ಲರ ಪಾತ್ರ ವಹಿಸಲೇಬೇಕು.
1: ಸ್ವಾಮಿ ವಿವೇಕಾನಂದರ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಬೇಕು, ಯುವಜನರು ಅಂದ್ರೆ ಬಲಾಢ್ಯವಾದಂತಹ ಒಂದು ದೇಶದ ನಿರ್ಮಾಣಕ್ಕೆ ಯುವಜನರ ಒಂದು ಸೇವೆ ಕೂಡ ಅಗತ್ಯ ಇದೆ.
0: ಸೊ ದೇಶ ಒಂದು ದಿಕ್ಕಿನಲ್ಲಿ ನಡಿಬೇಕು ಅಂತಂದ್ರೆ ಯುವಜನರ ಪಾತ್ರ ಮಹತ್ವವಾಗಿದೆ.
1: ಈ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಬಂದಾಗ ಈ ನಿಯಂತ್ರಣ ಹೇಗೆ ಸಾಧ್ಯ ಅಂತ ಹೇಳಿ?
0: ಜನಸಂಖ್ಯಾ ನಿಯಂತ್ರಣ ಮಾಡುದು ಅದು ನಾನಾ ಹಂತ ಅಥವಾ ನಾನಾ ರೀತಿಯಲ್ಲಿದೆ ಸರ್. ಅದು ಸಾಮಾಜಿಕವಾಗಿ ಹೇಳಬೇಕು ಅಂತಂದ್ರೆ ಮೊದಲಿಂದಾಗಿ

ಸೊ ಎಲ್ಲರಿಗೂ ಅದರ ಬಗ್ಗೆ ತಿಳುವಳಿಕೆ ಇರಬೇಕು. ಜನಸಂಖ್ಯೆಯ ನಿಯಂತ್ರಣ ಅಂದ್ರೇನು, ಜನಸಂಖ್ಯೆಯ ನಿಯಂತ್ರಣಕ್ಕೆ ಲಭ್ಯವಿರುವ ಅವಕಾಶಗಳೇನು ಅಥವಾ ವಿಧಾನಗಳನ್ನು ಅದನ್ನೆಲ್ಲ ತಿಳ್ಕೋಬೇಕು. ಆಮೇಲೆ ಮದುವೆಯ ವಯಸ್ಸನ್ನು ಕನಿಷ್ಠ 21 ವರ್ಷಕ್ಕೆ ಸೀಮಿತಗೊಳಿಸುವುದು ಒಳ್ಳೆಯದು ಅಂತಂದು ನಾನು ಹೇಳ್ತೇನೆ. ಅಥವಾ ಮದುವೆಯನ್ನೇ ಕೂಡ ಮುಂದೂಡುವುದು ಇನ್ನೂ ಉತ್ತಮ. ಸೊ ಈಗಿನ ಜನರೇಷನ್ ನಾವು ಅದನ್ನೇ ಕಾಣ್ತಾ ಇದ್ದೇವೆ, ಬಹಳಷ್ಟು ಜನ ಮುಂದೂಡ್ತದ್ರಿ ಎಜುಕೇಶನ್ ಅಂತಂದೇಳಿ ಮುಂದೂಡ್ತದೆ. ಅದು ಒಂದು ಜನಸಂಖ್ಯೆಯ ನಿಯಂತ್ರಣಕ್ಕೆ ಒಂದು ಅದು ಒಂದು ರೀತಿಯ ಕೊಡುಗೆ ಅಂತಾನೆ ನಾವು ಹೇಳ್ಬೋದು. ಇನ್ನು ಶೈಕ್ಷಣಿಕವಾಗಿ ಹೇಳಬೇಕು ಅಂತಂದ್ರೆ, ಮೊದಲನೇದಾಗಿ ಎಲ್ಲರಿಗೂ ಶಿಕ್ಷಣ ಲಭ್ಯವಿರಬೇಕು, ಮಹಿಳಾ ಸಬಲೀಕರಣ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅವರು ಸಬಲರಾಗಬೇಕು. ಇನ್ನು ಮನಸ್ಥಿತಿ ಬದಲಾವಣೆ ಆಗಬೇಕು. ಹಿಂದೆ ಏನಾಗ್ತಿತ್ತು ಅಂತಂದ್ರೆ, ಇಂದಿಷ್ಟು ಏಜಿಗೆ ಮದುವೆ ಆಗಬೇಕು, ಮದುವೆ ಆಗಿಲ್ಲ ಅಂತಂದ್ರೆ ಅಲ್ಲಿ ಊರಲ್ಲೆಲ್ಲ ಮಾತಾಡ್ಕೊಂತಾರೆ, ಸರ್ ಇಂದು ಮದುವೆ ಆಗಿಲ್ವಾ, ಯಾಕೆ ಮದುವೆ ಆಗಿಲ್ಲ, ಏನು ಸಮಸ್ಯೆ, ಯಾಕೆ ಗಂಡು ಸಿಕ್ಕಿಲ್ವಾ, ಈಗೆಲ್ಲ ಮಾತಾಡ್ತಾರೆ. ಈ ತರ ಮನೋಭಾವ ಬದಲಾಗಬೇಕು ನಮ್ಮಲ್ಲಿ. ಆಮೇಲೆ ಸಾಮಾಜಿಕ ಸುರಕ್ಷತೆ ಎಲ್ಲರಿಗೂ ದೊರಕುವಂತಾಗಬೇಕು. ಇನ್ನು ಆರ್ಥಿಕವಾಗಿ

ಮದುವೆ ಆಗ್ಬೇಕು, ಮದುವೆ ಆಗಿಲ್ಲ ಅಂತಂದ್ರೆ ಅಲ್ಲಿ ಊರಲ್ಲೆಲ್ಲ ಮಾತಾಡ್ಕೊಂತಾರೆ, ಸರ್ ಇನ್ನು ಮದುವೆ ಆಗಿಲ್ವಾ, ಯಾಕೆ ಮದುವೆ ಆಗಿಲ್ಲ, ಏನು ಸಮಸ್ಯೆ, ಯಾಕೆ ಗಂಡು ಸಿಕ್ಕಿಲ್ಲ, ಈಗೆಲ್ಲ ಮಾತಾಡ್ತಾರೆ. ಈ ತರ ಮನೋಭಾವ ಬದಲಾಗಬೇಕು ನಮ್ಮಲ್ಲಿ. ಆಮೇಲೆ ಸಾಮಾಜಿಕ ಸುರಕ್ಷತೆ ಎಲ್ಲರಿಗೂ ದೊರಕುವಂತ ಆಗ್ಬೇಕು. ಇನ್ನು ಆರ್ಥಿಕವಾಗಿ ನಿಯಂತ್ರಣ ಮಾಡಬಹುದು ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ, ಆಮೇಲೆ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು, ಆರ್ಥಿಕ ಭದ್ರತೆ ಒದಗಿಸಬೇಕು, ವ್ಯವಸಾಯ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಒತ್ತು ನೀಡುವುದು ಮತ್ತೆ ಅಭಿವೃದ್ಧಿಪಡಿಸಬೇಕು, ಇನ್ನು ಜೀವನ ಶೈಲಿ ಉತ್ತಮಪಡಿಸಬೇಕು. ಇತರೆ ವಿಧಾನಗಳು ಯಾವುದು ಅಂತಂದ್ರೆ ಸ್ವನಿಯಂತ್ರಣ ಅಂತಂದ್ರೆ ಅಬ್ಸ್ಟಿನೆನ್ಸ್ ಅಂತಂದು ಹೇಳ್ತೇವೆ, ಅಥವಾ ಮದುವೆ ಆಗದೇ ಇರುವುದು, ಅದು ಒಂದು ವಿಧಾನನೇ. ಆಮೇಲೆ ಮನರಂಜನಾ ಕಾರ್ಯಕ್ರಮಗಳನ್ನು ಜಾಸ್ತಿಯಾಗಿ ನಾವು ಉಪಯೋಗಿಸುವುದು, ಆಮೇಲೆ ಅರಿವು ಕಾರ್ಯಕ್ರಮ ಪ್ರೋತ್ಸಾಹಧನ ನೀಡುವುದು, ಆಮೇಲೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳು. ಇನ್ನು ಕೊನೆಯದಾಗಿ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಅಂತಂದು ಬರ್ತದೆ. ಈ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಅಥವಾ ಕುಟುಂಬ ಕಲ್ಯಾಣ ವಿಧಾನಗಳು, ಸೊ ಇದರಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಒಂದು ಟೆಂಪರರಿ ಅಥವಾ ತಾತ್ಕಾಲಿಕವಾಗಿ, ಇದು ಏನಂತಂದ್ರೆ ಮಗು ಹುಟ್ಟುವುದಕ್ಕಿಂತ ಮುಂಚೆ ಪೋಸ್ಟ್ ಪೋನ್ ಮಾಡೋದು ಅಥವಾ ಮುಂದೂಡುವುದು, ಒಂದು ವರ್ಷಕ್ಕೆ ಅಥವಾ ಎರಡು ವರ್ಷ ತನಕ ತಡೆ ಹಿಡಿದು ಆ ನಂತರ ಅವರು ಮಕ್ಕಳನ್ನು ಮಾಡಿಕೊಳ್ಳುವ ಅವಕಾಶ. ಸೊ ಆತರ ಅಥವಾ ಒಂದು ಮಗುವಾದ ನಂತರ ಇನ್ನೊಂದು ಮಗುವಿನ ಮಧ್ಯದಲ್ಲಿ ಅಂತರವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಒಂದು ಅವಕಾಶ, ಅದು ಟೆಂಪರರಿ ಮೆಥಡ್. ಇನ್ನೊಂದು ವಿಧಾನ ಕಾಯಂ ಅಥವಾ ಪರ್ಮನೆಂಟ್ ಮೆಥಡ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮಹಿಳೆಯರಿಗೆ ಟ್ಯುಬೆಕ್ಟಮಿ ಅಂತ ಹೇಳ್ತೇವೆ, ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಅಂತ ನಾವೆಲ್ಲ ಹೇಳ್ತೇವೆ, ಅದು ಒಂದು. ಇನ್ನೊಂದು ಪುರುಷರಲ್ಲಿ ನಾನ್ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಅಂತ ಇದೆ. ಸೊ ಇದು ಎರಡು ಪರ್ಮನೆಂಟ್ ಮೆಥಡ್. ಇನ್ನು ಟೆಂಪರರಿ ಮೆಥಡ್ ಅಲ್ಲಿ ನಾವು ಮೊದಲನೇದಾಗಿ ಸ್ಪೇಸಿಂಗ್ ಮೆಥಡ್ ಅಂತಂದು ಹೇಳ್ತೇವೆ. ಸ್ಪೇಸಿಂಗ್ ಮೆಥಡ್ ಅಂತರವನ್ನು ಕಾಯ್ದುಕೊಳ್ಳೋದು. ಇದರಲ್ಲಿ ಮುಖ್ಯವಾಗಿ ಬ್ಯಾರಿಯರ್ ಮೆಥಡ್, ಬ್ಯಾರಿಯರ್ ಅಂತಂದು ಹೇಳಿದ್ರೆ ಒಂದು ಪದರ, ಯಾವುದೇ ಒಂದು ಪದರ ಸ್ಕ್ರೀನಿಂಗ್ ಅಥವಾ ಪದರವನ್ನು ಯೂಸ್ ಮಾಡಿದಾಗ ಸೊ ಇನ್ನೊಂದು ಕಡೆ ಹೋಗದ ಹಾಗೆ, ಅದು ಕಾನ್ಸೆಪ್ಟ್. ನೆಕ್ಸ್ಟ್ ಇಂಟರ್ಯೂಟರಿನ್ ಕಾಂಟ್ರಸೆಪ್ಟಿವ್ ಡಿವೈಸಸ್, ಹಾರ್ಮೋನಲ್ ಮೆಥಡ್ಸ್ ಆ್ಯಂಡ್ ಪೋಸ್ಟ್ ಕಾನ್ಸೆಪ್ಷನಲ್ ಮೆಥಡ್, ಆಮೇಲೆ ಇತರ ಮೆಥಡ್ಗಳು. ಇನ್ನು ಬ್ಯಾರಿಯರ್ ಮೆಥಡಲ್ಲಿ ಅದರಲ್ಲಿ ಫಿಸಿಕಲ್ ಮೆಥಡ್ ಮತ್ತು ಕೆಮಿಕಲ್ ಮೆಥಡ್ ಅಂತ ಎರಡು ವಿಧಾನ ಇದೆ. ಫಿಸಿಕಲ್ ಮೆಥಡಲ್ಲಿ ಮೇಲ್ ಮತ್ತು ಫಿಮೇಲ್ ಕಾಂಡಮ್ಸ್ ಅಂತ ಇದೆ, ಆಮೇಲೆ ಡಯಾಫ್ರಮ್ ಅಂತ ವಿಧಾನ ಇದೆ, ಸರ್ವೈಕಲ್ ಕ್ಯಾಪ್ ಅಂತಂದೇಳಿ ಬಳಸ್ಬೋದು, ಅಥವಾ ವೆಜಿನಲ್ ಸ್ಪಾಂಜ್. ಸೊ ಇದೆಲ್ಲ ಫಿಸಿಕಲ್ ಮೆಥಡ್ಸ್ ಅಂತಂದೇಳಿ ನಾವು ಹೇಳ್ತೇವೆ. ಇನ್ನು ಕೆಮಿಕಲ್ ವಿಧಾನದಲ್ಲಿ ಫೋಮ್ ಟ್ಯಾಬ್ಲೆಟ್ಸ್ ಅಂತಂದೇಳಿ ಬಳಸ್ಬೋದು, ಇದು ಕ್ರೀಮ್ ಜೆಲ್ಲಿಸ್ ಅಂತಂದೇಳಿ ಬಳಸ್ಬೋದು. ಸೊ ಇದಿಷ್ಟು ಬ್ಯಾರಿಯರ್ ಮೆಥಡ್. ಇನ್ನು IUCD ಅಥವಾ ಇಂಟ್ರಯುಟ್ರಿನ್ ಕಾಂಟ್ರಸೆಪ್ಟಿವ್ ಡಿವೈಸ್, ಇದರಲ್ಲಿ ಮೆಡಿಕೇಟೆಡ್ ಮತ್ತು ನಾನ್ ಮೆಡಿಕೇಟೆಡ್ ಅಂತ ಎರಡು ವಿಧ ಇದೆ. ಮೆಡಿಕೇಟೆಡ್ಗೆ ಬೆಸ್ಟ್ ಎಕ್ಸಾಂಪಲ್ ಕಾಪರ್ ಟಿ, ಇನ್ನು ನಾನ್ ಮೆಡಿಕೇಟೆಡ್ಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಲಿಪ್ಪಿ ಸ್ಲೂಪ್. ಸೊ ಇದನ್ನು ಸಾಮಾನ್ಯವಾಗಿ ಮಹಿಳೆಯರು ಒಂದು ಡೆಲಿವರಿ ಆದ ನಂತರ ಇನ್ನೊಂದು ಡೆಲಿವರಿ ಮಧ್ಯದಲ್ಲಿ ಇದನ್ನು ಬಳಸ್ಕೊಂತಾರೆ. ಪ್ರಸ್ತುತ ಇದನ್ನೇ ಬಹಳಷ್ಟು ಜನ ಮಹಿಳೆಯರು ಬಳಸ್ತಾ ಇದ್ದಾರೆ. ಇನ್ನು ಹಾರ್ಮೋನಲ್ ಮೆಥಡ್, ಹಾರ್ಮೋನಲ್ ಮೆಥಡಲ್ಲಿ ಸೊ ಎರಡು ಟೈಪ್ ಇದೆ. ಒಂದು ನುಂಗುವ ಅಥವಾ ಮಾತ್ರೆ ರೂಪದಲ್ಲಿ ದೊರಕುವಂಥ ವಿಧಾನಗಳು, ಇನ್ನೊಂದು ಡಿಪಾಟ್ ಫಾರ್ಮುಲೇಷನ್ಸ್ ಅಂತ ಇದೆ. ಈಗ ಮಾತ್ರೆಗಳು ಅಂತಂದರೆ ಅದರಲ್ಲಿ ಕೆಲವೊಂದು ಹಾರ್ಮೋನ್ಸ್ ಇರ್ತದೆ, ಕಂಬೈನ್ಡ್ ಪಿಲ್ಸ್ ಅಂತ ಹೇಳ್ತೇವೆ. ಅದರಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನನ್ನು ಅದು ಕಂಬೈನ್ಡ್ ಮಾಡಿ ಒಂದು ಪಿಲ್ಸನ್ನು ರೆಡಿ ಮಾಡಿರ್ತದೆ. ಸೊ ಈಗ ನೀವು ಕೇಳಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋದಾಗ ಮಾಲಾ ಡಿ ಅಂತ ಸಿಗ್ತದೆ. ಸೊ ಇದೇ ಎಕ್ಸಾಂಪಲ್ ಅದು, ಕಂಬೈನ್ಡ್ ಪಿಲ್ಸ್. ಅದರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ಸು ಇದೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸು ಇದೆ. ಇನ್ನು ಬೇರೆ ವಿಧಾನಗಳಂತಂದ್ರೆ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅಂತಂದು ಸಿಗ್ತದೆ, ಆಮೇಲೆ ಪೋಸ್ಟ್ ಕಾಯಿಟಲ್ ಪಿಲ್. ಪೋಸ್ಟ್ ಕಾಯಿಟಲ್ ಪಿಲ್ ಅದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಚಲಿತದಲ್ಲಿದೆ. ಯಾಕಂತಂದ್ರೆ ಇದು ಅಸುರಕ್ಷಿತ ಲೈಂಗಿಕ ಸಂಪರ್ಕದ ನಂತರ, ಅಂತಂದ್ರೆ ಈಗ ಟೀನೇಜರ್ಸು ಎಲ್ಲ ಹೋಗಿರ್ತಾರೆ, ತಕ್ಷಣಕ್ಕೆ ಅವರು ಆಕರ್ಷಣೆಗೊಳಗಾಗ್ತಾರೆ, ಲೈಂಗಿಕ ಸಂಪರ್ಕಕ್ಕೆ ಒಳಗಾಗ್ತಾರೆ. ಸೊ ಆಗ ಅವರು ಯಾವುದೇ ರೀತಿಯ ಸುರಕ್ಷಿತ ವಿಧಾನಗಳನ್ನು ಬಳಸಿರುವುದಿಲ್ಲ. ಸೊ ಇಂಥ ಸಮಯದಲ್ಲಿ ಸೊ ಇವರು ಲೈಂಗಿಕ ಸಂಪರ್ಕದ ನಂತರ 72 ತಾಸಿನ ಒಳಗಡೆ ಈ ಟ್ಯಾಬ್ಲೆಟ್ ಅನ್ನು ಒಂದನ್ನು ನುಂಗಬೇಕು. ಅದಕ್ಕೆ ಪೋಸ್ಟ್ ಕಾಯಿಟಲ್ ಪಿಲ್ ಅಥವಾ ಎಮರ್ಜೆನ್ಸಿ ಪಿಲ್ ಅಂತಂದು ಹೇಳ್ತೇವೆ. ಇನ್ನು ಒನ್ಸ್ ಎ ಮಂತ್ ಪಿಲ್ ಮತ್ತೆ ಮೇಲ್ ಪಿಲ್ ಎಲ್ಲ ಇದೆ. ಸೊ ಇದು ನಾನಾ ರೀತಿಯ ಹಾರ್ಮೋನಲ್ ಪಿಲ್ಸ್ ಈಗ ಬಳಸ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಅತಿ ಹೆಚ್ಚು ಉಪಯೋಗ ಆಗ್ತಾ ಇರೋದು ಕಂಬೈನ್ಡ್ ಪಿಲ್ ಮತ್ತೆ ಪೋಸ್ಟ್ ಕಾಯಿಟಲ್ ಪಿಲ್. ಇನ್ನು ಡೆಪೋಟ್ ಫಾರ್ಮುಲೇಷನ್ಸ್ ಅಲ್ಲಿ ಮೂರು ವಿಧಾನ ಇದೆ, ಅದು ಇಂಜೆಕ್ಟಬಲ್, ಸಬ್ಕ್ಯೂಟೇನಿಯಸ್ ಇಂಪ್ಲಾಂಟ್ಸ್, ವೆಜನಲ್ ರಿಂಗ್ಸ್. ಸೊ ಇದನ್ನು ಚರ್ಮದ ಕೆಳಗಡೆ ಸಬ್ ಎಪಿಡರ್ಮಿಸ್ ಅಥವಾ ಸಬ್ಕ್ಯೂಟೇನಿಯಸ್ ಅಂತಂದು ನಾವು ಹೇಳ್ತೇವೆ, ಅಂದ್ರೆ ಚರ್ಮದ ಕೆಳಗಡೆ ಇಂಪ್ಲಾಂಟ್ ಮಾಡೋದು, ಅಂದ್ರೆ ತೋರಿಸೋದು ಅದನ್ನು, ಅದು ಅಲ್ಲಿ ಇನ್ಸರ್ಟ್ ಮಾಡಿದೆ ಅಂತಂದ್ರೆ ಸೊ ಸುಮಾರು ಒಂದು 5 ವರ್ಷಗಳ ತನಕ ಅದು ಎಫೆಕ್ಟ್ ಇರ್ತದೆ. ಶಾಶ್ವತ ವಿಧಾನ. ಸೊ ಇದು ಇನ್ನು ಕಂಬೈನ್ಡ್ ಪಿಲ್ಸ್ ಮತ್ತೆ ಪೋಸ್ಟ್ ಕಾಯಿಟಲ್ ಪಿಲ್ಸ್ ಅದು ಪದೇ ಪದೇ ತಗೊಳ್ತಾ ಇರಬೇಕು. ಈಗ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಮಾಲಾ ಡಿ ಅದನ್ನ ಪ್ರತಿ ತಿಂಗಳು ತಗೊಳ್ಬೇಕು. ಸೊ ಅದೇ ಇದು ಸಬ್ಕ್ಯೂಟೇನಿಯಸ್ ಇಂಪ್ಲಾಂಟ್ಸ್. ಸೊ ಇದನ್ನ ಒಂದ್ಸತಿ ಅದನ್ನ ಇಂಪ್ಲಾಂಟ್ ಆಯ್ತು ಅಂತಂದ್ರೆ 5 ವರ್ಷಗಳ ತನಕ ಅದು ಎಫೆಕ್ಟ್ ಕೊಡ್ತದೆ. ಇನ್ನು ಇತರೆ ವಿಧಾನಗಳು
ಅಂತಂದ್ರೆ ಫ್ಯಾಮಿಲಿ

0: ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಹೇಳ್ಬೋದು ಅಂತಂದ್ರೆ, ಇದಕ್ಕೆ ನ್ಯಾಚುರಲ್ ಮೆಥಡ್ಸ್ ಅಂತ ಹೇಳ್ತೇವೆ. ತಾಯಿ ಎದೆ ಹಾಲುಣಿಸುವುದರಿಂದ, ತಾಯಿ ಎದೆ ಹಾಲುಣಿಸುವುದರಿಂದ ಕೂಡ ತಡೆಗಟ್ಟಬಹುದು. ಸುಮಾರು ಒಂದು 6 ತಿಂಗಳಿಂದ 1 ವರ್ಷ ತನಕ ಇದನ್ನು ಮುಂದೂಡಬಹುದು. ಅಂಡ್ ಲೈಂಗಿಕ ಸಂಪರ್ಕ ಮಾಡದಿರುವುದು, ಅದಕ್ಕೆ ಅಬ್ಸ್ಟಿನೆನ್ಸ್ ಅಂತ ಹೇಳ್ತೇವೆ. ಆಮೇಲೆ ಕ್ವಾಯಿಟಸ್ ಇಂಟರಪ್ಟಸ್ ಅಂತಂದ್ರೆ, ಈಗ ಲೈಂಗಿಕ ಕ್ರಿಯೆ ನಡೀತಾ ಇರಬೇಕಾದ್ರೆ ಅದು ಎಜಕ್ಯುಲೇಷನ್ ಆಗಿಂತ ಮುಂಚೆನೆ ಅವರ ಗುಪ್ತ ಅಂಗವನ್ನು ಹೊರಗೆ ತೆಗೆಯೋದಕ್ಕೆ ನಾವು ಕ್ವಾಯಿಟಸ್ ಇಂಟರಪ್ಟಸ್ ಅಂತ ಹೇಳ್ತೇವೆ. ಇನ್ನು ರಿದಮ್ ಮೆಥಡ್ ಅಂತ ಹೇಳ್ತೇವೆ, ಅಥವಾ ಕ್ಯಾಲೆಂಡರ್ ಮೆಥಡ್. ಸೊ ಹೀಗೆ ನಾನಾ ರೀತಿಗಳಿದೆ. ಜನರು ಇದ್ರ ಬಗ್ಗೆ ಸೂಕ್ತ ತಿಳುವಳಿಕೆ ತಗೊಂಡು ಅವರು ಮುಂದುವರಿಬೇಕು. ಸೊ ಹಾಗಾದ್ರೆ ಮಾತ್ರ ಜನಸಂಖ್ಯೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಸಾಧ್ಯ.
1: ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯವಾಗಿ ಯೋಜನತೆಯನ್ನ ನೋಡಿದ್ರೆ ಶಿಕ್ಷಣ, ಉದ್ಯೋಗ, ನಂತರ ಮದುವೆಗೆ ಕೊನೆಯ ಪ್ರಯಾರಿಟಿ ಅಂತ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಮಗುವಿನ ಜನನ ಮತ್ತೆ ಅವರನ್ನ ಶಿಕ್ಷಣವನ್ನು ಒದಗಿಸುವಂತಹದ್ದು, ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು, ಇದು ಸ್ವಲ್ಪ ಹಿನ್ನೆಲೆಗೆ ಸರಿದಿದೆಯಾ ಹೇಗೆ?
0: ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಸೊ ಅದು ಕಂಡು ಬಂದಿದೆ. ಯಾಕಂತಂದ್ರೆ ಈಗ ಒಂದು ಕುಟುಂಬ ನಡೆಸಬೇಕು ಅಂತಂದ್ರೆ ಯಾರಾದ್ರೊಬ್ರು ಉದ್ಯೋಗ ಮಾಡ್ಲೇಬೇಕು.
1: ಸೊ
0: ಉದ್ಯೋಗ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಸಿಗೋದು ಬಹಳ ಕಷ್ಟ ಇದೆ. ಆಮೇಲೆ ಮನೆ ನಡೆಸಬೇಕು, ಮತ್ತೆ ಮನೆಯ ಪರಿಕರಗಳು ಮತ್ತೆ ಅವನ್ನೆಲ್ಲ ಕೊಂಡುಕೊಳ್ಬೇಕು ಅಂತಂದ್ರೆ ಬಹಳಷ್ಟು ಕಾಸ್ಟ್ಲಿ ಇದೆ. ಸೊ ಒಬ್ಬರಿಂದನೇ ಈಗ ಮನೆ ನಡೆಸೋದು ಬಹಳ ಕಷ್ಟ. ಸೊ ಹಾಗಾಗಿ ಗಂಡ ಹೆಂಡತಿ ಇಬ್ರು ಕೂಡ ದುಡಿಯುವಂತ ಕಾಲ ಬಂದಿದೆ, ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಗಂಡ ಬೆಳಿಗ್ಗೆ ಹೋಗ್ತಾನೆ, ಹೆಂಡತಿ ಕೂಡ ಬೆಳಿಗ್ಗೆ ಹೋಗ್ತಾನೆ, ಕೆಲವೊಮ್ಮೆ ಗಂಡ ನೈಟ್ ಡ್ಯೂಟಿ ಮಾಡ್ತಾನೆ, ಅಥವಾ ಕೆಲವೊಮ್ಮೆ ಹೆಂಡತಿ ಕೂಡ ನೈಟ್ ಡ್ಯೂಟಿ ಮಾಡ್ತಾರೆ. ಈಗ ಕಾಲ ಬದಲಾಗಿದೆ. ಸೊ ಹಾಗಾಗಿ ಅದಕ್ಕೆ ಯಾವುದೇ ಸಮಯದ ನಿರ್ಬಂಧ ಇಲ್ಲ. ಸೊ ಹಾಗಾಗಿ ದಿನದ 24 ಗಂಟೆನೂ ಕೂಡ ಕೆಲಸ ಮಾಡುವಂತ ಅವಕಾಶ ಇದೆ, ಮತ್ತು ಅನಿವಾರ್ಯತೆನೂ ಕೂಡ ಇದೆ. ಸೊ ಹಾಗಾಗಿ ಫ್ಯಾಮಿಲಿ ಪ್ಲಾನಿಂಗ್ ಇದರಲ್ಲಿ ಕೂಡ ಅದು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದೆ ಅಂತಂದು ಹೇಳ್ಬಹುದು.
1: ಅದರಿಂದ ಒಳ್ಳೇದಾಗಿದೆಯೋ ಕೆಟ್ಟದಾಗಿದೆಯಾ
0: ಅದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾಣ್ಯದ 2 ಮುಖ ಇದ್ದಾಗೆ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ.
1: ಒಂದು ಕಾಲದಲ್ಲಿ ಆಶೀರ್ವಾದ ಮಾಡಬೇಕಿದ್ರೆ ಹೇಳ್ತಾ ಇದ್ವಿ ಮಕ್ಕಳಿರಲ್ಲವ್ವ ಮನೆ ತುಂಬಾ ಅಂತ ಹೇಳಿ. ಆಮೇಲೆ ಅದು 2 ಮಕ್ಕಳಾಯ್ತು, ಕಡೆಗೆ 1 ಮಕ್ಕಳಾಯ್ತು, ಈಗ 1 ಇಲ್ದಿದ್ರು ಕೂಡ ನಡೀತದೆ ಅನ್ನೋ ಪರಿಸ್ಥಿತಿ ಬಂದಿದೆ.
0: ಹೌದು ಸರ್, ಅಂತಂದ್ರೆ ಇಕೋ ಸಿಸ್ಟಮ್ ಬ್ಯಾಲೆನ್ಸ್ ಆಗ್ಬೇಕು ಅಂತಂದ್ರೆ ಎಲ್ಲದೂ ಇರಬೇಕು. ಸೊ ಮಕ್ಕಳು ಇರಲೇಬೇಕು. ಸೊ ಮಕ್ಕಳು ಇಲ್ಲ ಅಂತಂದ್ರೆ ಅದು ಕಂಪ್ಲೀಟ್ ಆಗುದಿಲ್ಲ. ಸೊ ಮಕ್ಕಳು ಬೇಕದು.
1: ಸರ್, ಈಗ ಇನ್ನೊಂದು ವಿಚಾರವನ್ನ ನಾವು ಇಲ್ಲಿ ಗಮನಿಸಬೇಕು. ಈ ಜನಸಂಖ್ಯಾ ಹೆಚ್ಚಳದಿಂದ ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಏನೇನು ಪರಿಣಾಮಗಳಾಗ್ತವೆ ಅಂತ ಹೇಳಿ?
0: ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀಳ್ತದೆ ಅಂತಂದ್ರೆ, ಈ ಜನಸಂಖ್ಯೆಯಿಂದ ಜಾಸ್ತಿಯಾಗಿ ನೀರು, ಗಾಳಿ, ಮಣ್ಣು ಇದರ ಮಾಲಿನ್ಯ ಬೇಗ ಆಗ್ತದೆ. ಯಾಕಂತಂದ್ರೆ ಎಲ್ಲರೂ ನೀರನ್ನು ಬಳಸ್ತಾರೆ, ಶೌಚಕ್ಕೆ ಯೂಸ್ ಮಾಡ್ತಾರೆ, ಶೌಚದ ನಂತರ ಅದನ್ನ ಹೊರಗಡೆ ಬಿಡ್ತಾರೆ, ಆಟೋಮೆಟಿಕಲಿ ಅದು ಸಾಯಿಲ್ ಪೊಲ್ಯೂಷನ್ ಆಗಿ ಆಗ್ತದೆ.
1: ಜೊತೆಗೆ ಹಳ್ಳಿಗಳಿಂದ ನಗರದ ಪಟ್ಟಣಕ್ಕೆ ಒಂದು ವಲಸೆ ಹೋಗುವಂತದ್ದು ಕೂಡ ಜಾಸ್ತಿ ಆಗ್ತದೆ, ಹಳ್ಳಿಯಲ್ಲಿ ಉದ್ಯೋಗ ಇರುವುದಿಲ್ಲ.
0: ಹೌದು ಸರ್. ಸೊ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಸುಮಾರು 34% ಅಷ್ಟು ಜನ ನಗರಗಳಲ್ಲಿ ವಾಸಿಸ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ನಗರೀಕರಣದಿಂದ ನಗರಕ್ಕೆ ಆಕರ್ಷಿತರಾಗಿ ಹೋಗುವವರು ಜಾಸ್ತಿ ಆಗಿದೆ. ಕೆಲವೊಮ್ಮೆ ಮಳೆ ಸರಿಯಾಗಿ ಬಂದಿರುವುದಿಲ್ಲ, ಅಲ್ಲಿ ಬೆಳೆ ಬೆಳಿಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಸೊ ಹಾಗಾಗಿ ಅವರು ಪಟ್ಟಣಗಳಿಗೆ ವಲಸೆ ಹೋಗಬೇಕಾಗಿದೆ, ಗುಳೆ ಹೋಗುದು ಅಂತ ಹೇಳ್ತಾರೆ ನಾರ್ತ್ ಕರ್ನಾಟಕದಲ್ಲಿ. ನಗರದ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ. ಆಮೇಲೆ ನಗರದ ಮೇಲೆ ಯಾವ ರೀತಿ ಒತ್ತಡ ಆಗ್ತದೆ, ಕೊಳೆಗೇರಿಗಳು ಪ್ರಾರಂಭವಾಗ್ತವೆ. ಒಂದ್ ಸತಿ ಕೊಳೆಗೇರಿಗಳು ಆಯ್ತು ಅಂತಂದ್ರೆ ಅಲ್ಲಿ ನೈರ್ಮಲ್ಯತೆ ಕುಂಠಿತ ಹೋಗ್ತದೆ. ನೈರ್ಮಲ್ಯತೆ ಕುಂಠಿತಗೊಂಡ ಅಂತಂದ್ರೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಇನ್ನು ಸೊಳ್ಳೆಗಳು ಉತ್ಪತ್ತಿ ಆಯ್ತು ಅಂತಂದ್ರೆ ನಾನಾ ರೀತಿಯ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ.
1: ಜೊತೆಗೆ ಬಹುಶಃ ಈಗ ವಸತಿ ವ್ಯವಸ್ಥೆ ಆಗ್ಬಹುದು, ಶಿಕ್ಷಣದ ಆಗ್ಬಹುದು, ಆರೋಗ್ಯ ಆಗ್ಬಹುದು, ಎಲ್ಲ ಸಮಸ್ಯೆಗಳು ಕೂಡ ಒಂದಕ್ಕೊಂದು ಕೊಂಡಿ ಹಾಗೆ.
0: ಹೌದು ಸರ್, ಎಲ್ಲದರ ಮೇಲೆ ಪರಿಣಾಮ ಬಿದ್ದೇ ಬೀಳ್ತದೆ.
1: ಈಗ ಒಂದ್ ದಿವಸ ಹಾಲಿನ ಸಪ್ಲೈ ಇಲ್ಲ ಅಂತ ಆಗ್ಬಹುದು, ಒಂದ್ ದಿವಸ ಪೆಟ್ರೋಲ್ ಇಲ್ಲ ಅಂತ ಆಗ್ಬಹುದು.
0: ಹೌದು ಸರ್, ಇದೆಲ್ಲ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ನ ದುಷ್ಪರಿಣಾಮ ಅಂತಾನೆ ಹೇಳ್ಬಹುದು, ಅಥವಾ ಜನಸಂಖ್ಯಾ ಸ್ಫೋಟದ ಪರಿಣಾಮಗಳು ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಅಲ್ಲಿ 10 ಜನರಿಗೆ ಅಂತಂದೇಳಿ ಸೀಮಿತವಾಗಿದ್ದ ಹಾಲು ಅಥವಾ ನೀರು ಅಥವಾ ಪೆಟ್ರೋಲ್ ಸಡನ್ ಆಗಿ ಇನ್ನು 100 ಜನ ಹೋದ್ರು ಅಂತಂದ್ರೆ ಅದನ್ನು ಪೂರೈಸಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಈ ದುಷ್ಪರಿಣಾಮ ಎಲ್ಲ ನಾವು ಎದುರಿಸಲೇಬೇಕಾಗ್ತದೆ.
1: ಅಂದ್ರೆ ಒಂದು ಹೋಟೆಲ್ ನಲ್ಲಿ 100 ಜನರಿಗೆ ಮಾತ್ರ ಆಹಾರವನ್ನು ಪೂರೈಸುವ ವ್ಯವಸ್ಥೆ ಇದ್ರೆ 1000 ಜನ ಏಕಕಾಲದಲ್ಲಿ ಬಂದ್ಬಿಟ್ರೆ ಏನಾಗ್ತದೆ, ಹಾಗೆ
0: ಕಷ್ಟ ಆಗ್ತದೆ.
1: ಸರ್, ಈಗ ವಿವಿಧ ಇಲಾಖೆಗಳು ವಿಶೇಷವಾಗಿ ಆರೋಗ್ಯ ಇಲಾಖೆ ಈ ಒಂದು ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಆಮೇಲೆ ವೈದ್ಯಕೀಯ ಸಂಸ್ಥೆಗಳಾಗ್ಬಹುದು, ಸರ್ಕಾರ ಆಗ್ಬಹುದು, ಇವರ ಒಂದು ಪಾತ್ರ ಏನು ಈ ಜನಸಂಖ್ಯಾ ಜಾಗೃತಿಯಲ್ಲಿ?
0: ಸರ್, ಈಗ ನಾನಾ ಇಲಾಖೆಗಳು ಇದಕ್ಕಾಗಿ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾವೆ. ಸೊ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆಗಿರ್ಬೋದು, ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಿರ್ಬೋದು, ನ್ಯಾಷನಲ್ ಪಾಪ್ಯುಲೇಷನ್ ಕೌನ್ಸಿಲ್ ಅಥವಾ NPC ಆಗಿರ್ಬೋದು, ಜನಸಂಖ್ಯಾ ಸ್ಥಿರತೆ ಕೋಶ JK ಆಗಿರ್ಬೋದು, ನೀತಿ ಆಯೋಗ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ವಿಂಗ್ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ಪಂಚಾಯತ್ ರಾಜ್, ಹೀಗೆ 10 ಹಲವಾರು ಇಲಾಖೆಗಳು ಈ ಕಾರ್ಯಕ್ರಮಕ್ಕೋಸ್ಕರ ಕೈ ಜೋಡಿಸಿದ್ದೇವೆ. ಇವುಗಳ ಕಾರ್ಯಕ್ರಮಗಳು ಅತ್ಯಂತ ಉತ್ಕೃಷ್ಟ ಮಟ್ಟದ ಕರೆ.

0: ಕ್ರಮಗಳಾಗಿದೆ ಮತ್ತು ಇವು ಏನು ವಿಧಾನಗಳಾಗಿರ್ಬೋದು ಅಥವಾ ತರಬೇತಿಗಳಾಗಿರ್ಬೋದು, ಅತ್ಯಂತ ಸುಲಲಿತವಾಗಿ ಅರ್ಥ ಮಾಡಿಕೊಳ್ಳುವಂತಹ ಕಾರ್ಯಕ್ರಮಗಳಿದೆ. ಇವನ್ನ ಜನಸಾಮಾನ್ಯರು ಸರಿಯಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಈಗ ಕುಟುಂಬ ಕಲ್ಯಾಣ ವಿಧಾನಗಳ ಅರಿವು ಮೂಡಿಸುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಅರ್ಹ ದಂಪತಿಗಳನ್ನು ಸಂಪರ್ಕಿಸಿ ಆಪ್ತ ಸಮಾಲೋಚನೆ ಮತ್ತು ಸೂಕ್ತ ವಿಧಾನಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಇನ್ನು ಅತ್ಯಂತ ತಳಮಟ್ಟದಲ್ಲಿ ಇರುವಂತಹ ತಾಯಿ ಮಗುವನ್ನು ಆರೈಕೆ ಮಾಡುವುದು ಕೂಡ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಕುಟುಂಬ ಕಲ್ಯಾಣ ಇದರಲ್ಲಿ ಇರುವಂತ ವಿಧಾನಗಳನ್ನು ತಿಳಿಸುವುದು ಮತ್ತೆ ಹಂಚುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಆಶಾ ಕಾರ್ಯಕರ್ತೆಯರು ಕೂಡ ಭಾಗವಹಿಸುತ್ತಾ ಇದ್ದಾರೆ. ಇವರು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸವಲತ್ತುಗಳನ್ನು ಪೂರೈಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ NPC ಮತ್ತು JNK ಅನುಷ್ಠಾನಗೊಳಿಸುವಲ್ಲಿ ಮಾತ್ರ ಪಾತ್ರ ವಹಿಸ್ತಾ ಇದ್ದಾವೆ. ನೀತಿ ಆಯೋಗ, ಇವು ಭಾರತದಾದ್ಯಂತ ಅಂಕಿಅಂಶಗಳನ್ನು ಪಡೆದು ವಿಮರ್ಶೆ ಮಾಡಿ ಗುರಿ ಮುಟ್ಟಲು ಹೊಸ ರೂಪುರೇಷೆಗಳನ್ನು ವಿನ್ಯಾಸಗೊಳಿಸುತ್ತಿವೆ. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯವನ್ನು ನೋಡಿಕೊಳ್ತಾ ಇದೆ ಹಾಗೂ ಮದುವೆಗಳನ್ನು ಮುಂದೂಡುವ ಕಾರ್ಯಕ್ರಮ ಕೂಡ ಕೈಗೊಂಡಿದೆ. ಆಮೇಲೆ ಟೀನೇಜ್ ಪ್ರೆಗ್ನೆನ್ಸಿ ತಡೆಗಟ್ಟುವುದರಲ್ಲೂ ಕೂಡ ಇವು ಕಾರ್ಯೋನ್ಮುಖವಾಗಿವೆ. ಹೆಣ್ಣು ಮಕ್ಕಳ, ಗರ್ಭಿಣಿಯರ, ಬಾಣಂತಿಯರ ನ್ಯೂಟ್ರಿಷನಲ್ ಹೆಲ್ತ್ ಅಥವಾ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದೆ. ಇನ್ನು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಶಿಕ್ಷಣ ಇಲಾಖೆ ಹದಿಹರಿಯದ ಮತ್ತು ಸಂತಾನೋತ್ಪತ್ತಿಯ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ನಡೆಸ್ತಾ ಇದ್ದಾರೆ. ಇನ್ನು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತಂದ್ರೆ ಪಂಚಾಯತ್ ರಾಜ್, ಇದು ಮುಖ್ಯ ಕೆಲಸ ಏನಂತಂದ್ರೆ ಬಡತನ ನಿರ್ಮೂಲನೆ. ಒಂದ್ಸತಿ ಬಡತನ ನಿರ್ಮೂಲನೆ ಆಯ್ತು ಅಂತಂದ್ರೆ ಇವನ್ನೆಲ್ಲ ನಾವು ಸರಿ ತೂಗಿಸಬಹುದು. ಸೊ ಹೀಗೆ ಹಲವಾರು ಇಲಾಖೆಗಳು ಸೊ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ಎಲ್ಲಾ ಇಲಾಖೆಗಳಲ್ಲಿ ಉತ್ತಮ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಹಾಗೂ ಸಂಶೋಧನೆಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಹೊಸದಾಗಿ ಕೆಲವೊಂದು ಸ್ಟ್ರಾಟಜಿ ಮಾಡಿದ್ದಾರೆ. ಏನು ಅಂತಂದ್ರೆ ಹೊಸ ಹೊಸ ರೀತಿಯ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಇಂಜೆಕ್ಟಬಲ್ ಕಾಂಟ್ರಸೆಪ್ಟಿವ್ಸ್, ಸೆಂಟಕ್ರೋಮನ್ ಅಂಡ್ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅನ್ನು ಜನರು ಡಿಮ್ಯಾಂಡ್ ಮಾಡಬೇಕು ಅಂತಂದೇಳಿ ಗುರಿಯಿಂದ ಪ್ಯಾಕೆಟ್ ಅನ್ನು ತುಂಬಾ ಆಕರ್ಷಕವಾಗಿ ಪ್ಯಾಕಿಂಗ್ ಇದು ಮಾಡ್ತಾ ಇದ್ದಾರೆ.
1: ಕೊನೆಯದಾಗಿ ಹಾಗೂ ಪ್ರಮುಖವಾಗಿ ಈ ಬಾರಿಯ ಒಂದು ಘೋಷವಾಕ್ಯ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವಂತಹದ್ದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ಬಗ್ಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ?
0: ಸರ್, ಜನಸಂಖ್ಯೆ ನಿಯಂತ್ರಣ ಮಾಡಿದ್ರೆ ಮಾತ್ರ ಯುವಜನರಿಗೆ ಅವಕಾಶ. ಯುವಜನರೇ ದೇಶದ ಮುಂದಿನ ಭವಿಷ್ಯ ಅಂತಂದು ಹೇಳ್ಬೋದು. ಈ ಯುವಶಕ್ತಿ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವೋ ದೇಶ ಯಾವ ದಿಕ್ಕಿನಲ್ಲಿ ನಡಿಬೇಕು ಅನ್ನೋದು ಅವರೇ ನಿರ್ಧರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯುವಕರು ಈ ಎಲ್ಲ ವಿಧಾನಗಳನ್ನು ತಾವು ಅರಿತು ಮತ್ತು ಎಲ್ಲರಿಗೂ ತಿಳಿಸಿ ಸೊ ದೇಶವನ್ನು ಒಂದು ಸರಿಯಾದ ದಿಕ್ಕಿನಲ್ಲೇ ನಡೆಸಬೇಕು ಅಂತಂದು, ಯಾಕಂತಂದ್ರೆ ಅವರಿಗಷ್ಟೇ ಇದು ಶಕ್ತಿ ಇದೆ.
1: ಬಹಳ ಸಂತೋಷ ಡಾಕ್ಟರ್ ಹೇಮಗಿರಿಯವರೇ. ವಿಶ್ವ ಜನಸಂಖ್ಯಾ ದಿನದ ಹಿನ್ನೆಲೆಯಲ್ಲಿ ಈ ಬಾರಿಯ ಒಂದು ಘೋಷವಾಕ್ಯ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವಂತಹದ್ದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ವಿಷಯವಾಗಿ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಇವರೊಡನೆ ನಡೆದ ಸಂದರ್ಶನವನ್ನು ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಮಾತನಾಡುತ್ತಾರೆ ಮೈಸೂರಿನ ಪತ್ರಕರ್ತ ಎಸ್ಪಿ ದೇವರಾಜ.
4: ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನ ಅರ್ಥಾತ್ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್, ಇದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ. ಪ್ರತಿಯೊಬ್ಬ ಭಾರತೀಯನಿಗೂ ವಿಶಿಷ್ಟ ಡಿಜಿಟಲ್ ID ಅಂದರೆ ಗುರುತು ನೀಡುವ ಮೂಲಕ ದೇಶದಲ್ಲಿ ಡಿಜಿಟಲ್ ಆರೋಗ್ಯ ವ್ಯವಸ್ಥೆ ರಚಿಸುವ ಉದ್ದೇಶ ಈ ಯೋಜನೆಯದ್ದಾಗಿದೆ. ಈ ಮೂಲಕ ಆರೋಗ್ಯ ಸೇವೆಯನ್ನು ಸರಳೀಕರಣಗೊಳಿಸುವುದರ ಜೊತೆಗೆ ಗಣನೀಯ ಸುಧಾರಣೆ ತರುವುದು ಸರ್ಕಾರದ ಗುರಿಯಾಗಿದೆ. ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನದ ಪ್ರಾಯೋಗಿಕ ಯೋಜನೆಯನ್ನು ಪ್ರಧಾನಮಂತ್ರಿ

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2020 ಆಗಸ್ಟ್ 15 ಘೋಷಿಸಿದ್ದರು. ಆರಂಭಿಕ ಹಂತದಲ್ಲಿ ಈ ಯೋಜನೆಯನ್ನು 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೊಳಿಸಲಾಯಿತು. ನಂತರದಲ್ಲಿ ದೇಶಾದ್ಯಂತ ವಿಸ್ತರಿಸಲಾಗಿದೆ. ಈ ನಡುವೆ ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನ್ ಎನ್ನುವುದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಎಂದು ಪರಿಷ್ಕರಣೆಯಾಗಿದೆ. ಯಾವುದೇ ಮಹತ್ವದ ಯೋಜನೆಯನ್ನು ಜಾರಿಗೊಳಿಸುವ ಮುನ್ನ ಸೀಮಿತ ಪ್ರದೇಶದಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತಂದು ಅದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಲಾಗುತ್ತದೆ. ನಂತರ ಅಗತ್ಯವಿರುವ ಸುಧಾರಣೆಯೊಂದಿಗೆ ರಾಷ್ಟ್ರವ್ಯಾಪಿ ಯೋಜನೆಯನ್ನು ವಿಸ್ತರಿಸಲಾಗುತ್ತದೆ. ಹಾಗೆಯೇ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ನನ್ನು 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1 ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಿ ಅಲ್ಲಿ ಯಶಸ್ವಿಯಾದ ಬಳಿಕ ದೇಶದೆಲ್ಲೆಡೆ ವಿಸ್ತರಿಸಲಾಗಿದೆ. ಡಿಜಿಟಲ್ ಹೆಲ್ತ್ ಮಿಷನ್ ಆರಂಭಿಸಿರುವ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಉತ್ತಮ ಆರೋಗ್ಯ ಸೌಲಭ್ಯ ಕಲ್ಪಿಸಬೇಕು ಎಂಬುದಾಗಿದೆ. ಈ ನಿಟ್ಟಿನಲ್ಲಿ ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಗುರುತಿನ ಚೀಟಿ ಅಂದರೆ ಹೆಲ್ತ್ ಐಡಿ ನೀಡಲಾಗುತ್ತದೆ. ಹೆಲ್ತ್ ಐಡಿ ರಚಿಸಲು ಆಯ್ಕೆ ಮಾಡಿಕೊಂಡ ಬಳಿಕ ಫಲಾನುಭವಿಯ ಹೆಸರು, ಜನ್ಮ ದಿನಾಂಕ, ಲಿಂಗ, ಮೊಬೈಲ್ ಸಂಖ್ಯೆ, ವಿಳಾಸ ಇನ್ನಿತರ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ. ಅಗತ್ಯ ಮಾಹಿತಿಯನ್ನೆಲ್ಲ ದಾಖಲಿಸಿದ ಬಳಿಕ ಹೆಲ್ತ್ ಐಡಿ ರಚಿಸಲಾಗುತ್ತದೆ. ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಆರೋಗ್ಯ ದಾಖಲೆಯನ್ನು ಡಿಜಿಟಲ್ ಮೂಲಕ ರಕ್ಷಿಸಲಾಗುತ್ತದೆ. ಇದರಲ್ಲಿ ವೈದ್ಯರು, ನರ್ಸ್, ಪ್ಯಾರಾಮೆಡಿಕಲ್ ಮುಂತಾದ ವೃತ್ತಿಪರರ ನೋಂದಣಿಯೂ ಇರುತ್ತದೆ. ದೇಶದ ಎಲ್ಲಾ ಆಸ್ಪತ್ರೆಗಳು, ಕ್ಲಿನಿಕ್ಗಳು, ಲ್ಯಾಬ್ಗಳು, ಔಷಧಿ ಅಂಗಡಿಗಳು ಕೂಡ ಈ ಯೋಜನೆಯಡಿ ನೋಂದಣಿಯಾಗುತ್ತದೆ. ಅಗತ್ಯವಿದ್ದರೆ ನಾಗರಿಕರಿಗೆ ನೀಡುವ ಡಿಜಿಟಲ್ ಹೆಲ್ತ್ ಐಡಿ ಮೂಲಕ ರೋಗಿ ಮತ್ತು ವೈದ್ಯರು ಹಳೆಯ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಬಹುದು. ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಪೂರ್ವ ವೈದ್ಯಕೀಯ ದಾಖಲೆಗಳು ಅಂದರೆ ಮೆಡಿಕಲ್ ಹಿಸ್ಟರಿ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ನೆರವಾಗುತ್ತದೆ. ಇದರಿಂದ ರೋಗಿಗಳು ಬಹುಬೇಗ ಗುಣಮುಖವಾಗುವುದರ ಜೊತೆಗೆ ಸಮಸ್ಯೆ ಉಲ್ಬಣಗೊಳ್ಳದಂತೆ ತಡೆಯಬಹುದು. ಆದರೆ ಹಿಂದಿನ ಆರೋಗ್ಯ ಸ್ಥಿತಿ, ವೈದ್ಯರ ಸಲಹೆ, ಬಳಸಿದ ಔಷಧಿ, ನಂತರದ ಆರೋಗ್ಯ ಸುಧಾರಣೆಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಆದರೆ ಡಿಜಿಟಲ್ ಆರೋಗ್ಯ ಮಿಷನ್ನ ಮೂಲಕ ಎಲ್ಲ ದಾಖಲೆಗಳನ್ನು ರಕ್ಷಿಸಿಕೊಳ್ಳಬಹುದು. ಅಗತ್ಯವಿದ್ದಾಗ ಆ ವ್ಯಕ್ತಿಯ ಅನುಮತಿ ಪಡೆದು ಪರಿಶೀಲಿಸಬಹುದಾಗಿದೆ. ಡಿಜಿಟಲ್ ಆರೋಗ್ಯ ವ್ಯವಸ್ಥೆಯಡಿಯಲ್ಲಿ ರೋಗಿಗಳು ತಮ್ಮ ಆರೋಗ್ಯ ದಾಖಲೆಗಳನ್ನು ಸಂರಕ್ಷಿಸಿಟ್ಟುಕೊಂಡು ಅಗತ್ಯವಿದ್ದಾಗ ತಮ್ಮ ಆಯ್ಕೆಯ ವೈದ್ಯರೊಂದಿಗೆ ಹಂಚಿಕೊಳ್ಳಬಹುದು. ತಮ್ಮ ಆರೋಗ್ಯ ಖಾತೆಯಲ್ಲಿ ಪ್ರತಿ ಬಾರಿಯ ವೈದ್ಯಕೀಯ ಪರೀಕ್ಷೆ, ಆರೋಗ್ಯ ಸಮಸ್ಯೆ, ಸಂಪರ್ಕಿಸಿದ ವೈದ್ಯರು, ಸ್ವೀಕರಿಸಿದ ಔಷಧಿಗಳು ಮತ್ತು ರೋಗನಿರ್ಣಯದ ವಿವರಗಳನ್ನು ದಾಖಲಾಗುವುದರಿಂದ ಯಾವ ಸ್ಥಳಕ್ಕೆ ಹೋದಾಗಲೂ, ಯಾವುದೇ ವೈದ್ಯರನ್ನು ಭೇಟಿಯಾದರೂ ಪೋರ್ಟಲ್ ಮೂಲಕ ಪೂರ್ಣ ಮಾಹಿತಿ ಲಭ್ಯವಾಗಲಿದೆ. ಈ ಡೇಟಾ ಸುರಕ್ಷಿತವಾಗಿರುವುದರಿಂದ ವಾಣಿಜ್ಯ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮಿಷನ್ ಸಮಗ್ರ ಸ್ವಯಂಪ್ರೇರಿತ ಆರೋಗ್ಯ ಕಾರ್ಯಕ್ರಮವಾಗಿದ್ದು ಇದು ವೈದ್ಯರು, ಆಸ್ಪತ್ರೆಗಳು, ಔಷಧಾಲಯಗಳು, ವಿಮಾ ಕಂಪನಿಗಳನ್ನು ಸಂಯೋಜಿಸುತ್ತದೆ. ಈ ಮಿಷನ್ ಸ್ಮಾರ್ಟ್ ಫೋನ್ಗಳಿಲ್ಲದ ಲಕ್ಷಾಂತರ ನಾಗರಿಕರಿಗೆ ಅಥವಾ ಸಂಪರ್ಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ದೂರದ ಬುಡಕಟ್ಟು ಪ್ರದೇಶಗಳಲ್ಲಿರುವವರಿಗೆ ಈ ಸೇವೆ ಪಡೆಯಲು ಅವಕಾಶವಿದೆ ಎಂದು ಡಿಜಿಟಲ್ ಆರೋಗ್ಯ ಮಿಷನ್ನ ಅಧಿಕಾರಿಯೊಬ್ಬರು ಈ ಹಿಂದೆಯೇ ತಿಳಿಸಿದ್ದಾರೆ. ದೇಶಾದ್ಯಂತ ಬಳಸಬಹುದಾದ ಎಟಿಎಂ ಕಾರ್ಡ್ ಮಾದರಿಯ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ವಿತರಿಸಲಾಗುತ್ತಿದೆ. ಇದರಲ್ಲಿ ಆಧಾರ್ ಕಾರ್ಡ್ನಂತೆ 14 ಡಿಜಿಟ್ನ ಪ್ರತ್ಯೇಕ ಗುರುತಿನ ಸಂಖ್ಯೆ ಇರಲಿದೆ. ಈ ನೋಂದಣಿ ಉಚಿತವಾಗಿದ್ದು ಗ್ರಾಮ ಪಂಚಾಯಿತಿ, ಗ್ರಾಮ 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ಪ್ರತಿ, ಆಧಾರ್ ಕಾರ್ಡ್ ನೋಂದಣಿ ಮಾಡಿದ ಮೊಬೈಲ್ ನಂಬರ್ ಹಾಗೂ ರೇಷನ್ ಕಾರ್ಡ್ ಪ್ರತಿ ನೀಡಿ ಕಾರ್ಡ್ ಪಡೆದುಕೊಳ್ಳಬಹುದು. ಈ ಡಿಜಿಟಲ್ ಕಾರ್ಡ್ ಹೊಂದಿದವರಿಗೆ ಹಿಂದಿನಂತೆಯೇ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ್ ಸರ್ಕಾರಿ ಯೋಜನೆ ಸೌಲಭ್ಯ, ಬಿಪಿಎಲ್ ಕಾರ್ಡ್ದಾರರಿಗೆ ವರ್ಷಕ್ಕೆ ಗರಿಷ್ಠ ರೋಗಕ್ಕೆ ಅನುಸಾರವಾಗಿ ಪ್ಯಾಕೇಜ್ ದರ ಉಚಿತವಾಗಿ ಸಿಗಲಿದೆ. ಸಾಮಾನ್ಯ ರೋಗಿಗಳು ಅಂದರೆ ಎಪಿಎಲ್ ಕಾರ್ಡ್ ಹೊಂದಿದವರಿಗೂ ಪ್ಯಾಕೇಜ್ ದರದ ಶೇಕಡ 30% ನೆರವು ದೊರೆಯಲಿದೆ. ಒಟ್ಟು 1650 ಹೆಚ್ಚು ಚಿಕಿತ್ಸೆಗಳಿಗೆ ಪ್ಯಾಕೇಜ್ ದರ ನಿಗದಿಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದರೆ ABPM JAY ಕಾರ್ಡ್ನಲ್ಲೇ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಹೆಲ್ತ್ ಅಕೌಂಟ್ ನಂಬರ್ ಸಹ ದಾಖಲಾಗಿರುತ್ತದೆ. ಹೆಲ್ತ್ ಅಕೌಂಟ್ ನಂಬರನ್ನು ಆಭಾ ನಂಬರ್ ಎನ್ನಲಾಗುತ್ತದೆ. ಈ ಖಾತೆಯಲ್ಲಿ ವ್ಯಕ್ತಿಯ ಆರೋಗ್ಯ ವಿವರವನ್ನೆಲ್ಲ ದಾಖಲಿಸಲಾಗಿರುತ್ತದೆ. ವೈದ್ಯರ ಭೇಟಿಗೆ ಹೋಗುವಾಗ ಇದೊಂದು ಕಾರ್ಡ್ ತೆಗೆದುಕೊಂಡು ಹೋದರೆ ಸಾಕು.
ಅದರಲ್ಲಿ

0: ಇರುವ ಆಭಾ ನಂಬರ್ ಅನ್ನು ನಿರ್ದಿಷ್ಟ ವೆಬ್ಸೈಟ್ನಲ್ಲಿ ನಮೂದಿಸಿದರೆ ಸಂಬಂಧಪಟ್ಟ ವ್ಯಕ್ತಿಯ ಮೊಬೈಲ್ಗೆ OTP ಬರುತ್ತದೆ. ಆ ಸಂಖ್ಯೆಯನ್ನು ಹೇಳಿದರಷ್ಟೇ ಆ ವ್ಯಕ್ತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಡಿಜಿಟಲ್ ದಾಖಲೆಗಳನ್ನು ವೀಕ್ಷಿಸಲು ಸಾಧ್ಯ. ಅಂದರೆ ಸಂಬಂಧಪಟ್ಟವರ ಅನುಮತಿ ಇಲ್ಲದೆ ಅವರ ಆರೋಗ್ಯ ದಾಖಲೆಗಳನ್ನು ಮತ್ತೊಬ್ಬರು ನೋಡಲು ಅಥವಾ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಸದ್ಯ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಾರ್ಡನ್ನು ಸ್ವತಃ ಸಿದ್ಧಪಡಿಸಿಕೊಳ್ಳುವುದಕ್ಕೂ ಅವಕಾಶವಿದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ತಮ್ಮ ಹಾಗೂ ಪೋಷಕರ ABPMJAY ಕಾರ್ಡ್ ನೋಂದಣಿ ಮಾಡಲು ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನೀಡಲಾಗುತ್ತಿದೆ. 20,000 ಹೆಚ್ಚು ಸೆಲ್ಫ್ ರಿಜಿಸ್ಟ್ರೇಷನ್ ಸದ್ಯಕ್ಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗಲಿದೆ ಎಂದು ಯೋಜನೆಯ ಮೈಸೂರು ನೋಡಲ್ ಅಧಿಕಾರಿ ಡಾಕ್ಟರ್ ವೃಂದಾ ತಿಳಿಸಿದ್ದಾರೆ. ಇಲೆಕ್ಟ್ರಾನಿಕ್ ವೈಯಕ್ತಿಕ ವೈದ್ಯಕೀಯ ದಾಖಲೆಗಳನ್ನು ಈ ಕಾರ್ಡ್ನೊಂದಿಗೆ ಸಂಯೋಜಿಸುವುದರಿಂದ ಆ ವ್ಯಕ್ತಿಯು ದೇಶದ ಯಾವುದೇ ವೈದ್ಯರಲ್ಲಿ ಚಿಕಿತ್ಸೆಗೆ ಹೋದರೂ ಸಂಪೂರ್ಣ ಆರೋಗ್ಯ ಕೈಪಿಡಿ ಅದರಲ್ಲಿ ಲಭ್ಯವಿರಲಿದೆ. ಈ ಕಾರ್ಡ್ ಉಪಯೋಗಿಸಿ ಟೆಲಿಕನ್ಸಲ್ಟೇಷನ್ ಮತ್ತು ಇಫಾರ್ಮಸಿ ಸೇವೆಗಳನ್ನು ಪಡೆಯುವುದಕ್ಕೂ ಸಾಧ್ಯವಿದೆ. ಕಂಪನಿಗಳ ಆರೋಗ್ಯ ವಿಮೆ ಕ್ಲೇಮ್ಗಳು ತ್ವರಿತವಾಗುತ್ತವೆ. ಆಸ್ಪತ್ರೆಗೆ ದಾಖಲಾಗುವುದರಿಂದ ಹಿಡಿದು ವ್ಯಕ್ತಿಯ ಆರೋಗ್ಯದ ಎಲ್ಲಾ ಮಾಹಿತಿಗಳನ್ನು ಕಾರ್ಡ್ ರೂಪದಲ್ಲಿ ಸಂಗ್ರಹಿಸಿಡಬಹುದು. ಈ ಡಿಜಿಟಲೀಕರಣ ವ್ಯವಸ್ಥೆಯಡಿ ಸ್ವಯಂ ಪ್ರೇರಿತವಾಗಿ ಎಲ್ಲಾ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳು, ಕ್ಲಿನಿಕ್, ಡಯೋಗ್ನೆಸ್ಟಿಕ್ ಮತ್ತು ಇಮೇಜಿಂಗ್ ಸೆಂಟರ್, ಬ್ಲಡ್ ಬ್ಯಾಂಕ್ಗಳು ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಈ ಅಧಿಕೃತ ವೆಬ್ಸೈಟ್ ಮೂಲಕ ಈ ಎಲ್ಲಾ ಸಂಸ್ಥೆಗಳ ವಿವರವನ್ನು ಪಡೆದುಕೊಳ್ಳಬಹುದಾಗಿದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಸೇವೆಗಳು, ಪರಿಣಿತ ವೈದ್ಯರು, ತಂತ್ರಜ್ಞರು, ಮೂಲಸೌಕರ್ಯಗಳ ವಿವರಗಳನ್ನು ಇಲ್ಲಿ ನೋಂದಾಯಿಸಿಕೊಳ್ಳಬಹುದು. ಇದರಿಂದಾಗಿ ಜನಸಾಮಾನ್ಯರಿಗೆ ತಮ್ಮ ಸಮೀಪವಿರುವ ಆಸ್ಪತ್ರೆಗಳು ಹಾಗೂ ಸೇವೆಗಳ ಸಂಪೂರ್ಣ ವಿವರ ದೊರಕಲಿದೆ. PMJAY ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯಲು ಯೋಜನೆಯ ಕಾಲ್ ಸೆಂಟರ್ 1455555 ಅಥವಾ 1800111155ಕ್ಕೆ ಕರೆ ಮಾಡಬಹುದು. ಆಯುಷ್ಮಾನ್ ಭಾರತ್ ಯೋಜನೆಗೆ ವಯಸ್ಸು, ಗುರುತಿನ ಚೀಟಿ, ಸಂಪರ್ಕ ವಿವರಗಳು, ಜಾತಿ ಪ್ರಮಾಣ ಪತ್ರ, 500,000 ಆದಾಯ ಪ್ರಮಾಣ ಪತ್ರ, ಈ ಯೋಜನೆಯಡಿಯಲ್ಲಿ ನಿಮ್ಮ ಕುಟುಂಬವನ್ನು ಒಳಗೊಳ್ಳಲು ಡಾಕ್ಯುಮೆಂಟ್ ಪುರಾವೆ ಅಗತ್ಯವಿದೆ. ಆರೋಗ್ಯ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಸುಧಾರಣೆಯನ್ನು ಜಾರಿಗೆ ತಂದಿದ್ದು ಎಲ್ಲ ಅರ್ಹರು ಕೂಡ ಇದನ್ನು ಸದುಪಯೋಗಪಡಿಸಿಕೊಳ್ಳಬಹುದು.
1: ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಮೈಸೂರಿನ ಎಸ್ಪಿ ದೇವರಾಜ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ಧ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ 3ನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ಆಕ್ಲೆಂಡ್ನಲ್ಲಿ ನಡೆದ ಮಾತುಕತೆ ನಂತರ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ದ್ವಿಪಕ್ಷೀಯ ಸಂಬಂಧಗಳನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಿವೆ. ಅಲ್ಲದೆ 2030 ವೇಳೆಗೆ ಸರಕು

ಸರಕು ಮತ್ತು ಸೇವೆಗಳಲ್ಲಿ ವಾರ್ಷಿಕ ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿವೆ. ಮಹತ್ವದ ಈ ಸಭೆಯು ಅನೇಕ ನಿರ್ದಿಷ್ಟ ಫಲಿತಾಂಶಗಳನ್ನು ನೀಡಿದೆ. ಮುಂದಿನ 4 ವರ್ಷಗಳಲ್ಲಿ ಬಾಂಧವ್ಯವನ್ನು ವಿಸ್ತರಿಸುವ ಮಾರ್ಗಸೂಚಿ, ಇಂಡೋ ಪೆಸಿಫಿಕ್ ಕಡಲ ಸಹಕಾರ ಹೆಚ್ಚಿಸುವ ಚೌಕಟ್ಟು ಮತ್ತು ಭಾರತೀಯ ನೌಕಾಪಡೆ ಹಾಗೂ ನ್ಯೂಜಿಲೆಂಡ್ ರಕ್ಷಣಾ ಪಡೆಗಳ ನಡುವಿನ ಪರಸ್ಪರ ಲಾಜಿಸ್ಟಿಕ್ಸ್ ಬೆಂಬಲ ಒಪ್ಪಂದವು ಇವುಗಳಲ್ಲಿ ಪ್ರಮುಖವಾಗಿದೆ. ಮಾತುಕತೆ ನಂತರ ಜಂಟಿ ಹೇಳಿಕೆಯಲ್ಲಿ ಉಭಯ ನಾಯಕರು ಇಂಡೋ ಪೆಸಿಫಿಕ್ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದು, ಮುಕ್ತ ಮತ್ತು ಸಮೃದ್ಧ ಪ್ರದೇಶಕ್ಕಾಗಿ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದ್ದಾರೆ. ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ನಿಯಮ ಆಧಾರಿತ ಅಂತಾರಾಷ್ಟೀಯ ಅನುಸರಣೆಯನ್ನು ಕಾಪಾಡುವ ಮಹತ್ವವನ್ನು ಪ್ರತಿಪಾದಿಸಿದರು. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರ ನೌಕಾಯಾನ ಮತ್ತು ಕಡಲ ಮೇಲಿನ ಹಾರಾಟ ಸ್ವಾತಂತ್ರ್ಯ ಹಾಗೂ ಸಮುದ್ರಗಳ ಇತರ ಕಾನೂನುಬದ್ಧ ಬಳಕೆಗೆ ಉಭಯ ನಾಯಕರು ಕರೆ ನೀಡಿದ್ದಾರೆ. ಅಲ್ಲದೆ ಇಂಡೋ ಪೆಸಿಫಿಕ್ನಲ್ಲಿ ಸಹಕಾರ ಹೆಚ್ಚಿಸುವ ನಿಟ್ಟಿನಲ್ಲಿ ಸಮನ್ವಯ ಮತ್ತು ಮಾಹಿತಿ ವಿನಿಮಯವನ್ನು ಬಲಪಡಿಸಲು ಒಪ್ಪಿಗೆ ಸೂಚಿಸಿದ್ದಾರೆ. ಸಮತೋಲಿತ, ಸಮಗ್ರ ಹಾಗೂ ಪರಸ್ಪರ ಪ್ರಯೋಜನಕಾರಿ ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದದ ಅಂಗೀಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದ್ದಾರೆ. ಒಪ್ಪಂದದ ಆರಂಭಿಕ ಜಾರಿ ಮತ್ತು ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಒಟ್ಟಾಗಿ ಕಾರ್ಯನಿರ್ವಹಿಸಲು ಅವರು ಒಪ್ಪಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಪುನರಾವರ್ತನೆಗೊಳ್ಳುತ್ತಿರುವ ಉದ್ವಿಗ್ನತೆ ಕುರಿತು ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ರಿಸ್ಟೋಫರ್ ಲಕ್ಸನ್ ಸಂಯಮ ಕಾಪಾಡಿಕೊಂಡು ನಾಗರಿಕರ ರಕ್ಷಣೆಯನ್ನು ಖಾತರಿಪಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಹಡಗು ಸಾಗಣೆಯ ಮೇಲಿನ ಯಾವುದೇ ನಿರ್ಬಂಧಗಳನ್ನು ವಿರೋಧಿಸಿದ ಉಭಯ ನಾಯಕರು ಹಡಗು ಸಂಚಾರಕ್ಕೆ ಸ್ವಾತಂತ್ರ್ಯ ಮತ್ತು ಹೊರ್ಮುಸ್ ಜಲಸಂಧಿಯ ಮೂಲಕ ಜಾಗತಿಕ ವಾಣಿಜ್ಯ ಹರಿವನ್ನು ಸಂಪೂರ್ಣವಾಗಿ ಪುನರ್ ಸ್ಥಾಪಿಸಲು ಕರೆ ನೀಡಿದ್ದಾರೆ. ಅಲ್ಲದೆ ವಿಶ್ವಸಂಸ್ಥೆಯ ಪರಿಣಾಮಕಾರಿ ಸುಧಾರಣೆ ಮತ್ತು ಭದ್ರತಾ ಮಂಡಳಿಯ ವಿಸ್ತರಣೆಗೆ ತಮ್ಮ ಬೆಂಬಲವನ್ನು ದೃಢಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ನಡೆದ ಭಾರತ ನ್ಯೂಜಿಲೆಂಡ್ ವಾಣಿಜ್ಯ ಮಾತುಕತೆ 2026ರಲ್ಲಿ ಭಾಗವಹಿಸಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಬದ್ದತೆಯನ್ನು ಪುನರುಚ್ಚರಿಸಿದರು. ವಾಣಿಜ್ಯೋದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವು ದಾಖಲೆಯ 9 ತಿಂಗಳಲ್ಲಿ ಮುಕ್ತಾಯಗೊಂಡಿದೆ. ಇದು ದ್ವಿಪಕ್ಷೀಯ ಸಂಬಂಧದಲ್ಲಿನ ಬಲವಾದ ವಿಶ್ವಾಸ ಮತ್ತು ವೇಗವನ್ನು ಪ್ರತಿಬಿಂಬಿಸುತ್ತದೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವು ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ $20 ಶತಕೋಟಿ ಹೂಡಿಕೆ ಮಾಡುವ ನ್ಯೂಜಿಲೆಂಡ್ನ ಬದ್ದತೆ ಸ್ವಾಗತಾರ್ಹ. ಹೆಚ್ಚಳವಾಗುತ್ತಿರುವ ಆರ್ಥಿಕ ಪಾಲುದಾರಿಕೆಯಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲು ಎಂದು ಬಣ್ಣಿಸಿದರು. ಭಾರತವನ್ನು ಅವಕಾಶಗಳ ನೆಲ ಎಂದ ಪ್ರಧಾನಿಯವರು, ಭಾರತ ಕೇವಲ ಮಾರುಕಟ್ಟೆಯಲ್ಲ, ಜಾಗತಿಕ ಬೆಳವಣಿಗೆಗೆ ಒಂದು ಪ್ರಮುಖ ವೇದಿಕೆಯಾಗಿದೆ. ನೀತಿ ಸುಧಾರಣೆಗಳು, ಉತ್ಪಾದನಾ ಪ್ರೋತ್ಸಾಹ, ವಿಶ್ವದರ್ಜೆಯ ಮೂಲಸೌಕರ್ಯ ಮತ್ತು ಸುಧಾರಿತ ಸಂಪರ್ಕವು ಭಾರತವನ್ನು ಜಾಗತಿಕ ಹೂಡಿಕೆಗೆ ಆಕರ್ಷಕ ತಾಣವನ್ನಾಗಿ ಮಾಡಿದೆ. 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಉದ್ಯಮಿಗಳನ್ನು ಒಳಗೊಂಡ ವ್ಯಾಪಾರ ನಿಯೋಗಗಳು ದೀರ್ಘಾವಧಿಯ ಪಾಲುದಾರಿಕೆಗಾಗಿ ನಿಯಮಿತವಾಗಿ ಪರಸ್ಪರ ದೇಶಗಳಿಗೆ ಭೇಟಿ ನೀಡಬೇಕು. ಯುವ ಆವಿಷ್ಕಾರರು ಮತ್ತು ಉದ್ಯಮಿಗಳು ಭಾರತ ನ್ಯೂಜಿಲೆಂಡ್ ಆರ್ಥಿಕ ಸಹಕಾರದ ಭವಿಷ್ಯವನ್ನು ರೂಪಿಸುತ್ತಾರೆ ಎಂದು ಹೇಳಿದರು. ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ಅಲ್ಲಿನ ಭಾರತೀಯರ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕ ರಕ್ಷಣಾ ಸಾಮರ್ಥ್ಯ ಮತ್ತು ಸುಧಾರಿತ ತಂತ್ರಜ್ಞಾನ ಎರಡನ್ನೂ ಬಲಪಡಿಸುವ ಮೂಲಕ ಭಾರತ ಬಲಿಷ್ಠ, ಸ್ವಾವಲಂಬಿ ಹಾಗೂ ಭವಿಷ್ಯಕ್ಕೆ ಸಜ್ಜುಗೊಂಡ ರಕ್ಷಣಾ ಪಡೆಯನ್ನು ನಿರ್ಮಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ವಿಶಾಖಪಟ್ಟಣದಲ್ಲಿಂದು ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ವದೇಶಿ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಪೂರ್ವ ನೌಕಾಪಡೆಗೆ ಸೇರ್ಪಡೆಗೊಳಿಸಿ ಮಾತನಾಡಿದ ಅವರು, ಈ ನೌಕೆಯ ಸೇರ್ಪಡೆಯು ದೇಶದ ಕಡಲ ಶಕ್ತಿ ಮತ್ತು ಸ್ವದೇಶಿ ರಕ್ಷಣಾ ಸಾಮರ್ಥ್ಯದ ಮತ್ತೊಂದು ಮೈಲಿಗಲ್ಲಾಗಿದೆ. ಕಳೆದ 1.5 ವರ್ಷಗಳಲ್ಲಿ 6 ಮುಂಚೂಣಿ ಯುದ್ದ ನೌಕೆಗಳನ್ನು ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ದೇಶದ ವಿಸ್ತರಿಸುತ್ತಿರುವ ಹಡಗು ನಿರ್ಮಾಣ ಸಾಮರ್ಥ್ಯ ಮತ್ತು ರಕ್ಷಣಾ ಆಮದುಗಳ ಮೇಲಿನ ಅವಲಂಬನೆಯಿಂದ ಮುಕ್ತಿ ಪಡೆದಿರುವುದಕ್ಕೆ ನಿದರ್ಶನವಾಗಿದೆ ಎಂದು ಸಚಿವರು ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದಡಿ 75%ಕ್ಕಿಂತ ಹೆಚ್ಚು ಸ್ವದೇಶಿ ಸಾಮಗ್ರಿಗಳಿಂದ ನಿರ್ಮಾಣವಾಗಿರುವ ಐಎನ್ಎಸ್ ಮಹೇಂದ್ರಗಿರಿಯು ಬ್ರಹ್ಮೋಸ್ ಕ್ಷಿಪಣಿ, ಸುಧಾರಿತ ರಾಡಾರ್ ಸೇರಿದಂತೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ರಕ್ಷಣಾ ವ್ಯಾಪ್ತಿಯನ್ನು ಹೆಚ್ಚಿಸಲಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಾಸಾಗರ್ ಪರಿಕಲ್ಪನೆಯಡಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ನಂಬಿಕಸ್ಥ ಭದ್ರತಾ ಪಾಲುದಾರ ದೇಶವಾಗಿ ಹೊರಹೊಮ್ಮಿದೆ. ನೈಸರ್ಗಿಕ ವಿಕೋಪಗಳು ಹಾಗೂ ಇತ್ತೀಚಿನ ಪಶ್ಚಿಮ ಏಷ್ಯಾ ಸಂಘರ್ಷದ ವೇಳೆ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸುವಲ್ಲಿ ನೌಕಾಪಡೆಯ ಪಾತ್ರ ಮಹತ್ವದ್ದಾಗಿತ್ತು ಎಂದರು. ಮ್ಯಾರಿಟೈಮ್ ಇಂಡಿಯಾ 2030 ಅಡಿಯಲ್ಲಿ ಭಾರತ ಜಾಗತಿಕ ಹಡಗು ನಿರ್ಮಾಣದ ಕೇಂದ್ರವಾಗಲಿದ್ದು, ದೇಶದ ಯುವಜನತೆ ಹಾಗೂ ನವೋದ್ಯಮಗಳು ಮುಂದಿನ ಪೀಳಿಗೆಯ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬಿಹಾರದ ಗಯಾದಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ ಆಯೋಜಿಸಿರುವ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಯೋಜಿಸಿದೆ. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ July 11 ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಕಾಳಜಿಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಹಾಗೂ ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. 1989 ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಆಗಿನ ಆಡಳಿತ ಮಂಡಳಿಯಿಂದ ಸ್ಥಾಪಿಸಲ್ಪಟ್ಟ ವಿಶ್ವ ಜನಸಂಖ್ಯಾ ದಿನವು ಜನಸಂಖ್ಯಾ ಸಮಸ್ಯೆಗಳ ಕುರಿತು ತುರ್ತು ಗಮನ ಸೆಳೆಯುವ ಉದ್ದೇಶ ಹೊಂದಿದೆ. 1990 ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜನಸಂಖ್ಯಾ ದಿನ ಆಚರಿಸುವ ನಿರ್ಣಯ ಅಂಗೀಕರಿಸಿತ್ತು. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಹಾರಾಷ್ಟದ ನಾಗ್ಪುರದಲ್ಲಿಂದು ನಡೆದ 3ನೇ ಬ್ರಿಕ್ಸ್ ಒಕ್ಕೂಟ ರಾಷ್ಟಗಳ ಸಾರಿಗೆ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ರಸ್ತೆ, ರೈಲು, ವಿಮಾನಯಾನ ಮತ್ತು ಜಲಮಾರ್ಗ ಸಾರಿಗೆಗೆ ಪರ್ಯಾಯ ಜೈವಿಕ ಇಂಧನಗಳು ಮತ್ತು ಮಾಲಿನ್ಯ ಮುಕ್ತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಪ್ರತಿನಿಧಿಗಳು ಒಪ್ಪಿದ್ದಾರೆ ಎಂದು ತಿಳಿಸಿದರು. ಇತ್ತೀಚಿನ ತಲಾ ಆದಾಯ ದತ್ತಾಂಶದ ವಿಶ್ಲೇಷಣೆಯಂತೆ ಸಿಕ್ಕಿಂ ರಾಜ್ಯ ಮತ್ತೊಮ್ಮೆ ದೇಶದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವ ಅತ್ಯಂತ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ಮಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ .05% ಎರಡು ಸಾವಿರದ 2024-25 ಹಣಕಾಸು ವರ್ಷದಲ್ಲಿ ಸಿಕ್ಕಿಂ ರಾಜ್ಯದ ತಲಾ ಆದಾಯ 6.46 ಲಕ್ಷ ರೂಪಾಯಿಗಳಿಗಿಂತಲೂ ಅಧಿಕ ದಾಖಲಾಗಿದೆ. ಇದು ದೇಶದ ಸರಾಸರಿ ತಲಾ ಆದಾಯಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಕಳೆದ ಕನಿಷ್ಠ 1 ದಶಕದಿಂದಲೂ ಸಿಕ್ಕಿಂ ಈ ಸ್ಥಾನವನ್ನು ಕಾಯ್ದುಕೊಂಡು ಬಂದಿದ್ದು ವೈಯಕ್ತಿಕ ಆದಾಯದ ಆಧಾರದ ಮೇಲೆ ಭಾರತದ ಅತ್ಯಂತ ಸಮೃದ್ಧ ರಾಜ್ಯ ಎಂಬ ತನ್ನ ಹೆಗ್ಗಳಿಕೆಗೆ ಪುನಃ ಪಾತ್ರವಾಗಿದೆ. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ನ ಸವಾಲನ್ನು ಎದುರಿಸಲಿದ್ದು ಪಂದ್ಯವು ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ನಾಳೆ ಕಾನ್ಸಾಸ್ ಸಿಟಿಯಲ್ಲಿ ನಡೆಯಲಿರುವ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು ಎದುರಿಸಲಿದೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡವು ಬೆಲ್ಜಿಯಂ ವಿರುದ್ದ 2-1 ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಭಾರತೀಯ ಕಾಲಮಾನ ಇದೇ 14ರ ಮಧ್ಯರಾತ್ರಿ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ಧ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ. ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ 3ನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
4: ಆಕಾಶವಾಣಿ ಮಂಗಳೂರು. ಈಗ ಸಮಯ 1:20 12 ಸೆಕೆಂಡ್ಗಳು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ವರಮಾಧುರ್ಯ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಅನಂತ ಕುಲಕರ್ಣಿ ಹಾಡಿರುವ ಭಕ್ತಿ ಗೀತೆಗಳು. ಮೊದಲಿಗೆ

ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಇದುವರೆಗೆ ಅನಂತ ಕುಲಕರ್ಣಿ ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು, ಅಮರ ಮಧುರ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇದು. ಕಾರ್ಯಕ್ರಮದ ಮೊದಲ ಸಂದೇಶ ಯಾರ್ದು, ಎಲ್ಲಿಂದ ಬಂದಿದೆ ನೋಡುವ. ಸ್ವಾತಿ ಲೋಕೇಶ್, ಸಾಕ್ಷ್ಯ ಸಾಹಿತ್ಯ, ಕುಕ್ಕೇಡಿ ಬೆಳ್ತಂಗಡಿಯಿಂದ. ಅನುರಾಗ ಅರಳಿತು ಚಿತ್ರದ ಯಾವುದಾದರೂ ಹಾಡನ್ನು ಪ್ರಸಾರ ಮಾಡಿ ಎಂದು ಸಂದೇಶ ಕಳಿಸಿದ್ದಾರೆ. ನಿಮಗಾಗೀಗ ಅನುರಾಗ ಅರಳಿತು ಚಿತ್ರದ ನೀ ನಡೆದರೆ ಸೊಗಸು ಎಂಬ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಈ ಹಾಡನ್ನು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಚೇವುದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್. ನಿಮಗಾಗಿ ಈಗ ಈ ಗೀತೆ

ನಾರಾವಿ ಮರೋಡಿಯಿಂದ ಶಕುಂತಳ, ವಸಂತಕುಮಾರ್ ಜಗನ್ನಾಥ ಹೆಗಡೆ ಮತ್ತು ಉಮಾವತಿ ಹೆಗಡೆ ಇವರೆಲ್ಲ ಗೀತಾ ಚಿತ್ರದ ಹಾಡಿಗಾಗಿ SMS ಮಾಡಿದ್ದಾರೆ. ಈ ಹಾಡನ್ನು ಹಾಡಿದವರು ಸೋನು ನಿಗಮ್, ರಚನೆ ಸಂತೋಷ್ ಆನಂದರಾಮ್, ಸಂಗೀತ ಅನೂಪ್ ರುಬೆನ್ಸ್. ಕೇಳಿ ನಿಮ್ಮಿಷ್ಟದ ಈ ಗೀತೆಯನ್ನು.

ಮಂಜೇಶ್ವರ ಮಿಯಾಪದವಿನ, ಕುಳೂರು ಚಿನಾಲದ ಚಂದ್ರಹಾಸ ಹರಿಣಾಕ್ಷಿ, ಹವ್ಯಾಸ್ ಕೃತಿಕ್ಷ ಧನವಂತಿ ಬೆಜ್ಜ ಭಂಡಾರಮನೆ, ಮಕ್ಕಳದ

ಕಾರ್ತಿಕ್, ವೈಶಾಖ್, ಅಭಿಷೇಕ್ ಮತ್ತು ಸ್ನೇಹಿತರಾದ ಚಂದ್ರಶೇಖರ ಮಿಯಾಪದವ್. ಇವರೆಲ್ಲ ಬಯಸಿದ ಗೀತೆ ಧರ್ಮ ಸೆರೆ ಚಿತ್ರದ್ದು. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ವಿಜಯ ನರಸಿಂಹ ಅವರ ಈ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ. ನಿಮ್ಮೆಲ್ಲರಿಗಾಗಿ ಈಗ ಈ ಗೀತೆ

ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಗೀತೆ. ನಿಮ್ಮನ್ನು ಕಂಡಾಗಲೇ ಉಲ್ಲಾಸ ಬಂದಾಗಲೇ. ಈ ಹಾಡಿಗಾಗಿ SMS ಮಾಡಿದವರು ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರಗ್ಗಿಯಿಂದ ಶಿವಲಿಂಗಪ್ಪ, ಭದ್ರೆ ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳು. ಹಾಡನ್ನು ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಸುರತ್ಕಲ್ನ ಮಿತ್ರರಾದ ಅಂಕುಶ್, ಶಿಶಿರ್ ಮತ್ತು ಇಂದಿರಾ ಇವರೆಲ್ಲ ಶುಭಮಂಗಳ ಚಿತ್ರದ ಹೇಮಾ ಹೇಮಾ ಎನ್ನುವ ಹಾಡನ್ನು ಅಪೇಕ್ಷೆ ಪಟ್ಟಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾದ ಈ ಗೀತೆಯನ್ನು ಬರೆದವರು ಎಂ ಎನ್ ವ್ಯಾಸರಾವ್, ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ಕೇಳಿ ನಿಮ್ಮ ಅಪೇಕ್ಷೆಯ ಶುಭಮಂಗಳ ಚಿತ್ರದ ಈ ಗೀತೆ.

ಮುಂದಿನ ಸಂದೇಶ ಪುತ್ತೂರು ಬೆಟ್ಟಂಪಾಡಿಯ ರಾಘವ ಮಣಿಯಾಣಿ, ಶಕುಂತಳ ಮತ್ತು ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಅವರದು. ಸಿಬಿಐ ಶಂಕರ್ ಚಿತ್ರದ ಗೀತಾಂಜಲಿ ಎನ್ನುವ ಹಾಡನ್ನು ಅಪೇಕ್ಷೆ ಪಟ್ಟಿದ್ದಾರೆ. ಹಂಸಲೇಖ ಅವರು ರಚಿಸಿ ಸಂಗೀತ ನಿರ್ದೇಶನ ಮಾಡಿದ ಈ ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಈಗ ನಿಮಗಾಗಿ ನಿಮ್ಮ ಈ ಗೀತೆ

ಇದುವರೆಗೆ ಅಮರ ಮಾಧುರ ಎಸ್ಎಂಎಸ್ಗಳನ್ನಾಧರಿಸಿದ ಹಳೆಯ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಕೇಳಿದಿರಿ. ತಾಂತ್ರಿಕ ಸಹಕಾರ ಚಂದ್ರಶೇಖರ ಪಾಣಾಜೆ ಮತ್ತು ಉಮೇಶ್ ಅಶೋಕನಗರ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಪ್ರಿಯ ಕೇಳುಗರೇ, ಈ ಮಧ್ಯಾಹ್ನ 2:40 ಕಾವ್ಯ ವಾಚನ ಎಚ್ ಯಜ್ಞೇಶ್ ಅವರಿಂದ ಕವಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನ ಆಲಿಸುವಿರಿ. ಇಂದು ಸಂಜೆ 5:00 ಕೊಂಕಣಿ ಕಾರ್ಯಕ್ರಮ, ಘರ ಉಜ್ವಾಡೋ. ಮಂಗಳೂರಿನ ಬಸ್ತಿ ಕವಿತಾ ಶೆಣೈ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಸ್ನೇಹ ವಿನೋದ್ ಪೈ. ಈಗ ಸಮಯ 2:00 ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಸುರೇಶ್ ವಾಡ್ಕರ್ ಅವರ ಧ್ವನಿಯಲ್ಲಿ ಸದ್ಮಾ ಚಿತ್ರದ ಗೀತೆ. ಗುಲ್ಜಾರ್ ಅವರ ಈ ಗೀತೆಗೆ ಇಳಯರಾಜ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯ ಗೀತೆ ದಿಲ್ ಚಿತ್ರದ್ದು. ಗಾಯಕ ಜೋಡಿ ಉದಿತ್ ನಾರಾಯಣ್ ಮತ್ತು ಅನುರಾಧಾ ಪೋದ್ವಾಳ್. ರಚನೆ ಸಮೀರ್, ಸಂಗೀತ ಆನಂದ್ ಮಿಲೇಂದ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಇಂದು ವಿಧಾನಸೌಧದ ಎದುರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಎಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ಗಳು ಮತ್ತು 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿದರು. ಈ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಇನ್ನಿತರ ಗಣ್ಯರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಬೆಂಗಳೂರು ಪೊಲೀಸರು ವಶಪಡಿಸಿಕೊಂಡಿರುವ ಮಾದಕ ವಸ್ತುಗಳು ಮತ್ತು ಫೊರೆನ್ಸಿಕ್ ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸಿ ಮಾಹಿತಿ ಪಡೆದರು. ರಾಜ್ಯದ ಬಹುತೇಕ ಪಂಚಾಯಿತಿಗಳ ಆಡಳಿತಾವಧಿ ಮುಗಿದಿದ್ದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ.

0: ಇದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಸಚಿವರು ಕೆಲವು ಪಂಚಾಯಿತಿಗಳ ಮೇಲ್ದರ್ಜೆಯಿಂದಾಗಿ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಬೇಕಾಗಿ ಬಂದಿದೆ. ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆಯೋಗ 45 ದಿನಗಳಲ್ಲಿ ಚುನಾವಣೆ ನಡೆಸಲಿದೆ ಎಂದರು. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಸರ್ಕಾರಿ ಸಿಬ್ಬಂದಿ ಆ ಕಾರ್ಯದಲ್ಲಿ ನಿರತರಾಗಿದ್ದಾರೆ, ಹೀಗಾಗಿ ಕಾಲಾವಕಾಶ ಕೇಳಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಹಣಕಾಸಿನ ಕೊರತೆ ಇಲ್ಲ. ಈಗಾಗಲೇ 117 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಮಿಗಿಲಾಗಿ ಬೆಳಗಾವಿ ಪ್ರಾದೇಶಿಕ ಮಟ್ಟದ ಸಭೆ ನಡೆಸಿದ ಮುಖ್ಯಮಂತ್ರಿಯವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. ಹೀಗಾಗಿ ಬರ ಪರಿಸ್ಥಿತಿ ನಡುವೆಯೂ ನೀರು ಪೂರೈಕೆಗೆ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಮಳೆ ಅಭಾವದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ತುಬಚಿ ಬಬಲೇಶ್ವರ ಯೋಜನೆಯಡಿ ತಿಕೋಟಾ ತಾಲೂಕಿನ ಕಾಲುವೆಗಳಿಗೆ ಇಂದಿನಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ದಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಸಚಿವರು, ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ ನೀಡುವ ಉದ್ದೇಶದಿಂದ ನೀರನ್ನು ಹರಿಸಲಾಗುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಈ ನೀರನ್ನು ಬಳಸಬಾರದು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ಬೆಂಗಳೂರು, ಕೋಲಾರ ಸೇರಿದಂತೆ ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆ ಸಾರ್ವಜನಿಕ ರಜಾ ದಿನವಾಗಿದ್ದರೂ ಸಹ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಇಲಾಖೆಯ ಕಾರ್ಯದೊತ್ತಡ ನಿವಾರಣೆಗಾಗಿ ಎಂದಿನಂತೆ ತೆರೆದಿದ್ದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ. ಈ ದಿನದಂದು ಎಂದಿನಂತೆ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸಾರ್ವಜನಿಕರು ಈ ವಿಶೇಷ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ನೋಂದಣಿ ಮತ್ತು ಮುದ್ರಾಂಕಗಳ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ 12,204 ಎಕರೆ ಅರಣ್ಯ ಪ್ರದೇಶದ ಒತ್ತುವರಿ ತೆರವುಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ತಾವು ಅರಣ್ಯ ಸಚಿವರಾಗಿದ್ದಾಗ ಬೆಂಗಳೂರಿನಲ್ಲಿ 10,000 ಕೋಟಿ ರೂಪಾಯಿ ಬೆಲೆ ಬಾಳುವ 252 ಎಕರೆ ಅರಣ್ಯ ಒತ್ತುವರಿ ತೆರವು ಮಾಡಲಾಗಿದ್ದು ಗಿಡಗಳನ್ನು ನೆಡಲಾಗಿದೆ. ಇದರಲ್ಲಿ ಒಂದೇ ಒಂದು ಇಂಚು ಕೂಡ ಮಾರಾಟ ಮಾಡದೆ ಹಸಿರು ಹೊದಿಕೆಯನ್ನು ಹೆಚ್ಚಿಸಲಾಗಿದೆ. ಇದರ ಜೊತೆಗೆ 15,000 ಎಕರೆ ಭೂಮಿಯನ್ನು ಕರ್ನಾಟಕ ಅರಣ್ಯ ಕಾಯ್ದೆಯಡಿ ಹೊಸದಾಗಿ ಅರಣ್ಯವೆಂದು ಘೋಷಿಸಲಾಗಿದೆ. ಬೆಂಗಳೂರು ಹೊರವಲಯದ ಹೆಸರಘಟ್ಟ ಕೆರೆಯ ಸುತ್ತಲಿನ 5,678 ಎಕರೆ ಪ್ರದೇಶವನ್ನು ಗ್ರೇಟರ್ ಹೆಸರಘಟ್ಟ ಸಂರಕ್ಷಿತ ಹುಲ್ಲುಗಾವಲೆಂದು ಘೋಷಿಸಿ ರಕ್ಷಿಸಲಾಗಿದೆ ಎಂದು ಹೇಳಿದರು. ಅರಣ್ಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆಯಾಗದ ಎಚ್ಎಂಟಿ ಭೂಮಿಯು ಅರಣ್ಯವಾಗಿದ್ದು ಅದು ಅರಣ್ಯ ಭೂಮಿಯೆಂದೇ ಉಳಿಯಲಿದೆ. ಇದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆಯೇ ಹೊರತು ಎಚ್ಎಂಟಿಗಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತ್ಯುತ್ತರ ನೀಡಿದರು. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಪ್ರಕ್ರಿಯೆ ನಡೆಯುತ್ತಿದೆ. ಇದುವರೆಗೆ ಒಟ್ಟು 5,910 ಅನರ್ಹ ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ ಮರಣ ಹೊಂದಿದವರು, ಸ್ಥಳಾಂತರಗೊಂಡವರು ಹಾಗೂ ದ್ವಿಪ್ರತಿ ಹೆಸರು ಹೊಂದಿರುವವರೇ ಹೆಚ್ಚಾಗಿದ್ದು, ಇವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜೂನ್ 30ರಿಂದ ಬೂತ್ ಮಟ್ಟದ ಅಧಿಕಾರಿಗಳು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿದ್ದು, ಜುಲೈ 1ರವರೆಗಿನ ವರದಿ ಅನ್ವಯ ಜಿಲ್ಲಾದ್ಯಂತ 2,766 ಮರಣ ಪ್ರಕರಣಗಳು ಹಾಗೂ 980 ದ್ವಿಪ್ರತಿ ನಮೂನೆಗಳನ್ನು ಪತ್ತೆ ಹಚ್ಚಲಾಗಿದೆ. ಇದರೊಂದಿಗೆ 2,042 ಶಾಶ್ವತ ವಲಸೆ ಪ್ರಕರಣಗಳೂ ಸೇರಿದಂತೆ ಒಟ್ಟು 5,910 ಮತದಾರರನ್ನು ಕೈಬಿಡಲು ಗುರುತಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೈಬಿಡಬೇಕಾದ ಮತದಾರರ ಪಟ್ಟಿಯಲ್ಲಿ ಚನ್ನಗಿರಿ ಕ್ಷೇತ್ರವು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 1,142 ಪ್ರಕರಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಚನ್ನಗಿರಿಯಲ್ಲಿ ಅತಿ ಹೆಚ್ಚು ದ್ವಿಪ್ರತಿ ಒಟ್ಟು 203 ಪ್ರಕರಣಗಳು ಪತ್ತೆಯಾಗಿವೆ. ಇನ್ನುಳಿದಂತೆ ಹರಿಹರ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಗರಿಷ್ಠ ಸಂಖ್ಯೆಯ 573 ಮರಣ ಪ್ರಕರಣಗಳು ದಾಖಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ವಿಶ್ವ ಕೌಶಲ್ಯ ದಿನದ ಅಂಗವಾಗಿ ಜುಲೈ 16ರಂದು ಚಿತ್ರದುರ್ಗ ನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಕಚೇರಿ ಆವರಣದಲ್ಲಿ ವಿಶೇಷ ಮಿನಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಮೇಳದಲ್ಲಿ 8ಕ್ಕೂ ಹೆಚ್ಚು ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸಲಿದ್ದು, ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. 18ರಿಂದ 30 ವರ್ಷದೊಳಗಿನ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪಾಸಾಗಿರುವ ಅಭ್ಯರ್ಥಿಗಳು ಭಾಗವಹಿಸಲಿದ್ದಾರೆ. ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಸಂದರ್ಶನ ಜರುಗಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳೊಂದಿಗೆ 5 ಪ್ರತಿ ಬಯೋಡೇಟಾ ತರುವುದು ಕಡ್ಡಾಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆಗಳಾದ 7024 5109 4 5106 8109 9 9 0 4 5 5 8 7 0 6 0 ಸಂಪರ್ಕಿಸಬಹುದು. ದೇಶಾದ್ಯಂತ ನಡೆಯುತ್ತಿರುವ ಬೃಹತ್ ರಾಷ್ಟೀಯ ಲೋಕ ಅದಾಲತ್ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲೂ ಲೋಕ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನ್ಯಾಯಾಲಯದಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ ಅನೇಕ ಸಿವಿಲ್, ಕ್ರಿಮಿನಲ್ ಹಾಗೂ ಕೌಟುಂಬಿಕ ಪ್ರಕರಣಗಳನ್ನು ಉಭಯ ಪಕ್ಷಕಾರರ ಸಮ್ಮತಿಯೊಂದಿಗೆ ರಾಜಿ ಸಂಧಾನದ ಮೂಲಕ ಸುಖಾಂತ್ಯಗೊಳಿಸಲಾಯಿತು. ಸಣ್ಣಪುಟ್ಟ ಕಾರಣಗಳಿಗೆ ವಿಚ್ಛೇದನದ ಹಾದಿ ಹಿಡಿದಿದ್ದ ದಂಪತಿಗಳು ಪರಸ್ಪರ ಹೂವಿನ ಹಾರ ಬದಲಾಯಿಸಿಕೊಂಡು ತಮ್ಮ ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಈ ಬಾರಿಯ ಲೋಕ ಅದಾಲತ್ನ ಪ್ರಮುಖ ಆಕರ್ಷಣೆಯಾಗಿತ್ತು. ಈ ವೇಳೆ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ ಬಿಎಸ್ ಜಯಶ್ರೀ, ಲೋಕ ಅದಾಲತ್ ಪ್ರಕ್ರಿಯೆಯನ್ನು ರಾಷ್ಟೀಯ ಹಬ್ಬ ಎಂದು ಬಣ್ಣಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮಾತನಾಡಿ, ಸಹೋದರ ಸಹೋದರಿಯರ ನಡುವಿನ ಆಸ್ತಿ ವಿವಾದಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಕುಟುಂಬದಲ್ಲಿನ ದ್ವೇಷ, ಅಸೂಯೆ ಮತ್ತು ಜಗಳಗಳು ದೂರವಾಗುತ್ತವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28 ಶೈಕ್ಷಣಿಕ ಸಾಲಿನ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ 2027 ನೋಂದಣಿಗಾಗಿ ಅಧಿಕೃತ ಪೋರ್ಟಲ್ ಆರಂಭವಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ navodaya.gov.in ಮೂಲಕ ಜುಲೈ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರವೇಶಾತಿಗೆ ಸಂಬಂಧಿಸಿದ ಸಂಪೂರ್ಣ ಅರ್ಹತಾ ನಿಯಮಾವಳಿಗಳು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ನ ಅಡ್ಮಿಷನ್ ನೋಟಿಫಿಕೇಷನ್ಸ್ ಪುಟವನ್ನು ವೀಕ್ಷಿಸಬಹುದು ಎಂದು ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಶೃಂಗೇರಿ ಶಾರದಾ ಪೀಠವು ಭಕ್ತಿ, ಸಂಸ್ಕೃತಿ, ಧಾರ್ಮಿಕ ವಿಚಾರಗಳ ಪ್ರಚಾರದ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದೆ. ಶೃಂಗೇರಿ ಮಠದ ವತಿಯಿಂದ ಕೊಪ್ಪ ತಾಲೂಕಿನ ಗ್ರಾಮೀಣ ಭಾಗದ ದರೆಕೊಪ್ಪ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಇದು ಅನುಕೂಲವಾಗಿದೆ. ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದವರ ಜೀವನೋಪಾಯಕ್ಕಾಗಿ ಎನ್ಆರ್ಪುರ ತಾಲೂಕಿನಲ್ಲಿ ರೋಟರಿ ಕ್ಲಬ್ ಮೂಲಕ 10 ಹೊಲಿಗೆ ಯಂತ್ರಗಳನ್ನು ನೀಡಲಾಗಿದೆ ಎಂದು ಮಠದ ಪ್ರಕಟಣೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು. ಈಗ ಎಚ್ ಯಜ್ಞೇಶ್ ಅವರಿಂದ ಕಾವ್ಯವಾಚನ. ಕವಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನ ಆಲಿಸುವಿರಿ.

ಎಚ್ ಯಜ್ಞೇಶ್ ಅವರಿಂದ ಕಾವ್ಯವಾಚನ ಕೇಳಿದಿರಿ. ಕವಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನವನ್ನು ಆಲಿಸಿದಿರಿ. ಈಗ ಕೆಎಸ್ ಸುರೇಖ ಹಾಡಿರುವ ಕೆಎಸ್ ನಿಸಾರ್ ಅಹಮದ್ ಅವರ ಒಂದು ಭಾವಗೀತೆ.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು.
3: ಆಕಾಶವಾಣಿ ಮಂಗಳೂರು.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
6: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ ಘರ ಉಜ್ವಾಡೋ. ಮಂಗಳೂರಿನ ಬಸ್ತಿ ಕವಿತಾ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸ್ನೇಹ ವಿನೋದ್ ಪೈ. 5:30 ಕನ್ನಡ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಭಾವಗೀತೆ, 6:50 ಕಿಸಾನ್ ವಾಣಿ. ಮೀನು ಸಂಸ್ಕರಣೆಯಲ್ಲಿ ಉದ್ಯಮಶೀಲತೆಯ ಅವಕಾಶಗಳ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮತ್ಸ್ಯ ವಿಜ್ಞಾನ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿನಿ ಖುಷಿ ನವೀನ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ. ರಾತ್ರಿ 8:00 ಇಂಗ್ಲಿಷ್ ಯುವವಾಣಿ, ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶನಿ ನಿಲಯ ಇವರಿಂದ ಮಾದಕ ವಸ್ತುಗಳ ದುರ್ಬಳಕೆಯ ಜಾಗೃತಿ ಕುರಿತು ಕಾರ್ಯಕ್ರಮ ವೈವಿಧ್ಯವಿದೆ. 8:30 ತುಳು ಕಾರ್ಯಕ್ರಮ, ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9:30 ಯುವವಾಣಿ, ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಕೊಡಗಿನ ಮಡಿಕೇರಿಯ ಚಂದರ್ ನಂದರಬೆಟ್ಟು ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಎಂ. ಶಕುಂತಳ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್. ಮಾಧುರಿ ದೇವಿ ಅವರ ವೀಣಾವಾದನ ಪ್ರಸಾರವಾಗಲಿದೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242 8700014242.
3: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
0: ಈಗ ಸಮಯ 3:22. ನಿಲಯದ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ನಮ್ಮ ಸಂಜೆಯ ಪ್ರಸಾರ 5:00 ಆರಂಭ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ, ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್, 1099 kHz ಮತ್ತು FM ಕಂಪನಾಂಕ 100.3 MHz ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಬಾನುಲಿ ಬಂಧುಗಳಿಗೆ ನಿಲಯದ ಪರವಾಗಿ ರವಿರಾಜ್ ಸೂಟರ್ಪೇಟೆ ಕೋರುವ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ಕೊಂಕಣಿ ಕಾರ್ಯಕ್ರಮ ಸ್ವಲ್ಪ ಹೊತ್ತಿನಲ್ಲಿ.
1: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಕಾಶವಾಣಿ ಮಂಗಳೂರು, ಕೊಂಕಣಿ ಕಾರ್ಯಕ್ರಮ ಗರ ಉಜ್ವಾಡು. ನಮಸ್ಕಾರ ಶ್ರೋತೃ ಬಾಂಧವಾನು, ಐಚ ಗರ ಉಜ್ವಾಡು ಕಾರ್ಯಕ್ರಮ ಅಂತ ಸಂವಾದ ಕುರುಕ ಅಂಗಿಲೊಟ್ಟ ಸಚಿ ಬಸ್ತಿ ಕವಿತಾ ಶಣೆ, ಸಂವಾದ ಚಲಾಯಿಸುಂದಿತ್ತ ಸ್ನೇಹ ವಿನೋದ್ ಪೈ. ನಮಸ್ಕಾರ ಆಕಾಶವಾಣಿ ಮಂಗಳೂರು ಕೇಂದ್ರಾಚೆ ಕೊಂಕಣಿ ಕಾರ್ಯಕ್ರಮ ಘರ ಉಜ್ವಾಡೋ ಶ್ರೋತೃ ಬಾಂಧವಾಂಕ ಸ್ನೇಹಪೂರ್ವಕ ಸ್ವಾಗತ. ಸಂಗೀತ ಮಳೆರಿ ಸಕಡಾಂಕೆ ಭಾರಿ ಮೋಗೋ.

0: ಕೆಲವು ಜನಾಂಕ ಸಂಗುಕ ತಾಳ ಲಯ ರಾಗಾರಿ ಏನಿಜಲರ್ವೆ ಸಂಗೀತ ಗಾಯಕು ಅಥವಾ ಗಾಯಕಿ ಪಳೆಲರಿ ಏಕ್ ಪದ ಐಕೂ ಇತಸಿಲ್ನವ ಮುಂಚೆ ದಿಸ್ತ ದವಾಂದಿಲ್ನಲ್ ವಿದ್ಯೆ ಕರಗತ್ಕೋನು ತಂಗಿಲ ಕಠಿಣ್ ಪರಿಶ್ರಮಾರಿ ಸಿಕ್ಕೋನು ಮುಖಾರ್ ಬಯಸಿಲ ಕಲಾಭಿಮಾನಿ ತಂಕ ಮನಕ ಖುಷಿ ದಿತ್ತಾಚಿ ಸಿಕ್ಕೇಲ್ ವಿದ್ಯೆಕ ಮರಿಯದಿತ್ತಾಚಿ ಅಮ್ಗೆಲ ಸಂಗೀತಕಾರು ವೈ ಆಜಿ ಅಮ್ಗೆಲ ಗರ ಉಜ್ವಾಡು ಕಾರ್ಯಕ್ರಮಾಂತು ಹಾವ ತುಮ್ಕ ಪರಿಚಯ ಕೊರುವಸ ಸಂಗೀತ ಕ್ಷೇತ್ರಾಂತು ನಾವು ಪವಿಲ್ತಸಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅನಿ ಭಕ್ತಿ ಸಂಗೀತ ಕ್ಷೇತ್ರಾಂತು ಅಪ್ರತಿಮ ಕಲಾ ಸಾಧಕಿ ಗರ ಉಜ್ವಾಡು ಮೋಣು ಪರಿಚಯ ಕೊರುವಷ್ಟಸಲ ಬಸ್ತಿ ಕವಿತಾ ಶೆಣೆ ಬಾಲ್ಯದಕ್ಕೂ ಸಂಗೀತಾಭ್ಯಾಸ ಕರ್ತಾಚಿ ದೇಶಾಚೆ ವಿವಿಧ ಗಾವಾಂತು ಸಂಗೀತ ಕಾರ್ಯಕ್ರಮ ದಿತ್ತಾಚಿ ಜನಲ್ ಮೋಗು ಖುಷಿ ಸಂಪಾದನ್ ಕೆಲಲ ಸನ್ನೆ ಭಜನಮಾಲಾ ಸ್ತೋತ್ರಮಾಲಾ ಮುಂಚೆ ಸಂಗೀತ ಕೃತಿದಕ್ಕೂ ಜನಲ್ ಮನಕ ಅನಿಕೆ ಲಗ್ಗಿ ಜಲಲಸ ಸ್ವರ ಸೇವಾ ಮುಂಚೆ ಸಂಗೀತ ಪಾಠಶಾಲಾದಕ್ಕೂ ಸಂಗೀತ ಸರಸ್ವತಿಕ ಆರಾಧನ್ ಕರ್ತಾಚಿ ಮಸ್ತ್ ಚರಡುವಾಂಕ ಸಂಗೀತ ಶಿಕ್ಷಣ ವೈ ಸಿಕೈತಾ ಸಚೆ ಏಯ ಹಂಗೆಲ ಸಂಗೀತ ಪಯಣ ಸಾಧನೆ ಭಕ್ತಿ ಸಂಗೀತಾಚೆ ಅನುಭವ ನಿಮ್ಗಿತಾಚಿ ಹಂಗೆಲೊಟ್ಟು ಸಂವಾದ ಕೊರ್ಯಾ ಕವಿತ್ಮಾಯ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತುಮ್ಕ
1: ನಮಸ್ಕಾರ
0: ಸಂಗೀತ ಮಳ್ಳಿಕುಡ್ಲ ಅಮ್ಮಿ ಲೆಕ್ಚಿಕಸ ನೆಮಳರಿ ಅಭ್ಯಾಸ ಕೋರ್ನಸ್ತಚಿ ತದ್ನಿಮಿತ್ಲಾಯ್ಕ್ ಸಂಗ್ತಚಿ ಮುಣು ಜಲರಿ ತಂಗೆಲೆ ಕಠಿಣ ಪರಿಶ್ರಮ ಜವೋ ತನ್ನಿ ದವನ್ ದಿಲಲೆಕ್ ವಿದ್ಯೆಕ ದಿವಚೇಕ ಮಹತ್ವ ಜವೋ ತಂತು ಅಸ್ತಾ ಮುಂಚೆ ಮಿಗಿಲೇಕ ಅಭಿಪ್ರಾಯ ತಿಶಸ್ತನ ಸಂಗೀತ ಅಭ್ಯಾಸ ಕೊರ್ಕ ಜಲರಿ ತುಮ್ಗೆಲೆಕ್ ಘರ ವಾತಾವರಣ ತುಮ್ಗೆಲ ಮಲ್ಗಡಲೆಕ್ ಆಶೀರ್ವಾದೋ ಹೆವಿ ಮುಖ್ಯ ಜತ್ತ ತುಮ್ಗೆಲ್ ಸಂಗೀತ ಪಯಣ ಪ್ರಾರಂಭಾರಿ ಹ್ಯಾ ತುಮ್ಕ ಕಶಿ ಸಾತದಿಲ್ಲ ಮುಣ್ ಸಂಗೀತ್ವ
1: ಹಾವ ಏಕ್ ಸಾನ್ ಗಾವ ಹೋಡ್ ಜಲಲಿ ಕೋಟೇಶ್ವರ ಮಣು ಫಸ್ಟ್ ಕಸ ಮಣ್ಮಳ ದೈವ ದತ್ತ ಜಾವನು ಏಕ ವಾಯ್ಸ್ ದೇವಾನ ದೀವನ ಸುಖ ತಜ್ ಮಗಿರಿ ಅಮ್ಗೆಲ್ ಘರಾಂತು ಮಲ್ಗಡೆ ಪೂರ ಘರ್ಕಡೆ ಮಣ್ತಸ್ ಮೋಣ್ ಜಲರಿ ಅಮ್ಕ ಸಾನ್ ದುಕ್ಕೂನು ಅಮ್ಕ ರಕ್ತ ಗಜ್ಜಾವನು ತೆ ಮ್ಯೂಸಿಕ್ ಅಮ್ಕೆತ್ತ ತಿತ್ಲಕ ದಲ್ಲಲ್ನ ತಜ್ ಮಗಿರಿ ಅಮ್ಮಿ ಏಕ ತರಬೇತಿಗೆ ಅವಕ ತೆ ಕರ್ನಾಟಕಿ ಜಾವೋ ಹಿಂದೂಸ್ತಾನಿ ಜಾವೋ ಕಂಚೆ ಏಕ ಅಮ್ಕ ಸರಿಗಮ ಪದನಿ ಸನಿ ಮಳ್ಳಲೇಕ ಅಮ್ಗೆಲ್ ಮನ ಅಬ್ಬಿತರ ಇಲ್ಕ ಯೌಕ ಅನಿ ಅಮ್ಮಿತೆ ಕರೆಕ್ಟ್ ಜಾವ್ ಶಿಕ್ಲಿ ಮೋಂಜಲ ರೀ ಮುಖಾರಿ ಅಮ್ಮಿದೆ ಪ್ರೊಫೆಷನಲ್ ಜಾವನು ಘೇವ್ಚಾಕ ಅಮ್ಕ ಜತ್ತ ಏಕೆ ಅಮ್ಮಿ ಖಾಲಿ ದೇವಸ್ಥಾನ ಸಳರಿ ಅಶಿ ಭಜನ್ ಮೊಂಜೆ ಹಂಗಾಚಿ ಅಮ್ಗೆಲ ಸಿಮ್ಮಿ ಜತ್ತ ಬಟ್ ತು ತಂತು ಏಕ ಎಕ್ಸ್ಪರ್ಟೈಸ್ ಅನಿ ಕೋರ್ಕ ಜಲರಿ ಅಮ್ಮಿ ಸಾಂದುಕ್ಕೂ ತಂತು ಕ್ಲಾಸ್ ಅವಚೂನು ಇದರ್ ಹಿಂದೂಸ್ತಾನಿ ಆರ್ ಕರ್ನಾಟಕಿ ಗೆತ್ಲರ್ ಮಾತ್ರ ಅಮ್ಮಿ ಏಕ ತಂತು ಮುಖಾರಿ ವಚ್ಚಾಕ ಸಾಧ್ಯತೆ ತಶಿ ದೇವಾಲಯಕ ಅನುಗ್ರಹ ಹಜಿ ನಿಮಿತ್ ಮಕ್ಕ ಮಿಗಿಲ ಅನ್ನಾನ ಘರ್ಕಡೆ ಅಮ್ಗೆ ಸಾಂದುಕ್ಕೂ ಚಿ ಭಜನೆ ಶಿಕ್ಷಕ ತಿರ್ಕಿ ಪ್ರತ್ಯೇಕ ಅಮ್ಕ ವ್ಯವಸ್ಥೆ ಕೋರ್ನಿಲ್ಲ ಬೇಸಿಕ್ ಜಾವನು ಹಾವ ಕರ್ನಾಟಕ ಶಿಕಿಲಿ ತಜ್ಜನ್ ಮಕ್ಕ ಮಸ್ತ್ ಬೆನಿಫಿಟ್ ಅನಿ ಅತ್ತ ಜಲರೆ ಹಾವ ಪೂರ ಜನ ಬೇಸಿಕ್ ಕರ್ನಾಟಕ ಶಿಕ್ಕ ಮಣ್ತಾವಿ ತಮಳರಿ ಟೆಕ್ನಿಕಲಿ ತನ್ನಿ ಭಾರಿ ಮಸ್ತ್ ಪರ್ಫೆಕ್ಷನ್ ದಂಗೆಲ್ಲ ಸೊ ತಜ್ ಮಗಿರಿ ತುಮ್ಗೆಲ್ ವಾತಾವರಣ ಅನಿ ತುಮ್ಕ ಕಸ ಟೈಪ್ ಆಫ್ ಮ್ಯೂಸಿಕ್ ಆತು ಒತ್ತ ಮೊಂಚು ವೈರಿ ತು ಕರ್ನಾಟಕಿ ಕಂಟಿನ್ಯೂ ಕೊರ್ಕಾಕಿ ಹಿಂದೂಸ್ತಾನಿ ಕೊರ್ಕ ಮುಂಚೆ ತುಮ್ಗೆಲ್ ಚಾಯ್ಸ್ ದೊನ್ನಿ ಚಿ ಅಮ್ಗೆಲ್ ಎಕ್ ದೋನ್ ದೋಳಿಸಿ ಮ್ಯೂಸಿಕಾಚೆ ತಶಿ ಮಕ್ಕ ಫಸ್ಟ್ ಹಾವ ಕರ್ನಾಟಕ ಶಿಕ್ಕಿಲಿ ಅಮ್ಗೆಲ್ ಗಾವಾಂತೂಚಿ ಮಗಿರ್ ಚಿಕ್ಕೆ ಹೋಡ್ ಜತ್ತರಿ ಮಕ್ಕ ಶಿದಿಸ್ಲೆ ಯೂಶುವಲಿ ಅಮ್ಚಿ ಕಲ್ಯಾಣ ಪೂರ ಜನ ಭಜನ ಐಕೋಚೆ ಸೊ ತಂತು ಕಸ ಜತ್ ಮಾಡಿ ಅಮ್ಕ ಸ್ವಲ್ಪ ಭಾವ ಚಡ್ ಜಾವಕ ಹಿಂದೂಸ್ತಾನಿ ಸಂಗೀತ ಭಾವ ಪ್ರಧಾನ ಮಣು ಸಂಗ್ತಾಚಿ
0: ಖಂಡಿತ
1: ತಶಿ ಜಾವನು ಮಿಗೆಲ್ಲ ಏಕ ಪ್ರೀತಿ ಹಿಂದೂಸ್ತಾನಿ ಸಂಗೀತಕ್ಕ ಚಡ್ ಗೆಲ್ಲಿ ತಮಳರಿ ಹಾವ ಮಸ್ತ್ ಮರಾಠಿ ಅಭಂಗ ಭೀಮಸೇನ್ ಜೋಶಿಲ ಆನಿ ಮಸ್ತ್ ಕಲಾಕಾರ ಅಂಗೇಲ್ ಬಾಂಬೆ ಆರ್ಟಿಸ್ಟ್ ಅಂಗೇಲ್ ಪುರ ರೇಡಿಯೋ ರೀ ತದ್ನ ರೇಡಿಯೋಚಿ ಅಮ್ಕ ಮೇನ್ ಐಕುಚೆ ಏಕ ಸಾಧನ ಶೀಲ ಹಾವ ರಾತ್ರಿ ಭರಿ ಸಾಂಗ್ಲಿ ಸ್ಟೇಷನ್ ಹ್ಯಾ ಸ್ಟೇಷನ್ ತೆ ಐಕೂನು ರಾಗಾಚೆ ಆನಿ ರಾಗ ಅಂತೂ ಏಕ ಕಶಿ ಅಮ್ಮಿ ಭಾವ ಹಾಡೋವೇತ ತಕ್ಕ ಸಂಜಲಲ್ ತೆ ಸಾಹಿತ್ಯಸ್ತನ ತೆ ಪೂರ ಹಾವ ಐಕುನೂಚಿ ಶಿಕಿಲ್ ಇತ ಮಳರಿ ಮಗಿರ್ ಮಿಗೆಲೇಕ ಗುರು ಸಂಗಿಲ ಫಸ್ಟ್ ಕಾನ್ ಸೆಂಜಾವಕ ಮಗಿರಿ ತಾನ್ ಸೆಂಜಾವಕ ಅಮ್ಮಳು ತೆ ಮಿಗೆಲ್ ಅಂತೂ ಸತ್ಯಜಲ್ಲ ಇತ ಮಳ ಹಾವ ಮಸ್ತ್ ಐಕಲಲ್ ನಿಮಿತ ಮಗಿರ್ ಮಕ್ಕ ಗುರುನು ಶಿಕೈಲ್ ಕಸನ್ ಪುರಾಸ್ಪೋಳ ವಗ್ಗಿ ಮಕ್ಕ ಗ್ರಾಸ್ಪ್ ಜಲ್ಲ ಮಳರಿ ಫಾರ್ ಎಕ್ಸಾಂಪಲ್ ಏಕ ರಾಗು ತಾಜಿ ಭಾವ ಕಸನ್ ಅಮ್ಮಳ ಅವತ್ತಂತು ಮಸ್ತ್ ಪದ್ಯ ಐಕೂನ ಶಿಲಿ ಸೊ ಮತ್ತೆ ಸಿಂಗ್ ಕರ್ತನ ತಂದು ಭಾವಗಾನು ಸಿಂಗ್ ಕೊರಕ ಮಕ್ಕ ಈಸಿ ರೈಲ್ತೆ ಬಳೆ ಸರ್ಗಮ ಪುರ ಗುರು ಶಿಕೈತ

0: ಜೋಜಾಸ ತುಂಬಿ ಅಮ್ಗೆಲ್ ಐಕುಪ್ಯ ಅಲ್ಕತ್ತಿರ ಕಂಚೆ ಏಕ ಭಜನ ಅಥವಾ ಕಂಚೆ ತುಂಬಗೆಲ್ ಖುಷಿ ಅಸಿಲ್ಲ ಏಕ ಪದ ಸಂಗೀತವ
1: ಹಾವ ಏಕ ರೈಟರ್ ನೀ ಬಟ್ ಮತ್ತೆ ಏಕ ದೇವಾಲಯಕ್ ಪ್ರೇರಣೆ ನಿಮಿತ್ತ ಏಕ ಹಾವೆ ಯೋರೆ ಯೋರೆ ವೆಂಕಟೇಶ ಮುಣಿಗ್ ಬರೀಲ ಆನಿ ಅಮ್ಗೆಲ ಸುಧೀಂದ್ರ ತೀರ್ಥ ಸ್ವಾಮಿ ಅವೈರಿ ಶ್ರೀ ಸುಧೀಂದ್ರ ಚರಣ ಅಂಕ ಮುಂಟಾನಿ ಗತ ಜಲಲ್ ತೆ ನಾವು ಬರೀಲ ತೆ ದೊನ್ನಿ ಹಾಬೋರೋನು ಮೋಣು ತ್ಯಾ ಮಕ್ಕ ಏಕ ಯೂಟ್ಯೂಬ್ ವರ್ಲ್ಡ್ ಅಂತ ಏಕ್ ಬ್ರೇಕ್ ದಿಲಲ್ ತಸಲ್ಲ ಏಕ್ ಭಜನ ಆನಿ ವರ್ಲ್ಡ್ ವೈಡ್ ಮಕ್ಕ ಪೂರ ಕಡೆ ಮಕ್ಕ ಐಕತ ಮೊಂಡ್ಜಲರಿ ಹ್ಯಾ ಏಕ್ ದೋನ್ ಭಜನ್ ಮಿಗೆಲ ಏಕ ಸಮಂಟಿ
0: ಮಸ್ತ್ ಜನ ಖುಷ್ ಪವಿಲ ಮನ ಅದಕ್ಕೂ ಸ್ವೀಕಾರ
1: ರಿಕಗ್ನೇಷನ್ ಮಿಲ ಮೇಳಲ್ ತಸಲ್ಲ ಕೊಂಕಣಿ ಹ್ಯಾ ದೋನ್ ಭಜನ ಏ ಯೋರೆ ಯೋರೆ ವೆಂಕಟೇಶ ಅಮ್ಗೆಲೇ ವೆಂಕಟರಮಣು ಮಂಗ್ಳೂರ್ ಚೋ ತಗೇಲ್ ವೈರಿ ಹಾವೇಕ್ ಮನಾದಕ್ಕೂ ಬರೀಲೆ ತ್ಯಾ ಏಕ ಹಾವೇಕ್ ದೋನ್ ಲೈನ್ಸ್ ಅಂತ

0: ಅಯ್ಯ ಖಂಡಿಜವನು ತುಂಬಿ ಬರೆಯಿಲ್ಲ ದವ ಕಶಿ ಪೌಕಾ ಮುಂಚೆ ತುಮ್ಗೆಲ್ಲ ತಂತು ಕಳ್ತಾಸ ತುಂಬಿ ಸಂಚಂತೂಚಿ ಪ್ರತಿ ಏಕ್ಲಲ್ ಘರ ಅಂತುವೆ ಹೇ ಏಕ್ ದಿಸ ಏಕ ಪಂತ ಪುಣಿಯತ್ತ ತವೇ ಶನಿವಾರಚ ದಿಸ ಅಂತೂ ಖಂಡಿತ ಜವನು ಹೇ ಎತ್ತ ಚೀಚಿ ಪೋದ ಮುಣಿಯತ್ತ ತಿತ್ಲ ಜನ ಹೇ ಮೊಗಾರ್ ಸ್ವೀಕಾರ ಕೇಳಲ್ಲ ಸರ್ ತಶ ಅರ್ಥ ಅಂತ ತುಮ್ಕ ಕಾಶಿ ಮಠಾಧೀಶ ಜವ ಗೋಕರ್ಣ ಮಠಾಧೀಶ ತನ್ನಿ ತುಮ್ಕ ಪುರಸ್ಕಾರ ದಿಲ್ಲಲ್ಲ ಸರ್ ತಕಂಚೆ ಏಕ ಪುರಸ್ಕಾರ ತಶಿ ಥೈಚೆ ಏಕ ಅನುಭವ ಮುಣು ತುಮ್ಕ ಸೌಮ್ಯದಕ್ಕೂ ತುಂಬಿ ಏಕ ಪ್ರತಿಭಾ ಪುರಸ್ಕಾರ ಸ್ವೀಕಾರ ಕೋರ್ಕಾ ಜಲ್ಲರಿ ತುಮ್ಗೆ ಲೇಖ ಅನುಭವ ಕಶಿಲ್ಲ ಮುಣಿಯತ್ವ
1: ಮಕ್ಕ ಆಮ್ಚಿಕ ಸಮಾಜಾಚನ್ ಮಸ್ತ್ ಪ್ರೋತ್ಸಾಹದಿಲ್ಲ ತಂತು ಅಮ್ಗೆಲ್ಲ ಕಾಶಿ ಮಠ ಸ್ವಾಮಿನ ಅಮ್ಗೆಲ್ ಗೋಕರ್ಣ ಮಠ ಸ್ವಾಮಿ ಚಿತ್ರಾಪುರ ಮಠ ಸ್ವಾಮಿನ ಅನಿ ಅರ್ಥ ಅಮ್ಗೆಲ್ ಕೈವಲ್ಲಿ ಮಠ ಸ್ವಾಮಿನೇ ಮಕ್ಕ ತಂಗೆಲ್ ಮಠಾಚೆ ಏಕ ದೋನ್ ತೀನ್ ಭಜನ್ ಸಾಂಗ ತುಮ್ಮಿ ಮೋಡ ಮಕ್ಕ ಬಾಂಬೆ ಅಂತ ಅಪ್ಪನ ಸಾಂಗಿಲ್ಲ ಸ ತ್ಯಾ ವಿಷಯದ ಹಾವ ಮಸ್ತ್ ಮಕ್ಕ ತ್ಯಾ ವಿಷಯದ ಏಕ ಪ್ರೌಢ ಹಾವ ತಶೀಚಿ ಉಡುಪಿ ಮಠ ಸ್ವಾಮಿನ ಮಕ್ಕ ದೋನ್ ತೀನ್ ಸ್ವಾಮಿನ ಶಿಕೆಲ್ಲ ತಂತು ಕಾಶಿ ಮಠಾಚೆ ಶ್ರೀ ಸಯ್ಯಮೀಂದ್ರ ತೀರ್ಥ ಸ್ವಾಮಿನ ಮಕ್ಕ ಕೊಚ್ಚಿಂಗಾವ ಬಿತೇರಿ ತನ್ನಿ ಸ್ವಾಮ್ಯಾಲ್ ಕರೇನ್ ಮಕ್ಕೇಕ ಸ್ವರ ಪ್ರತಿಭಾ ಮೊಣೆಲಿಕ ಪುರಸ್ಕಾರ ದಿಲ್ಲಲ್ಲ ಸ ತಶೀಚಿ ಗೋಕರ್ಣ ಮಠ ಸ್ವಾಮ್ಯಾಲ್ ದುಕುನು ಮಕ್ಕ ಕೊಂಕಣಿಚೆ ಏಕ ಗಾಯನ ಕತೀರಿ ಪುರಸ್ಕಾರ ಮೇಳಲ್ಲ ಸ ಕೊಯಂಬತ್ತೂರ ಮಗಿರಿ ಬಾಂಬೆ ಚೆನ್ನೈ ಅಶಿ ಪೂರ ಗಾವಂಚಾನ್ ಮಕ್ಕ ಏಕ ಮ್ಯೂಸಿಕ್ ರೆಕಗ್ನಿಷನ್ ಜಾವನ್ ಏಕ ಪುರಸ್ಕಾರ ದಿಲ್ಲಲ್ಲ ಸ ಅನಿ ಅರ್ಥ ಮಂಗಳೂರ ಅಂತೂ ಸಾಧನಾ ಬಳಗ ಅನಿ ಏಕ ಕೊಂಕಣಿ ಕಲಾರತ್ನ ಮಂಡಿಲಲ್ಲ ಸ ಬಟ್ ಇವ ಖಂಚೋ ಪುರಸ್ಕಾರ ಹಾವ ಐಲರಿಚಿ ತ್ಯಾ ದಿವಸ ರಾತ್ರಿ ತ್ಯಾ ಮಾತ್ರ ಹಾವ ಖುಷಿ ಬಗ್ಚೆ ನೆಕ್ಸ್ಟ್ ಡೇ ಹಾವೇ ವಾಪಸ್ ಸ್ಟೂಡೆಂಟ್ ಜಾವನುಚಿ ಹಾವೆ ಕೊರ್ಚಿ ತ್ಯಾ ಮಿಗಿಲ ಏಕ ಪದ್ಧತಿ ಈತ ಮಳರಿ ಪುರಸ್ಕಾರ ಎತ್ತ ಬಟ್ ಆಮಿ ತ್ಯ ಓರೋಂಗೆ ಅವಕ ತಕ್ಕ ಹಾವ ಕಸ ಕರ್ಕಮಳ ನೆಕ್ಸ್ಟ್ ಡೇ ವಾಪಸ್ ದಿನ ಕೂಲಿಸಿತ್ತೆ ಮ್ಯೂಸಿಕ್ ಮಳರಿ ಆಜ ಹಾವೇಕ್ ಪೌಲ್ಯ ಜಲ್ಲೆ ಹಾವೇಕ್ ಲೆವೆಲ್ ಪೌಲಿ ಮಳ ಜಾಯಿನಿ ಭಾಯ್ ವಾಪಸ್ ಹಾವೆ ಫಸ್ಟ್ ದುಕುನ್ಕೆಲ್ಲಾರ ಮಾತ್ರ ತ್ಯಾ ಆಮ್ಗೆಲ್ಲ ವರ್ತ ಮಳ ಮಿಗಿಲ ಪಂಡಿತ್ ರಾಮರಾವ್ ನಾಯ್ಕ ಮಮ್ಮನ್ ಕೆದ್ನಾ ಮುಂಜೇಶಿಲ್ಲ ಅನಿ ಅಮ್ಗೆಲ್ ಪೂರ ಸ್ವಾಮಿಯನ್ ಮಕ್ಕ ದಿಲ್ಲಲ್ಲ ಆಶೀರ್ವಾದ ತ್ಯ ಹಾವ ಕೆದ್ನಾ ವಿಸುರುಣ
0: ತಶಿ ಕವಿತ್ಮಯ ಸಂಗೀತ ಶಾಲಾ ಪ್ರಾರಂಭಕ್ಕೂ ತ್ಯಾಚ ಅಮ್ಗೆಲೇಕ ಜೀವನಕ್ಕ ಪರಿಪಾಠು ಶ್ರೀ ಅಮ್ಮಿ ಗೆತ್ಲಾರಿ ಅತ್ತ ಚರ್ಕಿಂಕೆ ಕೆಲವು ಜನಕ್ಕ ತ್ಯಾಯಕ್ ಆಶಸ್ತ ಆಮೇ ಸಂಗೀತ ಶಾಲೆಚಿ ಪ್ರಾರಂಭಕ್ಕೂ ಜೀವನಕ್ಕ ಹಾವು ತದ್ದವನ್ ಗೆತ್ತಾಮಣು ತಸಲಂಗ್ ತುಮ್ಮಿ ತುಮ್ಗೆಲ್ಲ ಈಕ ಸಂಗೀತ ಗುರುಜ ಅವನು ತುಮ್ಗೆಲೇಕ ಅನುಭವ ಕಸನ್ ಸಂಗು ಕಾಶ್ ಪಾವುತಿ
1: ಫಸ್ಟ್ ಚೆಲುವಾಲ ಅಂತೂ ಇಂಟ್ರೆಸ್ಟ್ ಡೆಡಿಕೇಶನ್ ಜಾವ್ಕ ಅನಿ ಪ್ರಾಕ್ಟೀಸ್ ಜಾವ್ಕ ಹ್ಯಾ ತೀನ್ ಜಾವ್ಕ ಅನಿ ಅಮ್ಮಿ ಸಮಚಿ ಮ್ಯೂಸಿಕ್ ಶಿಕ್ಕೋನು ಅಮ್ಗೆಲ್ ಗುರುನ ಅಡ್ಡಿನಾ ಮಂಟರಿ ಅಮ್ಮಿ ಪ್ರೋಗ್ರಾಮ್ ಅನಿ ದಿವಚ ಸ್ಟಾರ್ಟ್ ಕೊಡ್ಚೆ ತದ್ನ ತುಂಬಿ ಏಕ್ ಲೆವೆಲ್ ಅರೆತರಿ ತುಂಬ ಕಶಿ ದಿಸ್ಲಾರಿ ಅತ್ತ ಹಾವ ಅನೇಕ ಲೆಕ್ಕ ಶಿಕೋಚಾಕ ಶಕ್ಯ ಮೊಣಶಿ ದಿಸ್ತನ್ ಮಾತ್ರ ಅನೇಕ ಲೆ ಶಿಕೋಕ ಈತ ಮಳ ಅಮ್ಗೆಲ್ ಅಂತೂ ಕಸನೇ ಪಕ್ಕ ನ್ಯೂನ್ಯತ ಅಸ್ಲಾರಿ ತ್ಯ ಅನೇಕ ಚರಡು ಅಂಕ ಕಷ್ಟ ಯೋಚನಜಿ ಸೊ ತುಮ್ಕೆ ತುಮ್ಗೆಲ್ ತುಮ್ಕಾಚಿ ಮ್ಯೂಸಿಕ ತುಂಬ ಶಿಕೈತ ತುಕ್ ಹೈತ ಪೌಲ್ ಅವಣಿ ತುಕ್ ಕೊನೆಯ ಸಂಕ ಮೋಣ ತುಗೆಲ್ ಬಿತ್ತೆ ವೈಲ್ ಮ್ಯೂಸಿಕ್ ತುಕ್ ಸಂಗ್ತ ಪಳ ಆಜ್ ಪ್ರೋಗ್ರಾಮ್ ಕಡ್ತನ ಹಾ ತುಗೆಲ್ ಹಂಗ ಪ್ರಾಕ್ಟೀಸ್ ಸಮಜಾಯಿನಿ ತುಗೆಲ ತೂ ಅನಿ ಅಪ್ಪ ಸಮ ಪ್ರಾಕ್ಟೀಸ್ ಕರಿ ಮೋಣು ತೂ ಸ್ಟೇಜರ್ ಬೆಸ್ತನ ತುಗೆಲೆ ಮ್ಯೂಸಿಕ್ ತುಕ್ ಸಂಗ್ತ ತೇಜ್ ಅಮ್ಮಿ ಅಮ್ಗೆಲ್ಲ ಆತ್ಮಾವಲೋಕನ್ ಕರ್ತಿ ತಂತು ಚಳುವ ಶಿಕೋಕ ತಶಿಚಿ ಅಮ್ಮಿ ಕಿತ್ಲ ಶಿಕೋವೆ ಚಳುವ ಅಂಕ ತ್ಯಾ ವಿಷಯ ಅಂತೂ ಅಮ್ಮಿ

ಆಕಾಶವಾಣಿ ಮಂಗಳೂರು, ಸಮಯ 5:30. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ನೆನಪಿರಲಿ ಚಿತ್ರಕ್ಕಾಗಿ KS ಚಿತ್ರ, ಚೇತನ್ ಸಾಸ್ಕ, ರವಿಶಂಕರ್ ಮತ್ತು ಸುಚಿತ್ರ ಲತಾ ಅವರು ಹಾಡಿರುವ ಗೀತೆ. ಸಾಹಿತ್ಯ ರತ್ನಜಾ ಅವರದು. ಸಂಗೀತ ನೀಡಿದ್ದಾರೆ ಹಂಸಲೇಖ.

ನೆನಪಿರಲಿ ಚಿತ್ರದ ಗೀತೆಯ ನಂತರ ಕೇಳಿ. ಶಾನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಹುಡುಗಾಟ ಚಿತ್ರದ ಗೀತೆ. ಸಾಹಿತ್ಯ ಕವಿರಾಜ್ ಅವರದು, ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್.

0: ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಸಾಹಿತ್ಯ ಲೋಕದಲ್ಲಿ ಸೃಜನಶೀಲತೆಯ ಪಯಣ, ಭಾವನೆಗಳ ಕಡಲಿಗೆ ಸಾಹಿತ್ಯದ ನಾವೆಯಾದ ಚೇತನ, ಹೆಣ್ಣಿನ ಅಂತರಾಳದ ಧ್ವನಿಗೆ ಅಕ್ಷರ ರೂಪ ನೀಡಿದ ಖ್ಯಾತ ಲೇಖಕಿ, ಬರಹಗಾರ್ತಿ, ಸ್ತ್ರೀವಾದಿ ಚಿಂತಕಿ ಚಂದ್ರಕಲಾನಂದ ಅವರ.
1: 25ರ ಹಬ್ಬದ ನೆಲೆಯಲ್ಲಿ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ದೆವು ನಮ್ಮ ಜಿಲ್ಲೆಯಲ್ಲಿ. 500 ಲೇಖಕಿಯರು, ಸಾಹಿತ್ಯಾಸಕ್ತರು ಮತ್ತು ಲೇಖಕಿಯರು ಕಾಸರಗೋಡು ಸೇರಿ ಅವರೆಲ್ಲರೂ ಬಂದು ಸೇರಿದಾಗ ಈ ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟು ನಮ್ಮ ಜಿಲ್ಲೆಗೊಂದು ಲೇಖಕಿಯರ ಸಂಘ ಬೇಕು ಅಂತ. ಮೊದಲು ನಾವು ಅದರ ಉಪಘಟಕ ಆಗುವುದು ಅಂತ ಇತ್ತು, ಆದರೆ ಪ್ರೊಫೆಸರ್ ಲೀಲಾ ಭಟ್ ಅವರು ಇಲ್ಲ ಬೇಡ, ನಾವು ಉಪಘಟಕ ಬೇಡ, ನಾವೇ ಸ್ವಂತವಾಗಿ ಮಾಡುವ ಅಂತ ಹೇಳುವಂಥ ಒಂದು ಬೆಜೆಂಟಲ್ಲೇ ಕಾರ್ಯಕ್ರಮ ನಡೆದದ್ದು. ಅದೆಲ್ಲ ಕರಾವಳಿ ಲೇಖಕಿಯರು, ಲೇಖಕಿಯರು ಮಾತ್ರ ಸಾಕಾಗೋದಿಲ್ಲ, ಯಾಕಂದರೆ ಎಷ್ಟೋ ಜನ ಆಸಕ್ತರು ಓದುಗರು ಇಲ್ಲದಿದ್ದರೆ ಎಲ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಲೇಖಕಿಯರು ಮಾತ್ರ ಇರೋದು, ಇಲ್ಲಿ ಓದುಗರನ್ನು ಸೇರಿಸಿಕೊಂಡು ಮಾಡಿದ್ದೇವೆ ನಾವು. ಹಾಗೆ
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ. ಸಾಹಿತ್ಯವಿದು ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಮೂಕಾಂಬಿಕ ಫಿಲ್ಮ್ಸ್.
1: ಮಿಲನ ಚಿತ್ರಕ್ಕಾಗಿ ಸುರೇಶ್ ಪೀಟರ್ಸ್, ಚೈತ್ರ ಮತ್ತು ಸ್ಟೀಫನ್ ಅವರು ಹಾಡಿರುವ ಗೀತೆಯನ್ನು ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮನೋಮೂರ್ತಿ. ಕಾರ್ಯಕ್ರಮದ ಮುಂದೆ ಕೇಳಿ ಕಠಾರಿ ವೀರ ಸುರಸುಂದರಾಂಗಿ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಸುನೀತಾ ಗೋಪರಾಜು ಅವರು ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯವೆಂದು ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ನೀಲಕಂಠ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ, ಸಾಹಿತ್ಯ ಮತ್ತು ಸಂಗೀತ ವಿ ರವಿಚಂದ್ರನ್ ಅವರದ್ದು.

ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6 ಗಂಟೆ. ಕೇಳುಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಂಜೆ 6:10 ಭಕ್ತಿಗೀತೆಗಳು, 6:30 ಸಂಗೀತ ಬಾಲಚಂದ್ರ ಹಾಡಿರುವ ಭಾವಗೀತೆ, 6:50 ಕಿಸಾನ್ ವಾಣಿಯಲ್ಲಿ ಮೀನು ಸಂಸ್ಕರಣೆಯಲ್ಲಿ ಉದ್ಯಮಶೀಲತೆ ಅವಕಾಶಗಳ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮತ್ಸ್ಯ ವಿಜ್ಞಾನ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿನಿ ಖುಷಿ ನವೀನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ. 7:45 ಸಮಾಚಾರ ದರ್ಶನ. ಈ ರಾತ್ರಿ 8:00 ಇಂಗ್ಲಿಷ್ ಯುವವಾಣಿಯಲ್ಲಿ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶನಿ ನಿಲಯ, ಇಲ್ಲಿನ ವಿದ್ಯಾರ್ಥಿಗಳಿಂದ ಮಾದಕ ವಸ್ತುಗಳ ದುರ್ಬಳಕೆಯ ಜಾಗೃತಿಯ ಕುರಿತು ವೈವಿಧ್ಯಮಯ ಕಾರ್ಯಕ್ರಮ. 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ, ಕೊಡಗಿನ ಮಡಿಕೇರಿಯ ಚಂದನ್ ನಂದರಬೆಟ್ಟು ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಎಂ. ಶಕುಂತಲಾ. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ಇದು. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಮಾಧುರಿ ದೇವಿ ಅವರ ವೀಣಾವಾದನ. 6:10 ವಂದನ. 6:30 ಭಾರತಿ ರಘು ಮೂಡುಬಿದ್ರೆ ಅವರಿಂದ ಚಿಂತನ. 6:40 ಪ್ರಾಯೋಜಿತ ಕಾರ್ಯಕ್ರಮ. ಕೆಳದಿ ಶಿವಪ್ಪ ನಾಯಕ, UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ. ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. 6:50 ರೈತರಿಗೆ ಸಲಹೆ. 7:15 ವಿವಿಧ ಕಲಾವಿದರ ಧ್ವನಿಯಲ್ಲಿರುವ ಭಾವಗೀತೆಗಳು. 7:45 ರಾಗರಂಜನಿ ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ಭಾಗವಹಿಸುವವರು ಬರಹಗಾರ್ತಿ, ಲೇಖಕಿ ಮತ್ತು ಸ್ತ್ರೀವಾದಿ ಚಿಂತಕಿ ಚಂದ್ರಕಲಾ ನಂದಾವರ. ಸಂದರ್ಶಿಸುವವರು ಲತೀಶ್ ಪಾಲ್ದನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ನಾಳೆ ಬೆಳಗ್ಗೆ 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಭಾವಗೀತೆಗಳು. 9:20 ಚಿತ್ರಗೀತೆಗಳು. 10:00 ಬಾಲವೃಂದ ಕಾರ್ಯಕ್ರಮದಲ್ಲಿ ಕಥೆ ಹೇಳ್ತೇನೆ ಬನ್ನಿ, ಪ್ರಸ್ತುತಿ ರಶ್ಮಿ ಜೈರೈ. 10:30 ಭದ್ರಗಿರಿ ಕೇಶವದಾಸ್ ಅವರಿಂದ ಕಥಾ ಕಾಲಕ್ಷೇಪ, ಪ್ರಸಂಗ ಸೌಗಂಧಿಕ. 11:30 ಹಿಂದಿ ಚಿತ್ರಗೀತೆಗಳು. 12:05 ವನಿತಾ ವಿಹಾರ, ಕಾಡು ಕ್ಯಾಮರಾ ಮತ್ತು ಕಾಳಜಿ. ಈ ಕುರಿತು ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವದ ಬಗ್ಗೆ ಸಂದರ್ಶನ. ನಡೆಸಿಕೊಡುವವರು ಆಶಾ. 12:35 ಆರೋಗ್ಯ ಸಂಚಿಕೆ, ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ವಿಧಾನಗಳ ಕುರಿತು ಡಾಕ್ಟರ್ ಮಾಲತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಲತೀಶ್ ಪಾಲ್ದನೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, PM ಧನಧಾನ್ಯ ಯೋಜನೆಯ ಬಗ್ಗೆ ಮಾಹಿತಿ. 1:20 ಸ್ವರಮಾಧುರ್ಯ, ಅನಿತಾ ದೇಶಪಾಂಡೆ ಹಾಡಿರುವ ಭಕ್ತಿಗೀತೆಗಳು. 1:30 ಚಕೋರಿ, ನಮ್ಮ ಕೇಳುಗರ SMS ಗಳನ್ನು ಆಧರಿಸಿದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ಚಾರುದತ್ತ. ಭಾಸನ ಮೂಲ ಸಂಸ್ಕೃತ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಆರ್ ನರಸಿಂಹಮೂರ್ತಿ. ನಿರ್ದೇಶನ ಮೂರ್ತಿ ದಯರಾಜೆ. ಪ್ರಸ್ತುತಿ

ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಪುರಂದರದಾಸರ ಭಕ್ತಿ ರಚನೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ವಿಜಯ ನರಸಿಂಹ ಅವರ ಭಕ್ತಿ ರಚನೆ

ಭಕ್ತಿಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಭಾರತ್ ನ್ಯೂಜಿಲ್ಯಾಂಡ್ ದೇಶಯೋಃ ದ್ವಿಪಕ್ಷೀಯ ಸಂಬಂಧಾಃ ಸಾಮರಿಕ ಸಹಭಾಗಿತಾ ಸ್ತರೆ ಸಮೇಧಿತಾಃ. ತ್ರಿಂಶದಧಿಕದ್ವಿಸಹಸ್ರವರ್ಷಂ ಯಾವತ್ ಪಾರಸ್ಪರಿಕ ವ್ಯಾಪಾರಂ ದ್ವಿಗುಣೀಕೃತ್ಯ ಪಂಚತ್ರಿಂಶತ್ ಸಹಸ್ರ ಕೋಟಿ ರೂಪ್ಯಕಾಣಾಂ ಲಕ್ಷ್ಯಂ ನಿರ್ಧಾರಿತಂ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಕಥನಂ ನ್ಯೂಜಿಲ್ಯಾಂಡ್ ದೇಶೆ ನಿವಸತ ಭಾರತೀಯ ಸಮುದಾಯೇನ ದ್ವಯೋಃ ರಾಷ್ಟ್ರಯೋಃ ವಿಕಾಸ ಯಾತ್ರಾಯಾಂ ಏಕಃ ಮಹತ್ವಪೂರ್ಣೋ ಭಾಗಃ ಊಢಃ. ಆಕ್ಲ್ಯಾಂಡ್ ನಗರೆ ವಿಶಾಲಂ ಭಾರತೀಯ ಪ್ರವಾಸಿ ಸಮುದಾಯಂ ಚ ಸಂಬೋಧಿತವಾನ್ ಅಸೌ. ರಕ್ಷಾಮಂತ್ರಿಣಾ ರಾಜನಾಥ ಸಿಂಹೇನ ಸ್ವದೇಶಿ ತಂತ್ರೇಣ ನಿರ್ಮಿತಸ್ಯ ಐಎನ್ಎಸ್ ಮಹೇಂದ್ರಗಿರಿ ಯುದ್ಧಪೋತಸ್ಯ ವಿಧಿವತ್ ಜಲಾವತರಣಂ ವಿಧಾಪಿತಂ. ಸಂಸೂಚಿತಂ ಚ ಯತ್ ಭಾರತಮೇಕಂ ಸುದೃಢಂ ಆತ್ಮನಿರ್ಭರಂ ಭವಿಷ್ಯೋನ್ಮುಖಂ ಚ ರಕ್ಷಾಬಲಂ ನಿರ್ಮಾತಿ. ಪರಿವಹನ ಕ್ಷೇತ್ರೇ ಪ್ರೌದ್ಯೋಗಿಕೀ ನವೋನ್ಮೇಷ ಸಂಚಾಲಿತ ಸಹಯೋಗಂ ಸುದೃಢಂ ವಿಧಾತುಂ ಐತಿಹಾಸಿಕಂ ಬ್ರಿಕ್ಸ್ ಮಂತ್ರಿ ಘೋಷಣಾ ಪತ್ರಂ ಸರ್ವಸಮ್ಮತ್ಯಾ ಅಂಗೀಕೃತಂ. ಬಾವಿ ಚಕ್ರವಾತಸ್ಯ ಕಾರಣಾತ್ ಜಾಪಾನ್ ತೈವಾನಯೋಃ ವಿಮಾನ ಯಾತ್ರಾಃ ನಿರಸ್ತೀಕೃತಾಃ ಶೈಕ್ಷಣಿಕಾಃ ಸಂಸ್ಥಾಃ ಚ ಸ್ಥಗಿತಾಃ. ಭಾರತ ಇಂಗ್ಲೆಂಡ್ ದೇಶಯೋಃ ಮಧ್ಯೆ ಪಂಚಮಾಂತಿಮ ಚ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾ ಅದ್ಯ ಸಾಯಂ ಸೌಥ್ಹ್ಯಾಂಪ್ಟನ್ ನಗರೆ ಆಯೋಜಿಷ್ಯತೆ. ಅಪಿ ಚ ಫಿಫಾ ವಿಶ್ವ ಚಷಕ ಪಾದ ಕಂದುಕ್ ಪ್ರತಿಸ್ಪರ್ಧಾಯಾಃ ಅಂತಿಮ ಉಪಾಂತ್ಯ ಸ್ಥಾನಾನಾಂ ನಿಶ್ಚಯಾರ್ಥಂ ಅದ್ಯ ರಾತ್ರೌ ಪ್ರಾಗುಪಾಂತ್ಯ ಚರಣೆ ನಾರ್ವೆ ಇಂಗ್ಲೆಂಡ್ ದಲಯೋರ್ ಅಥ ಅರ್ಜೆಂಟೀನಾ ಸ್ವಿಟ್ಜರ್ಲ್ಯಾಂಡ್ ದೇಶಯೋರ್ ಮಧ್ಯೆ ಸ್ಪರ್ಧಾ ಭವಿತ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಸ್ಯ ಐತಿಹಾಸಿಕೀಂ ದ್ವಿದಿವಸೀಯಾಂ ನ್ಯೂಜಿಲ್ಯಾಂಡ್ ಯಾತ್ರಾಂ ಸಂಪಾದ್ಯ ಅದ್ಯ ಭಾರತಾಯ ಪ್ರಸ್ಥಿತವಾನ್. ವಿಗತ ಚತುರ್ದಶಕೇಭ್ಯಃ ಅಪಿ ಅಧಿಕ ಸಮಯಾಂತರಾಲೇ ಕಸ್ಯಚಿತ್ ಭಾರತೀಯ ಪ್ರಧಾನಮಂತ್ರಿಣಃ ಇಯಂ ಪ್ರಥಮಾ ನ್ಯೂಜಿಲ್ಯಾಂಡ್ ಯಾತ್ರಾ ಆಸೀತ್, ಯಾ ದ್ವಯೋಃ ದೇಶಯೋಃ ಪಾರಸ್ಪರಿಕ ಸಂಬಂಧಾನ್ ಸುದೃಢೀಕರ್ತುಂ ಮಹತ್ವಪೂರ್ಣಾಂ ಭೂಮಿಕಾಂ ನಿರ್ವ್ಯೂಢವತಿ. ತತ್ರ ತಾವತ್ ಅದ್ಯ ಪ್ರಧಾನಮಂತ್ರಿ ಮೋದಿ ಸಹೈವ ನ್ಯೂಜಿಲ್ಯಾಂಡ್ ದೇಶಸ್ಯ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲೆಕ್ಸಿನ್ ಇತ್ಯೇತೌ ಆಕ್ಲ್ಯಾಂಡ್ ನಗರೆ ದ್ವಿಪಾಕ್ಷಿಕ ವಾರ್ತಾನಂತರಂ ಉಭಯೋಃ ದೇಶಯೋಃ ಸಂಬಂಧಾನ್ ಸಾಮರಿಕ ಸಹಯೋಗಿತ್ವೇನ ರೂಪಾಂತರಿತವಂತೌ. ಅನೇನೈವ ಸಹ ತ್ರಿಂಶದಧಿಕದ್ವಿಸಹಸ್ರ ತಮ ವರ್ಷಂ ಯಾವತ್ ಉಭಯ ದೇಶಯೋಃ ವಾರ್ಷಿಕ ದ್ವಿಪಕ್ಷೀಯ ವ್ಯಾಪಾರಂ ದ್ವಿಗುಣೀಕೃತ್ಯ ಪಂಚತ್ರಿಂಶತ್ ಸಹಸ್ರ ಕೋಟಿ ರೂಪ್ಯಕಾತ್ಮಕಂ ವಿಧಾತುಂ ಪಂಚವರ್ಷೀಯಂ ಲಕ್ಷ್ಯಂ ನಿರ್ಧಾರಿತವಂತೌ. ಶಿಷ್ಟಮಂಡಲಸ್ತರೀಯ ಮಂತ್ರಣಾಯಾಂ ಪ್ರಧಾನಮಂತ್ರಿಣಾ ಗದಿತಂ ಯತ್ ಸ್ವಕೀಯಃ ಅಯಂ ನ್ಯೂಜಿಲ್ಯಾಂಡ್ ಪ್ರವಾಸಃ ದ್ವಿಪಾಕ್ಷಿಕ ಸಂಬಂಧೇಷು ಕೇನಚನ ಐತಿಹಾಸಿಕ ಕೀರ್ತಿಸ್ತಂಭತ್ವೇನ ಸೇತ್ಸ್ಯತಿ. ಉಭಾಭ್ಯಾಂ ನೇತ್ರೀಭ್ಯಾಂ ಪ್ರತಿಪಾದಿತಂ ಯತ್ ಹಿಂದ ಪ್ರಶಾಂತ ಕ್ಷೇತ್ರೇ ಶಾಂತಿಂ ಸ್ಥಿರತಾಂ ಸುರಕ್ಷಾಂ ಚ ಸುದೃಢೀಕರ್ತುಂ ಭಾರತ ನ್ಯೂಜಿಲ್ಯಾಂಡ್ ದೇಶೌ ಪ್ರಮುಖಾಂ ಭೂಮಿಕಾಂ ನಿರ್ವೋಢುಂ ಶಕ್ನುತಃ. ಉಭಯ ದೇಶಯೋಃ ಮಧ್ಯೆ ಸಂಪನ್ನಸ್ಯ ಮುಕ್ತ ವ್ಯಾಪಾರ ಸಹಭಾಗಿತ್ವಸ್ಯ ಪ್ರಶಂಸಾ ಕೂರ್ವತಾ ಶ್ರೀಮೋದಿನಾ ನ್ಯೂಜಿಲ್ಯಾಂಡ್ ದೇಶಸ್ಯ ಅಕ್ಷಪ್ರ ಪ್ರಯಾಸಾಃ ಶ್ಲಾಘಿತಾಃ. ಸಹೈವ ತತ್ರತ್ಯ ಪ್ರಧಾನ

ಆಕಾಶವಾಣಿ ಮಂಗಳೂರು, ಸಮಯ 6:30. ಇದೀಗ ಸಂಗೀತ ಬಾಲಚಂದ್ರ ಅವರ ಧ್ವನಿಯಲ್ಲಿ ಗೀತಾ ಎಸ್. ಕೊಂಕೋಡಿಯವರ ಭಾವಗೀತೆಯೊಂದನ್ನು ಕೇಳೋಣ.

ಸಂಗೀತ ಬಾಲಚಂದ್ರ ಅವರ ಧ್ವನಿಯಲ್ಲಿ ಗೀತಾ ಎಸ್ ಕುಂಕೋಡಿ ಅವರ ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೇ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ

0: ಮೀಸಲಿಡೋಣ,
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.
2: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ, ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
0: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ಧಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ನಮ್ಮ ರಾಜ್ಯ ಹಾಗೂ ದೇಶ ನೆಮ್ಮದಿಯಾಗಿರಲು ಅನುಕೂಲಕರವಾಗುತ್ತಿದೆ. ಪೊಲೀಸ್ ಇಲಾಖೆಗೆ ವಾಹನಗಳನ್ನು ನೀಡುತ್ತಿರುವುದು ಹೊಸ ಶಕ್ತಿ ತುಂಬಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮುಂಭಾಗದಲ್ಲಿ ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜಿಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವಾಹನಗಳು ಹಾಗೂ 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ಪೊಲೀಸ್ ಅಧಿಕಾರಿಗಳು ಸಾಧನೆ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಾವಿರಾರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಇದೊಂದು ದೊಡ್ಡ ದಾಖಲೆಯಾಗಿದೆ. ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಾಮರ್ಥ್ಯವನ್ನು ಇಡೀ ದೇಶವೇ ಕೊಂಡಾಡುತ್ತಿದೆ. ನಿಮ್ಮ ದಕ್ಷತೆ, ಕಾರ್ಯಪಡೆ, ನಿಷ್ಠತೆಯಿಂದ ರಾಜ್ಯಕ್ಕೆ ಹೆಸರನ್ನು ತಂದಿದ್ದೀರಿ. ಹಗಲು ರಾತ್ರಿ ಕೆಲಸ ಮಾಡುವ ನಿಮ್ಮ ಪರವಾಗಿ ಸರ್ಕಾರ ನಿಲ್ಲಲಿದೆ. ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಮೂಡುವ ರೀತಿಯಲ್ಲಿ ಕೆಲಸ ಮಾಡಿ. ಇಂದು ಎಲ್ಲಾ ಜಿಲ್ಲಾ ಘಟಕಗಳಿಗೆ ಬೊಲೆರೋ ವಾಹನಗಳನ್ನು ನೀಡುತ್ತಿದ್ದು, ಇವುಗಳಿಂದ ಅಪರಾಧಿಗಳನ್ನು ಕಂಡುಹಿಡಿಯಲು ಅನುಕೂಲವಾಗಲಿ ಎಂದು ಶುಭ ಹಾರೈಸಿದರು. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅವರ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವ ಶ್ಲಾಘನೀಯ. ಉತ್ತಮ ಆಡಳಿತಕ್ಕಾಗಿ ಸರ್ಕಾರ ಸದಾ ಅವರೊಂದಿಗೆ ಕೈಜೋಡಿಸಿ ಕೆಲಸ ಮಾಡಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅರಮನೆ ಮೈದಾನದಲ್ಲಿ ಇಂದು ನಡೆದ ನಮ್ಮಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ, ಉಪಮುಖ್ಯಮಂತ್ರಿಗಳಾದ ಡಾ ಜಿ ಪರಮೇಶ್ವರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ, ಎಲ್ ಭೈರಪ್ಪ, ರಮೇಶ್ ಸಂಘ, ಅಮೃತ್ ರಾಜ್, ಬಸವರಾಜು ಮತ್ತಿತರರು ಉಪಸ್ಥಿತರಿದ್ದರು. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯತೆಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಅಭಿವೃದ್ಧಿಯು ವೇಗವನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ನೆನಪಿಸುವ ದಿನವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಆರೋಗ್ಯ ರಕ್ಷಣೆ, ಶಿಕ್ಷಣ, ಲಿಂಗ ಸಮಾನತೆ, ಮಾಹಿತಿ ಆಧಾರಿತ ಆಯ್ಕೆಗಳು ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಬಲಪಡಿಸುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯು ಘನತೆ, ಭದ್ರತೆ ಮತ್ತು ಭರವಸೆಯೊಂದಿಗೆ ಬದುಕಲು ಅವಕಾಶವಿರುವಂತಹ ಕರ್ನಾಟಕವನ್ನು ನಾವು ನಿರ್ಮಿಸಬಹುದು ಎಂದು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತಾಧಿಕಾರಿ

0: ಅಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚನೆ ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಧಿಸೂಚನೆಯ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ 40 ಹುದ್ದೆಗಳು, ಬೀದರ್ನಲ್ಲಿ 17 ಹುದ್ದೆಗಳು ಮತ್ತು ರಾಯಚೂರಿನಲ್ಲಿ 10 ಹುದ್ದೆಗಳು ಖಾಲಿ ಇದ್ದು, ಒಟ್ಟು 67 ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಜುಲೈ 11ರಿಂದ ಆರಂಭವಾಗಿ ಜುಲೈ 30ರವರೆಗೆ ನಡೆಯಲಿದ್ದು, ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಜುಲೈ 31 ಎಂದು ನಿಗದಿಯಾಗಿದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು 35 ವರ್ಷವಾಗಿರಬೇಕು. ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ನೀಡಲಾಗುತ್ತದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 2026-27 ಸಾಲಿನ ಮುಂಗಾರು ಹಂಗಾಮಿನ ತೋಟಗಾರಿಕೆ ಬೆಳೆಗಳ ಬೆಳೆ ವಿಮಾ ನೋಂದಣಿ ಆರಂಭವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಳೆಯಾಶ್ರಿತ ಹಾಗೂ ನೀರಾವರಿ ಈರುಳ್ಳಿ, ಮಳೆಯಾಶ್ರಿತ ಟೊಮ್ಯಾಟೊ ಮತ್ತು ಕೆಂಪು ಮೆಣಸಿನಕಾಯಿ ಬೆಳೆಗಳನ್ನು ವಿಮೆಗೆ ಅಧಿಸೂಚಿಸಲಾಗಿದೆ. ಇಫ್ಕೋ ಟೋಕಿಯಾ ಜನರಲ್ ಇನ್ಶೂರೆನ್ಸ್ ಕಂಪನಿ ಯೋಜನೆಯನ್ನು ಜಾರಿಗೊಳಿಸಲಿದೆ. ನೀರಾವರಿ ಈರುಳ್ಳಿ ಬೆಳೆಗೆ ವಿಮೆ ನೋಂದಣಿಯ ಕೊನೆಯ ದಿನಾಂಕ ಜುಲೈ 15, ಉಳಿದ ಬೆಳೆಗಳಿಗೆ ಜುಲೈ 31ರವರೆಗೆ ಅವಕಾಶವಿದೆ. ಅರ್ಹ ರೈತರು ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸುವಂತೆ ಇಲಾಖೆ ತಿಳಿಸಿದೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕರ್ನಾಟಕ ಏಕೀಕರಣ ಹೋರಾಟಗಾರರ ವ್ಯಕ್ತಿಚಿತ್ರ ಮಾಲೆಯಡಿ ಮರುಮುದ್ರಿತ ಡೆಪ್ಯೂಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಕಂಬಳವನ್ನು ಆಯೋಜಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದಸರಾ ವೇಳೆ ಕಂಬಳ ಆಯೋಜಿಸುವುದು ಸೂಕ್ತವಲ್ಲ. ಸರ್ಕಾರ ಹಠಮಾರಿ ಧೋರಣೆ ಬಿಟ್ಟು ಮೈಸೂರಿನ ಜನರ ಸಾಂಸ್ಕೃತಿಕ ಭಾವನೆಗಳಿಗೆ ಗೌರವ ನೀಡಬೇಕು ಎಂದು ಒತ್ತಾಯಿಸಿದರು. ಕರಾವಳಿ ಭಾಗದ ವಿಶಿಷ್ಟ ಪರಂಪರೆಯಾದ ಕಂಬಳಕ್ಕೆ ತನ್ನದೇ ಆದ ಶ್ರೀಮಂತ ಇತಿಹಾಸವಿದೆ. ಅದನ್ನು ಕರಾವಳಿ ಜಿಲ್ಲೆಗಳಲ್ಲೇ ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಿ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರವಿರಲಿದೆ. ಆದರೆ ಕರಾವಳಿಯ ಪರಂಪರೆಯನ್ನು ಮೈಸೂರಿನ ದಸರಾ ಸಂಸ್ಕೃತಿಯೊಂದಿಗೆ ಬೆರೆಸುವುದು ಬೇಡ ಎಂದು ವಿಜಯೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಅವರು ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಮತಗಟ್ಟೆಗಳಿಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆಗಳನ್ನು ಪರಿಶೀಲನೆ ನಡೆಸಿದರು. ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು, ಈ ಪೈಕಿ 876,556 ಅಂದರೆ ಶೇಕಡ 96% ಗಣತಿ ನಮೂನೆಯನ್ನು ವಿತರಿಸಲಾಗಿದೆ. ಸಂಗ್ರಹಿಸಲಾದ ಮಾಹಿತಿ ಪ್ರಕಾರ 968 ಮಂದಿ ಮೃತಪಟ್ಟಿರುವ ಮತದಾರರು, 388 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡ ಮತದಾರರು ಹಾಗೂ 264 ಮಂದಿ ಈಗಾಗಲೇ ನೋಂದಣಿಯಾಗಿರುವ ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರ ಕೈ ಹಿಡಿಯಬೇಕಾದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ. ಮುಖ್ಯಮಂತ್ರಿಗಳು ಸಭೆ ಸಮಾರಂಭ ಬಿಟ್ಟು ಬರ ತಾಲೂಕುಗಳ ಕಡೆ ಗಮನ ಕೊಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಗದಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕ ಬಯಲುಸೀಮೆ ಪ್ರದೇಶಗಳು ಭೀಕರ ಬರಗಾಲಕ್ಕೆ ತುತ್ತಾಗಿವೆ. ಕರಾವಳಿ ಮತ್ತು

0: ಮಲೆನಾಡಿನ ಕೆಲವು ತಾಲೂಕುಗಳಲ್ಲಿ ಮಾತ್ರ ಮಳೆಯಾಗಿದೆ. ಅದನ್ನು ನೆಪವಾಗಿಟ್ಟುಕೊಂಡು ಮುಖ್ಯಮಂತ್ರಿಗಳು ನೋಡಿಕೊಂಡು ಭರಘೋಷಣೆ ಮಾಡುತ್ತೇವೆ ಎಂದು ಗಾಂಭೀರ್ಯವಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ಧಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದ್ದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ಧಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ಕಿಸಾನ್ ವಾಣಿ ಕಾರ್ಯಕ್ರಮ.

0: ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ಕಿಸಾನ್ ವಾಣಿ ಕಾರ್ಯಕ್ರಮ ಸ್ವಲ್ಪ ಹೊತ್ತಿನಲ್ಲಿ.
2: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. ಎಫ್ಎಫ್ಎಫ್, ಐಎಂಆರ್ಟಿ, ಐಜಿಆರ್ಟಿ, ಎಲೆಕ್ಟ್ರಾನ್ ಥೆರಪಿ, ಎಚ್ಡಿಆರ್ ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222255.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಾರ್ಯಕ್ರಮದಲ್ಲಿ ಮೀನು ಸಂಸ್ಕರಣೆಯಲ್ಲಿ ಉದ್ಯಮಶೀಲತೆಯ ಅವಕಾಶಗಳ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮತ್ಸ್ಯ ವಿಜ್ಞಾನ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿ ಖುಷಿ ನವೀನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಗಾಯತ್ರಿ ಎಂ.
3: ಮೀನು ಸಂಸ್ಕರಣೆಯ ಕ್ಷೇತ್ರವು ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರಗಳಲ್ಲಿ ಒಂದಾಗಿದ್ದು ಸಂಸ್ಕರಣೆ ಜೊತೆ ಮೌಲ್ಯವರ್ಧನೆ ಕೂಡ ಹೆಚ್ಚಿನ ಮಹತ್ವ ಇದೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೂಡ ಮುಂದೆ ಯಾವ ರೀತಿ ಉದ್ಯಮ ಅವಕಾಶಗಳನ್ನು ತಮ್ಮದಾಗಿಸಿಕೊಳ್ಬಹುದು ಅಂತ ತಿಳಿಸಿಕೊಡ್ತಾರೆ ಇಂದಿನ ನಮ್ಮ ಅತಿಥಿ ಖುಷಿ ನವೀನ್. ಇವರು ಮತ್ಸ್ಯ ವಿಜ್ಞಾನ ಸ್ನಾತಕೋತ್ತರ ಪದವಿಯನ್ನು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮೀನು ಸಂಸ್ಕರಣಾ ತಂತ್ರಜ್ಞಾನ ವಿಭಾಗದಲ್ಲಿ ಮಾಡ್ತಾ ಇದ್ದಾರೆ. ನಮಸ್ಕಾರ ನಿಮಗೆ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಧನ್ಯವಾದಗಳು ಮ್ಯಾಮ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ನನ್ನ ಹೆಸರು ಖುಷಿಯನ್. ನಾನು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮಂಗಳೂರು ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಮೀನು ಸಂಸ್ಕರಣಾ ತಂತ್ರಜ್ಞಾನ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ವ್ಯಾಸಂಗ ಮಾಡುತ್ತಿದ್ದೇನೆ. ಡಾಕ್ಟರ್ ಬಿ ಮಂಜನಾಯಕ್ ಅವರ ಮಾರ್ಗದರ್ಶನದಲ್ಲಿ ಅಧ್ಯಯನ ನಡೆಸುತ್ತಿದ್ದು, ಇಂದು ಮೀನು ಸಂಸ್ಕರಣೆಯಲ್ಲಿ ಯಾವುದೆಲ್ಲ ಉದ್ಯಮಶೀಲತೆಯ ಅವಕಾಶಗಳು ಇದೆ ಎಂಬ ವಿಷಯದ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ.

0: ಪ್ರಸ್ತುತ ಮೀನುಗಾರಿಕಾ ಕ್ಷೇತ್ರದ ಕುರಿತು ಸ್ವಲ್ಪ ತಿಳಿಸ್ಕೊಡಿ. ಅಂದರೆ ಇದು ಭವಿಷ್ಯದ ಬೆಳವಣಿಗೆ ಕ್ಷೇತ್ರ ಅಂತ ಪರಿಗಣಿಸಲಾಗ್ತಿದೆ. ಹೀಗೆ ಇದು ಯಾವ ರೀತಿ?
1: ಈಗ ನೋಡಿ, ಸಾಮಾನ್ಯವಾಗಿ ಮೀನುಗಾರಿಕೆ ಅಂದರೆ ಎಲ್ಲರೂ ಏನು ಹೇಳ್ಕೊಡ್ತಾರೆ ಅಂದರೆ ಸಮುದ್ರಕ್ಕೆ ಹೋಗಿ ಮೀನನ್ನು ತರುವುದು ಮತ್ತು ಮಾರುವುದು. ಆದರೆ ಇವತ್ತು ಈ ಮೀನುಗಾರಿಕೆ ಕ್ಷೇತ್ರ ಕೇವಲ ಒಂದು ವೃತ್ತಿಯಾಗಿ ಉಳಿದಿಲ್ಲ, ಬದಲಾಗಿ ಇದನ್ನು ನಾವೊಂದು ಸನ್ರೈಸ್ ಸೆಕ್ಟರ್ ಅಂತೀವಿ. ಯಾಕೆ ಸನ್ರೈಸ್ ಸೆಕ್ಟರ್ ಅಂತೀವಿ ಅಂದರೆ ಈ ಕ್ಷೇತ್ರದಲ್ಲಿ ಅನೇಕ ಬೆಳವಣಿಗೆ ಮತ್ತು ಭರವಸೆ ಉಳ್ಳ ಒಂದು ಉದಯೋನ್ಮುಖ ವಲಯವಾಗಿ ಇದು ಹೊರಹೊಮ್ಮುತ್ತಿದೆ. ಹಾಗೆ ಮೀನು ಉತ್ಪಾದನೆ, ಜಲಕೃಷಿ ಆಗಿರ್ಬೋದು, ಮೀನು ಸಂಸ್ಕರಣೆ, ಮೌಲ್ಯವರ್ಧಿತ ಮೀನು ಉತ್ಪನ್ನ ರಫ್ತು ಅಂದರೆ ಎಕ್ಸ್ಪೋರ್ಟ್ ಅಂತ ನಾವೇನು ಹೇಳ್ತೀವಿ ಅದು, ಮತ್ತು ಡಿಜಿಟಲ್ ಮಾರುಕಟ್ಟೆ, ಈ ಮುಂತಾದ ಕ್ಷೇತ್ರಗಳಲ್ಲಿ ನಿರಂತರ ಬೆಳವಣಿಗೆಯನ್ನು ನಾವು ಮೀನುಗಾರಿಕೆ ಕ್ಷೇತ್ರದಲ್ಲೂ ಸಹ ನಾವು ನೋಡ್ತಿದ್ದೀವಿ. ಮತ್ತು ಈ ವಲಯವು ಉದ್ಯೋಗ ಮತ್ತು ಉದ್ಯಮಶೀಲತೆ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ಆದ್ದರಿಂದ ಈ ಮೀನುಗಾರಿಕೆ ದೇಶದ ಎಲ್ಲ ಭವಿಷ್ಯದ ಭರವಸೆಯ ಕ್ಷೇತ್ರದಲ್ಲಿ ಒಂದು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈ ಸೆಕ್ಟರ್ನ ನಾವು ಸನ್ರೈಸ್ ಸೆಕ್ಟರ್ ಅಂತ ಈಗ ಪರಿಗಣಿಸ್ತಿದ್ದೀವಿ.
0: ಈಗ ಈ ವಲಯದಲ್ಲಿ ನಮ್ಮ ದೇಶದ ಸಾಧನೆಗಳು ಏನು ಅಂತ?
1: ಈ ದೇಶದ ಸಾಧನೆ ಈ ಮೀನುಗಾರಿಕೆ ವಲಯದಲ್ಲಿ ನಾವು ನೋಡುವುದಾದ್ರೆ, ಈಗ ನಾವು ಎಕ್ಸ್ಪೋರ್ಟ್ ಡೇಟಾ ಅಥವಾ ರಫ್ತು ನಮ್ಮ ಭಾರತದಿಂದ ವಿದೇಶಗಳಿಗೆ ಎಷ್ಟು ಎಕ್ಸ್ಪೋರ್ಟ್ ಆಗಿದೆ ಅಂತ ನಾವು ನೋಡುವುದಾದರೆ, 2025-26 ಆರ್ಥಿಕ ವರ್ಷದಲ್ಲಿ ಸುಮಾರು 73,890 ಕೋಟಿಯಷ್ಟು ಮೀನು ಹಾಗೂ ಮೀನಿನ ಉತ್ಪನ್ನಗಳು ವಿದೇಶಗಳಿಗೆ ರಫ್ತಾಗಿದೆ. ಭಾರತದ ಕಡಲ ಉತ್ಪನ್ನಗಳು ಅದಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆಗಳಿದೆ. ಉದಾಹರಣೆಗೆ ಚೀನಾ ಆಗಿರ್ಬೋದು, ಜಪಾನ್, ಅಮೇರಿಕಾ, ಯುರೋಪಿಯನ್ ಕಂಟ್ರೀಸ್, ಇದೆಲ್ಲ ಭಾರತೀಯ ಸಮುದ್ರದ ಉತ್ಪನ್ನಗಳಿಗೆ ಹೆಚ್ಚು ಬೇಡಿಕೆ ಇದೆ. ಹಾಗೆ ಇದು ಫಾರಿನ್ ಎಕ್ಸ್ಚೇಂಜ್ ಅಂತ ನಾವೇನು ಹೇಳ್ತೀವಿ, ಈಗ ವಿದೇಶದಿಂದ ಪರದೇಶಕ್ಕೆ ಒಂದು ನಮ್ಮದು ರಫ್ತು ಆದಾಗ ಫಾರಿನ್ ಎಕ್ಸ್ಚೇಂಜ್ ಕ್ರಿಯೇಟ್ ಆಗುತ್ತೆ. ಹಾಗೂ ಇಲ್ಲಿ ಭಾರತದಲ್ಲಿರುವ ಅನೇಕ ಯುವಕರಿಗೆ ಒಂದು ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡಿಕೊಡುತ್ತೆ.
0: ಈಗ ಮೀನು ಬಹಳ ಬೇಗನೆ ಹಾಳಾಗುವ ಆಹಾರ ಪದಾರ್ಥ, ಹಾಗಾಗಿ ಇದನ್ನ ಸಂಸ್ಕರಣೆ ಮಾಡುವಂಥದ್ದು ಬಹಳ ಅವಶ್ಯ. ಈ ಸಂಸ್ಕರಣಾ ತಂತ್ರಜ್ಞಾನ ಇದರ ಕುರಿತು ಏನ್ ಹೇಳಲಿಕ್ಕೆ ಬಯಸ್ತೀರಿ?
1: ಈಗ ಸಂಸ್ಕರಣೆ ಅನ್ನೋದು ನಾವು ಯಾವುದೇ ಆಹಾರ ಪದಾರ್ಥ ತಗೊಂಡಿದ್ರು ಸಹ ಸಂಸ್ಕರಣೆ ಅಥವಾ ಪ್ರಿಸರ್ವೇಷನ್ ಅನ್ನೋದು ತುಂಬಾ ಪ್ರಮುಖ. ಮೇನ್ ಆಗಿ ಇದ್ರ ಯಾಕೆ ಮಾಡ್ತೀವಿ ಅಂದ್ರೆ ಅದು ಗುಣಮಟ್ಟ ಕಾಪಾಡ್ಕೊಳ್ಳಕ್ಕೆ ಮತ್ತು ಇದರ ಶೇಖರಣಾವಧಿ ಅಂದ್ರೆ ಶೆಲ್ಫ್ ಲೈಫ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ದೀರ್ಘಕಾಲಕ್ಕೆ ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ. ಹಾಗೆ ಮೀನು ಕೂಡ ನಮ್ಗೆ ಗೊತ್ತು, ನೀರಿಂದ ತೆಗೆದ ಕೆಲವೇ ಗಂಟೆಗಳಲ್ಲಿ ಅದು ಬೇಗ ಹಾಳಾಗಲು ಆರಂಭಿಸುತ್ತಿದೆ. ಇದಕ್ಕೆ ಮುಖ್ಯವಾದ ಕಾರಣ ಮೀನಿನಲ್ಲಿ ಅತಿ ಹೆಚ್ಚು ನೀರಿನಂಶ ಇರುತ್ತೆ. 70-80% ನೀರು, ಪ್ರೋಟೀನ್ ಆಗಿರ್ಬೋದು, ವಿಟಮಿನ್ಸ್, ಒಮೆಗಾ 3 ಕೊಬ್ಬಿನ ಅಮ್ಲಗಳು ಅಥವಾ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ನಾವೇನು ಹೇಳ್ತೀವಿ, ಇದೆಲ್ಲ ಮೀನಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ. ಅದಕ್ಕೆ ಇದು ಸೂಕ್ಷ್ಮ ಜೀವಿಗಳು ಅಥವಾ ನಾವೇನು ಮೈಕ್ರೋಬ್ಸ್ ಅಥವಾ ಬ್ಯಾಕ್ಟೀರಿಯಾ ಅಂತೀವಿ, ಇದೆಲ್ಲ ಬೇಗ ಬೆಳೆಯಲು ಒಂದು ಸೂಕ್ತವಾದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಇದಕ್ಕೆ ಮೀನು ಹಿಡಿದ ತಕ್ಷಣ ಪ್ರಿಸರ್ವೇಷನ್ ಅಥವಾ ಸಂಸ್ಕರಣೆ ಬಹುಮುಖ್ಯ. ಇದರ ಮುಖ್ಯ ಉದ್ದೇಶ ಇದರ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದಕ್ಕೆ ಮತ್ತು ಇದನ್ನು ದೀರ್ಘಕಾಲ ನಾವು ಬಳಸುವುದಕ್ಕಾಗಿ. ಇದರಲ್ಲಿ ನಾವು ಅನೇಕ ತಂತ್ರಜ್ಞಾನಗಳನ್ನು ಬಳಸುತ್ತೇವೆ. ಅದನ್ನು ನಾವು ಮೀನು ಸಂಸ್ಕರಣಾ ತಂತ್ರಜ್ಞಾನ ಅಥವಾ ಫಿಶ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಅಂತ ಕರಿತೀವಿ. ಇದರ ಮೂಲಕ ನಾವು ಮೀನಿನ ಶೆಲ್ಫ್ ಲೈಫ್ ಅನ್ನು ಹೆಚ್ಚಿಸಬಹುದು, ಅದರ ಜೊತೆಗೆ ಆಹಾರದ ಸುರಕ್ಷತಾ ಭದ್ರತೆಯನ್ನು ನಾವು ಖಚಿತಪಡಿಸಬಹುದು. ಹಾಗೆಯೇ ಈ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ನಾವು ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಸಹ ಮಾಡಬಹುದು. ಇದರಿಂದ ಏನಾಗುತ್ತೆ, ಮೀನುಗಾರರಿಗೆ ಆದಾಯವಾಗುತ್ತೆ ಮತ್ತೆ ಯುವಕರಿಗೆಲ್ಲ ಒಂದು ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತೆ.
0: ಈಗ ಇತ್ತೀಚಿನ ದಿನಗಳಲ್ಲಿ ಮೀನುಗಾರಿಕೆ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳ ಪಾತ್ರ ಹೆಚ್ಚಾಗ್ತಿದೆ ಅಂತ ನೀವು ಹೇಳಿದ್ರಿ. ಈ ನಿಟ್ಟಿನಲ್ಲಿ ಇದರ ಮಹತ್ವ ಮತ್ತು ಉದ್ಯಮಶೀಲತೆಯಲ್ಲಿ ಇದರ ಅವಕಾಶಗಳು ಹೇಗಿವೆ?
1: ಈಗ ಹಳೆ ಕಾಲದ ಅಥವಾ ಹಿಂದೆ ಕಾಲದಲ್ಲಿ ನಾವು ನೋಡೋದಾದ್ರೆ ಮೀನನ್ನು ಏನ್ ಮಾಡ್ತಿದ್ರು, ಒಂದು ಐಸ್ ನಲ್ಲಿ ಇಟ್ಟು ಮಾರ್ತಿದ್ರು, ಇಲ್ಲಾಂದ್ರೆ ಅದನ್ನು ಉಪ್ಪು ಹಾಕಿ ಒಣಗಿಸಿ ಮಾರ್ತಿದ್ರು. ಆದರೆ ಈಗ ಆಧುನಿಕ ತಂತ್ರಜ್ಞಾನಗಳನ್ನು ನಾವು ಬಳಸಬಹುದು. ಉದಾಹರಣೆಗೆ ಶೀತೀಕರಣ ಅಂದ್ರೆ ಚಿಲ್ಲಿಂಗ್, ಹಿಮೀಕರಣ ಫ್ರೀಜಿಂಗ್ ಮಾಡಬಹುದು, ಕ್ಯಾನಿಂಗ್, ರೆಟಾಟ್ ಟೆಕ್ನಾಲಜಿ, ವ್ಯಾಕ್ಯೂಮ್ ಪ್ಯಾಕೇಜಿಂಗ್, ಹೀಗೆ ಅನೇಕ ತಂತ್ರಜ್ಞಾನಗಳು ಆಧುನಿಕವಾಗಿದೆ. ಈ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ನಾವು ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳು ಅಂದರೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ನ ನಾವು ತಯಾರಿಸಬಹುದು. ಈಗ ಒಂದು ಪ್ರೆಸೆಂಟ್ ಮಾರ್ಕೆಟ್ ಟ್ರೆಂಡ್ ಇದೆ, ಈಗ ಎಲ್ಲರಿಗೂ ಒಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್, ಪ್ರೋಟೀನ್ ರಿಚ್ ಫುಡ್ ಆ ಥರ ಎಲ್ಲ ಹುಡುಕ್ತಾರೆ. ಅದಕ್ಕೆ ಇದೊಂದು ಒಂದು ಸಬ್ಸ್ಟಿಟ್ಯೂಟ್ ಅಥವಾ ಗುಡ್ ಸೋರ್ಸ್ ಆಗುತ್ತೆ. ಮತ್ತು ಹಾಗೆ ಇನ್ನೊಂದು ನೋಡೋದಾದ್ರೆ, ಕೇವಲ ಹಸಿ ಮೀನನ್ನು ನಾವು ಮಾರಿದರೆ ಮಾರುಕಟ್ಟೆಯಲ್ಲಿ ಅದಕ್ಕೆಷ್ಟು ನಮಗೆ ಬೆಲೆ ಸಿಗುತ್ತೆ, ಅದೇ ಈ ಮೌಲ್ಯವರ್ಧಿತ ಮೀನು ಉತ್ಪನ್ನಗಳನ್ನು ನಾವು ಮಾರುಕಟ್ಟೆಯಲ್ಲಿ ಮಾಡಿದರೆ ಅದಕ್ಕಿಂತ ಹೆಚ್ಚು ಲಾಭವನ್ನು ನಾವು ಗಳಿಸಬಹುದು. ಉದಾಹರಣೆಗೆ ರೆಡಿ ಟು ಈಟ್ ಫುಡ್ ಪ್ರಾಡಕ್ಟ್ಸ್. ಈಗ ರೆಡಿ ಟು ಈಟ್ ಫುಡ್ ಪ್ರಾಡಕ್ಟ್ಸ್ ಅಂದರೆ ನೇರವಾಗಿ ಹಾಗೆ ತಿನ್ಬೋದು, ಅಂದರೆ ಫರ್ದರ್ ಏನು ಪ್ರೊಸೆಸ್ ಮಾಡೋಕ್ಕೆ ಏನು ಇರಲ್ಲ. ಈಗ ನಾವು ಈ ರೆಡಿ ಟು ಈಟ್ ಫುಡ್ ಪ್ರಾಡಕ್ಟ್ಸ್ ಎಲ್ಲ ಕಡೆ ನೋಡ್ತೀವಿ. ಅಂದರೆ ಈಗ ಪೀಪಲ್ದು ಬಿಸಿ ಲೈಫ್ ಶೆಡ್ಯೂಲ್ ಆಗಿರ್ಬೋದು, ಅದು ಕನ್ಸ್ಯೂಮರ್ ಫ್ರೆಂಡ್ಲಿ ಪ್ರಾಡಕ್ಟ್

0: ಅಂತ ನಾವು ಹೇಳ್ಬೋದು. ಮತ್ತೆ ರೆಡಿ ಟು ಕುಕ್ ಆಗಿರ್ಬೋದು, ಮತ್ತೆ ಫ್ರೋಜನ್ ಪ್ರಾಡಕ್ಟ್ಸ್. ಫ್ರೋಜನ್ ಪ್ರಾಡಕ್ಟ್ಸ್ ಏನಕ್ಕೆ ಮುಖ್ಯ ಅಂದರೆ, ಈಗ ಮೀನುಗಾರಿಕೆ ಹೋಗ್ತಾರೆ, ಈಗ ಒಂದೇ ಸರಿ ಮೀನು ಅತಿ ಹೆಚ್ಚು ಪ್ರಮಾಣದಲ್ಲಿ ಸಿಕ್ಕಿರುತ್ತೆ, ಅದನ್ನ ನಾವು ಬಲ್ಕ್ ಕ್ಯಾಚ್ ಅಂತೀವಿ. ಈಗ ಅದನ್ನೆಲ್ಲ ಒಂದೇ ಸರಿ ಮಾರುಕಟ್ಟೆಯಲ್ಲಿ ಮಾರಿದ್ರೆ ಅವ್ರಿಗೆ ಎಷ್ಟು ಕಮ್ಮಿ ದುಡ್ಡು ಸಿಗುತ್ತೆ ಅಥವಾ ಕಡಿಮೆ ಬೆಲೆ, ಅದನ್ನ ನಾವೇನು ಮಾಡಬೇಕು, ಫ್ರೋಜನ್ ಸ್ಟೋರೇಜ್ ಅಥವಾ ಕೋಲ್ಡ್ ಸ್ಟೋರೇಜಲ್ಲಿ ನಾವಿಟ್ಟಾಗ, ಈಗ ಫಿಶ್ ಬ್ಯಾನಿಂಗ್ ಸೀಸನ್, ಸೊ ಈಗ ಫಿಶ್ ಅವೈಲೇಬಿಲಿಟಿ ಇಲ್ಲ, ಈ ಟೈಮಲ್ಲಿ ನಾವು ಅದನ್ನ ಮಾರಿದರೆ ಅತಿ ಹೆಚ್ಚು ಅಮೌಂಟ್ನ ನಾವು ಪಡ್ಕೊಳ್ಬೋದು. ಹೀಗೆ ಫ್ರೋಜನ್ ಸ್ಟೋರೇಜ್ನ ಬಳಸ್ಕೊಂಡು, ಮತ್ತು ಸುರ್ಮಿ ಅಂತ ಹೇಳ್ತೀವಿ, ಅಂದರೆ ಮೀನಿನ ಮಾಂಸವನ್ನು ಬಳಸ್ಕೊಂಡು ಅನೇಕ ಮೀನು ಹಾಗೂ ಮೀನಿನ ಉತ್ಪನ್ನಗಳನ್ನು ತಯಾರಿಸುವುದು. ಹೀಗೆ ಮೌಲ್ಯವರ್ಧಿತ ಉತ್ಪನ್ನಗಳಾದ ಇನ್ನೂ ಸುಮಾರು ವೈಡ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇದೆ. ಫಾರ್ ಎಕ್ಸಾಂಪಲ್, ಫಿಶ್ ಫಿಂಗರ್ಸ್, ಫಿಶ್ ಕಟ್ಲೆಟ್, ಫಿಶ್ ಪಿಕಲ್, ಫಿಶ್ ಸಾಸೇಜ್, ರೆಡಿ ಟು ಈಟ್ ಆ್ಯಂಡ್ ರೆಡಿ ಟು ಕುಕ್ ಉತ್ಪನ್ನಗಳು, ಇದೆಲ್ಲ ನಾವೇನು ಹೇಳ್ತೀವಿ, ಗ್ರಾಹಕರಲ್ಲಿ ಹೆಚ್ಚು ಬೇಡಿಕೆ, ಒಂದು ಕನ್ಸ್ಯೂಮರ್ ಡಿಮ್ಯಾಂಡ್ ಇರುವುದರಿಂದ ಇದು ತಾಜಾ ಮೀನುಗಳಿಗಿಂತ ಅತಿ ಹೆಚ್ಚು ಪ್ರೈಸ್ಗೆ ನಾವು ಮಾರಬಹುದು. ಮತ್ತು ಇದು ಉದ್ಯಮಶೀಲತೆ ದೃಷ್ಟಿಯಿಂದ ನಾವು ನೋಡುವುದಾದರೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನ ಕ್ಷೇತ್ರದಲ್ಲಿ ಒಂದು ಸಣ್ಣ ಮಟ್ಟದ ಕೈಗಾರಿಕೆಯನ್ನು ಆರಂಭಿಸಲು ಸಾಕಷ್ಟು ಅವಕಾಶಗಳಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ಈಗ ಪ್ರಸ್ತುತ ಪರಿಸರ ಸಂರಕ್ಷಣೆಗೆ ಹೆಚ್ಚು ಮಹತ್ವ ನೀಡುತ್ತಿರುವ ಈ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಏನಾದರೂ ಅವಕಾಶಗಳಿವೆಯಾ?
0: ಈಗ ಒಂದು ನಾವು ಮೀನನ್ನು ತಗೊಳೋದಾದ್ರೆ ಅದರಲ್ಲಿ ಶೇಕಡ 40-50% ಅಷ್ಟೇ ನಾವು ಮಾಂಸದ ಪೋಷನ್ ಅಥವಾ ಎಡಿಬಲ್ ಪೋಷನ್ ಅಂತ ನಾವು ಹೇಳ್ತೀವಿ. ಇನ್ನು ರಿಮೇನಿಂಗ್ ಅಂದ್ರೆ 50% ಅಷ್ಟು ಇನ್ಎಡಿಬಲ್ ಪೋಷನ್, ಅಂದರೆ ಚರ್ಮ ಆಗಿರ್ಬೋದು, ರೆಕ್ಕೆಗಳು, ಮೂಳೆ, ಇದೆಲ್ಲ ಇದಾಗಿರುತ್ತೆ. ಆವಾಗ ಇದನ್ನ ತ್ಯಾಜ್ಯ ಅಥವಾ ವೇಸ್ಟ್ ಅಂತ ಕನ್ಸಿಡರ್ ಮಾಡಿ ಬಿಸಾಕ್ತಿದ್ರು, ಅದರಿಂದ ಏನು ಪರಿಸರ ಮಾಲಿನ್ಯ, ಜಲ ಮಾಲಿನ್ಯ ಇದು ಉಂಟಾಗ್ತಿತ್ತು. ಆದರೆ ಈಗ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಈ ತ್ಯಾಜ್ಯದಿಂದ ಸಹ ಏನೆಲ್ಲ ಹೊಸ ಪದಾರ್ಥ ಅಥವಾ ಹೊಸ ಬೈ ಪ್ರಾಡಕ್ಟ್ಸ್ನ ಸೃಷ್ಟಿಸಬಹುದು ಅಥವಾ ಉಪ ಉತ್ಪನ್ನಗಳಂತ ನಾವೇನು ಹೇಳ್ತೀವಿ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ತ್ಯಾಜ್ಯ ಕಡಿಮೆ ಆಗುತ್ತೆ, ಜೊತೆಗೆ ಪರಿಸರ ಮಾಲಿನ್ಯವು ನಿಯಂತ್ರಣಕ್ಕೆ ಬರುತ್ತೆ. ಉದಾಹರಣೆಗೆ ಮೀನಿನ ತಲೆ ಮತ್ತು ಬೋನ್ಸ್ ಅಥವಾ ಎಲುಬುಗಳಿಂದ ಫಿಶ್ ಮೀಲ್ ಅನ್ನು ತಯಾರಿಸುತ್ತಾರೆ. ಈ ಫಿಶ್ ಮೀಲ್ನ ನಾವು ಪಶು ಆಹಾರವಾಗಿ ಬಳಸಬಹುದು. ಮತ್ತು ಮೀನಿನ ಚರ್ಮ ಮತ್ತು ಬೋನ್ಸ್ಗಳಿಂದ ಕೊಲಾಜಿನ್ ಮತ್ತು ಜೆಲಾಟಿನ್ಗಳನ್ನು ಉತ್ಪಾದಿಸಬಹುದು. ಮತ್ತು ಸೀಗಡಿ ಅಥವಾ ಪ್ರಾನ್ಸ್ ಅಂತ ನಾವೇನು ಹೇಳ್ತೀವಿ ಇದು, ಮತ್ತು ಏಡಿಯ ಚಿಪ್ಪೆಗಳಿಂದ ಕೈಟಿನ್ ಮತ್ತು ಕೈಟೋಸಾನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದನ್ನು ನಾವು ಮೆಡಿಕಲ್ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಇದರ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನಾವು ನೋಡಬಹುದು. ಮತ್ತು ಮೀನಿನ ಒಳಾಂಗಗಳು ಅಥವಾ ಇಂಟೆಸ್ಟೈನಲ್ಸ್ ಅಥವಾ ಏನೆಲ್ಲ ವೇಸ್ಟ್ ಇರುತ್ತೆ ಅದರಿಂದ ನಾವು ಸಾವಯವ ಗೊಬ್ಬರ ಅಥವಾ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ಬಳಸುವುದರಿಂದ ಇದು ಪ್ಲಾಂಟ್ಸ್ಗೆಲ್ಲ ನಾವು ಯೂಸ್ ಮಾಡ್ಬೋದು. ಮತ್ತು ಈ ರೀತಿ ನಾವು ಮೀನು ಸಂಸ್ಕರಣೆಯ ತ್ಯಾಜ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಂಡರೆ ವೇಸ್ಟ್ ಇನ್ ದ ವೆಲ್ತ್ ಅಥವಾ ವೇಸ್ಟ್ ಟು ವೆಲ್ತ್ ಅಂತ ಒಂದು ಪರಿಕಲ್ಪನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬಹುದು. ಇದರಿಂದ ನಾವು ಬೋತ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಸಹ ಪ್ರಿವೆಂಟ್ ಮಾಡಬಹುದು, ಜೊತೆಗೆ ಉದ್ಯಮಶೀಲತೆ ಅವಕಾಶಗಳನ್ನು ಕೂಡ ಸೃಷ್ಟಿ ಮಾಡಬಹುದು.
1: ಆರೋಗ್ಯದ ಬಗ್ಗೆ ಜನರಲ್ಲಿ ಹೆಚ್ಚು ಜಾಗೃತಿ ಮೂಡುತ್ತಿರುವ ಈ ಕಾಲದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಮೀನಿನ ಉತ್ಪನ್ನಗಳ ಮಹತ್ವ ಏನು ಅಂತ ಹೇಳ್ಬೋದು?
0: ಈಗ ಮೀನು ಅನ್ನೋದು ಒಂದು ಗುಣಮಟ್ಟದ ಪ್ರೋಟೀನ್ ಮೂಲವಾಗಿದೆ. ಅದರಲ್ಲೂ ಸಹ ನಾವು ಸಮುದ್ರದ ಮೀನುಗಳನ್ನು ತಗೊಳೋದಾದ್ರೆ, ಉದಾಹರಣೆಗೆ ಬಂಗ್ಡೆ ಆಗಿರ್ಬೋದು, ಬೂತಾಯ್, ಸಾಡಿನ್ ಮತ್ತು ಮ್ಯಾಕ್ರಲ್ ಅಂತ ನಾವೇನು ಕರಿತೀವಿ, ಇದರೆಲ್ಲ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಅಥವಾ ಒಮೆಗಾ 3 ಫ್ಯಾಟಿ ಆಸಿಡ್ ಪ್ರೊಫೈಲ್ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ನೋಡಬಹುದು. ಇದು ಏನಕ್ಕೆ ಪ್ರಾಮುಖ್ಯತೆ ಅಂದರೆ, ಇದು ಹೃದಯದ ಆರೋಗ್ಯ, ಮೆದುಳಿನ ಬೆಳವಣಿಗೆ ಮತ್ತು ದೇಹದ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇದಕ್ಕಾಗಿ ಈ ಮೀನಿನಿಂದ ನಾವು ಒಮೆಗಾ 3 ಕ್ಯಾಪ್ಸುಲ್ಸ್ ಅಥವಾ ಫಿಶ್ ಆಯಿಲ್ ಟ್ಯಾಬ್ಲೆಟ್ಸ್ ಅಂತ ನಾವು ಏನು ಮಾರ್ಕೆಟಲ್ಲಿ ನೋಡ್ತೀವಿ ಇದನ್ನು ನಾವು ತಯಾರಿಸಬಹುದು. ಇವುಗಳಿಗೆ ನಮ್ಮ ದೇಶ ಡೊಮೆಸ್ಟಿಕ್ ಮಾರ್ಕೆಟಲ್ಲೂ ಹೈ ಡಿಮ್ಯಾಂಡ್ ಇದೆ, ಹಾಗೂ ಇಂಟರ್ನ್ಯಾಷನಲ್ ಮಾರ್ಕೆಟ್, ವಿದೇಶಗಳಲ್ಲೂ ಸಹ ಇದಕ್ಕೆ ಅತಿ ಹೆಚ್ಚು ಬೇಡಿಕೆ ಇದೆ. ಅಷ್ಟೇ ಅಲ್ಲ, ಮೀನಿನಲ್ಲಿ ವಿಟಮಿನ್ ಎ, ಡಿ, B1 ಹಾಗೂ ಕ್ಯಾಲ್ಶಿಯಂ, ಫಾಸ್ಫರಸ್, ಅಯೋಡಿನ್, ಸೆಲೆನಿಯಂ ಇಂತಹ ಖನಿಜಾಂಶಗಳು ಅತಿ ಹೆಚ್ಚು ಪ್ರಮಾಣದಲ್ಲಿದೆ. ಇದು ಮಕ್ಕಳ ಬೆಳವಣಿಗೆ, ಅವರ ಬ್ರೈನ್ ಡೆವಲಪ್ಮೆಂಟ್, ಕಣ್ಣಿನ ಆರೋಗ್ಯ ಇದಕ್ಕೆಲ್ಲ ಒಂದು ಅಗತ್ಯವಾದ ಅಂಶ. ಹಾಗೂ ನಮ್ಮದು ಫಿಶಲ್ಲಿ ಏನಿದೆ ಪ್ರೋಟೀನ್, ಅದೊಂದು ಈಸಿ ಡೈಜೆಸ್ಟೇಬಲ್ ಪ್ರೋಟೀನ್ ಅಂತ ನಾವು ಹೇಳ್ತೀವಿ. ಅಂದರೆ ಯಾವುದೇ ಏಜ್ ಗ್ರೂಪ್ ಅಥವಾ ಯಾವುದೇ ವಯೋಮಾನದವರು ಇದನ್ನ ತಗೊಂಡು ಸಹ ಅವ್ರಿಗೆ ಈಸಿ ಡೈಜೆಸ್ಟೇಬಲ್, ಈಗ ವೃದ್ಧರಾಗಿರಲಿ ಮಕ್ಕಳಾಗಿರಲಿ ಅವರಿಗೊಂದು ಒಂದು ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ನಾವು ಫಿಶ್ನ ಪರಿಗಣಿಸ್ಬೋದು. ಆದ್ದರಿಂದ ನಾವು ಈ ಮೀನುಗಳನ್ನು ಒಂದು ಪ್ರೊಟೆಕ್ಟಿವ್ ಫುಡ್ ಆ್ಯಂಡ್ ಹೆಲ್ತ್ ಫುಡ್ ಅಂತ ಹೇಳ್ತೀವಿ.
1: ಈಗ ಮೀನುಗಾರಿಕಾ ವಿಜ್ಞಾನ ಅಥವಾ ಆಹಾರ ತಂತ್ರಜ್ಞಾನ ಇದನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಯಾವೆಲ್ಲ ಉದ್ಯಮಶೀಲತಾ ಅವಕಾಶಗಳಿವೆ?
0: ಈಗ ನಾನು ಒಂದು ಮೀನುಗಾರಿಕಾ ಪದವಿ ವಿದ್ಯಾರ್ಥಿಯಾಗಿರುವುದರಿಂದ ಇದು 4 ವರ್ಷದ ಡಿಗ್ರಿ ಕೋರ್ಸ್ ಆಗಿರುತ್ತೆ. ಈ 4 ವರ್ಷದಲ್ಲಿ ಕೊನೆಯ ವರ್ಷ ಏನಿರುತ್ತೆ ಅದು ನಮ್ಮ ಫೈನಲ್ ಇಯರ್ ಡಿಗ್ರಿ. ಈ ಫೈನಲ್ ಇಯರ್ ಡಿಗ್ರಿಯಲ್ಲಿ ನಮಗೆ ಇಂಟರ್ನ್ಶಿಪ್ ಅಂತ ಕಳಿಸ್ತಾರೆ, ಅಂದರೆ ಹೊರ ರಾಜ್ಯಗಳು ಎಲ್ಲಿ ಫಿಶ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇರುತ್ತೆ ಅಲ್ಲಿ ನಮಗೆ ಕಳಿಸಲಾಗುತ್ತೆ. ಈ ಹೊರ ರಾಜ್ಯಗಳಲ್ಲಿ ನಮಗೆ ಅಲ್ಲಿ ಏನೆಲ್ಲ ಹೇಗೆ ಪ್ರೊಡಕ್ಷನ್ ಆಗುತ್ತೆ, ಹೇಗೆ ಮೀನನ್ನು ಸಂಸ್ಕರಣೆ ಮಾಡ್ತಾರೆ, ಹೇಗೆ ಅದನ್ನು

0: ವ್ಯಾಲ್ಯೂ ಅಡಿಷನ್ ಅಥವಾ ಹೇಗೆ ಮೌಲ್ಯವರ್ಧಿತ ರೂಪಕ್ಕೆ ಪರಿಗಣಿಸ್ತಾರೆ, ಹೇಗೆ ಅದನ್ನ ಪ್ಯಾಕೇಜಿಂಗ್ ಮಾಡ್ತಾರೆ, ಮತ್ತೆ ಕೊನೆಗೆ ಅದನ್ನ ಹೇಗೆ ರಫ್ತು ಮಾಡ್ತಾರೆ ಅಥವಾ ಶಿಪ್ಮೆಂಟ್ ಎಕ್ಸ್ಪೋರ್ಟ್ ಅಂತ ನಾವ್ ಏನ್ ಹೇಳ್ತೀವಿ. ಇದು ಪ್ರತಿಯೊಂದನ್ನು ನಾವು ಏನಿಲ್ಲಿ ಓದಿರ್ತೀವಿ ಅದನ್ನ ನಾವಲ್ಲಿ ಇನ್ ರಿಯಲ್ ವರ್ಲ್ಡ್ ಕಂಡೀಷನ್ಸ್ ಅಲ್ಲಿ ನೋಡ್ತೀವಿ, ಹಾಗೂ ಅಲ್ಲಿ ಹೇಗೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸುವುದಂತ ನೇರವಾಗಿ ನಾವು ನೋಡುವುದರಿಂದ ಒಂದು ರಿಯಲ್ ವರ್ಲ್ಡ್ ನಾಲೆಡ್ಜ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿಂದ ಬಂದ ನಂತರ ಇದು ದೀರ್ಘಕಾಲ ಒಂದು 6 ತಿಂಗಳಷ್ಟು ಇಂಟರ್ನ್ಶಿಪ್ ನಮಗಿರುತ್ತೆ. ನಂತರ ಇಲ್ಲಿ ಬಂದು ನಮಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ. ಈ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವಲ್ಲಿ ಏನೆಲ್ಲ ಕಲ್ತಿರ್ತೀವಲ್ಲ ಆ ಮೌಲ್ಯವರ್ಧಿತ ಮೀನು ಉತ್ಪನ್ನಗಳನ್ನು ನಮ್ಮ ಕೈಯಾರೆ ನಾವಿಲ್ಲಿ ತಯಾರಿಸ್ತೀವಿ. ಈ ತಯಾರಿಸಿದ ನಂತರ ನೆಕ್ಸ್ಟ್ ಅದು ಈಗ ನಾವು ಯಾವುದೇ ಒಂದು ಪ್ರಾಡಕ್ಟ್ ಪ್ರಿಪೇರ್ ಮಾಡಿದ್ರು ಅದರದ್ದು ಕ್ವಾಲಿಟಿ ಮತ್ತು ಕನ್ಸ್ಯೂಮರ್ ಆಕ್ಸೆಪ್ಟಿಬಿಲಿಟಿ ಇದೆರಡು ಇಂಪಾರ್ಟೆಂಟ್ ರೋಲ್. ಒಂದು ನಾವು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಅಷ್ಟೇ ನಮ್ಮದು ಮಾರುಕಟ್ಟೆಯಲ್ಲಿ ಅದನ್ನ ನಾವು ಮಾರ್ಬೋದು, ಮತ್ತೆ ಅದು ಕನ್ಸ್ಯೂಮರ್ ಆಕ್ಸೆಪ್ಟೇಬಲ್ ಇರುತ್ತೆ. ಸೊ ನಮ್ಮ ಕ್ವಾಲಿಟಿ ಅಸೆಸ್ಮೆಂಟ್ ಮಾಡ್ತೀವಿ, ಶೆಲ್ಫ್ ಲೈಫ್ ಸ್ಟಡೀಸ್ ಅಂದರೆ ಎಷ್ಟು ದಿನ ಇಟ್ಟರು ಇದಕ್ಕೆ ಹೇಗೆ ಪರಿಗಣಿಸ್ಬೋದು ಅಂತ ಅದು ಶೆಲ್ಫ್ ಲೈಫ್ ಸ್ಟಡೀಸ್ನ ಮಾಡ್ತೀವಿ. ಕೊನೆಗೆ ಇದು ಕನ್ಸ್ಯೂಮರ್ ಆಕ್ಸೆಪ್ಟೇಬಿಲಿಟಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಇದೆಲ್ಲ ರಿಸರ್ಚ್ನ ಕ್ಯಾರಿ ಔಟ್ ಮಾಡ್ತೀವಿ. ಇದರಿಂದ ನಮಗೆ ಒಂದು ನಮ್ದು ಸ್ವಂತ ಮಾಡಿದ್ದರಿಂದ ಒಂದು ಪ್ರಾಪರ್ ನಾಲೆಡ್ಜ್ನ ಸಿಗುತ್ತೆ. ಇದರ ಜೊತೆ ನಮ್ಮ ಪ್ರಾಧ್ಯಾಪಕರು ನಮಗೆ ಸ್ಟೂಡೆಂಟ್ ರೆಡಿ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನೋದರ ಬಗ್ಗೆ ತರಬೇತಿ ಕೊಡ್ತಾರೆ. ಈ ತರಬೇತಿಯಲ್ಲಿ ಈಗ ಒಂದು ನಾವು ಡಿಗ್ರಿ ಫೈನಲ್ ಇಯರ್ ಕಂಪ್ಲೀಟ್ ಆಗಿದೆ, ತದನಂತರ ನಾನು ಏನು ಮಾಡಬೇಕು, ನಂಗೆ ಏನೆಲ್ಲ ಜಾಬ್ ಆಪರ್ಚುನಿಟೀಸ್ ಇದೆ ಅಂತ ನಾವು ಕಾಯೋ ಬದಲು ನಾನೇ ಹೇಗೆ ಒಂದು ಜಾಬ್ ಕ್ರಿಯೇಟರ್ ಆಗ್ಬೋದು, ಒಂದು ಸ್ವಂತ ಉದ್ಯೋಗವನ್ನು ನಾವು ಹೇಗೆ ಸ್ಟಾರ್ಟ್ ಮಾಡ್ಬೋದು, ಹೌ ಕ್ಯಾನ್ ವಿ ಬಿ ಆರ್ ಓನ್ ಎಂಟರ್ಪ್ರೈನರ್ಸ್ ಅನ್ನೋದರ ಬಗ್ಗೆ ಅವರು ನಮಗೆ ದೀರ್ಘವಾದ ತರಬೇತಿಯನ್ನು ಕೊಡ್ತಾರೆ. ಹೇಗೆ ಒಂದು ಪ್ರಾಡಕ್ಟ್ ಪ್ರಿಪೇರ್ ಮಾಡೋದು, ಅದು ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾವು ಹೇಗೆ ಎಸ್ಟಿಮೇಟ್ ಮಾಡೋದು, ಇದನ್ನು ನಾವು ಹೇಗೆ ಮಾರ್ಕೆಟಿಂಗ್ ಮಾಡ್ಬೋದು, ಅಂದ್ರೆ ಟೋಟಲ್ ಬಿಸ್ನೆಸ್ ಸ್ಟ್ರಾಟಜಿ ಹೇಗೆ ಮಾಡುವುದು ಅನ್ನೋದರ ಬಗ್ಗೆ ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ನಮಗೊಂದು ಚಿಕ್ಕ ಫಿಶ್ ಸ್ಟಾಲ್, ನಮ್ಮ ಕಾಲೇಜ್ ಮಟ್ಟದಲ್ಲೇ ಒಂದು ಚಿಕ್ಕ ಫಿಶ್ ಸ್ಟಾಲ್ ಅಂದ್ರೆ ಇದರಲ್ಲಿ ನಾವು ತಯಾರಿಸಿದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾರ್ತೀವಿ. ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಈಗ ನಾವೊಂದು ಪ್ರಾಡಕ್ಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ನಮ್ಗೆ ಏನೆಲ್ಲ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬೀಳುತ್ತೆ, ಇದನ್ನ ಎಷ್ಟು ಪ್ರಾಫಿಟ್ ಇಟ್ಟು ನಾವು ಮಾರಬಹುದು, ಮತ್ತೆ ಹೇಗೆ ಪ್ಯಾಕೇಜಿಂಗ್ ಮಾಡ್ಬೋದು, ಹೇಗೆ ನಾವು ಕನ್ಸ್ಯೂಮರ್ ಅಥವಾ ಗ್ರಾಹಕರಿಗೆ ಹೇಗೆ ಇದನ್ನ ನಾವು ರೀಚ್ ಮಾಡಿಸ್ಬೋದು ಅನ್ನೋದರ ಬಗ್ಗೆ ನಾವೇ ಮಾಡಿದಾಗ ಒಂದು ಪ್ರಾಪರ್ ನಾಲೆಡ್ಜ್ ಬರುತ್ತೆ. ಸೊ ಡಿಗ್ರಿ ಕಂಪ್ಲೀಟ್ ಆಗಿದೆ, ಯಾರಿಗೂ ಒಂದು ಕನ್ಫ್ಯೂಷನ್ ಅನ್ನೋದು ಇರಲ್ಲ, ನಾನು ಏನ್ ಮಾಡ್ಬೇಕು ಗೊಂದಲ ಇರಲ್ಲ. ದೇ ಕ್ಯಾನ್ ಬಿ ದರ್ ಓನ್ ಎಂಟರ್ಪ್ರಿನರ್ಸ್, ಒಂದು ಚಿಕ್ಕ ಸಂಸ್ಕರಣಾ ಘಟಕಗಳನ್ನು ಸ್ವಂತವಾಗಿ ಶುರು ಮಾಡಬಹುದು. ಹೀಗೆ ವಿ ಕ್ಯಾನ್ ಬಿ ದ ಜಾಬ್ ಕ್ರಿಯೇಟರ್ಸ್ ಇನ್ಸ್ಟೆಡ್ ಆಫ್ ಬೀಂಗ್ ಜಾಬ್ ಸೀಕರ್ಸ್.
1: ಈಗ ನೀವು ಹೇಳಿದ್ರಿ ಸ್ವಂತವಾಗಿ ನಾವೇ ಉದ್ಯಮವನ್ನು ಸೃಷ್ಟಿ ಮಾಡ್ಕೋಬಹುದು ಅಂತ, ಇದಕ್ಕಾಗಿ ಏನಾದರೂ ಸರ್ಕಾರದಿಂದ ನೆರವು ಏನಾದರೂ ಸಿಗುತ್ತಾ, ಯಾವ ರೀತಿ?
0: ಈಗ ಖಂಡಿತ ಯಾರಿಗಾದ್ರೂ ಅವ್ರದ್ದು ಓನ್ ಬಿಸ್ನೆಸ್ ಅಥವಾ ಒಂದು ಇದು ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಎಲ್ಲರಿಗೂ ತಲೆಗೆ ಬರೋದು ಇನ್ವೆಸ್ಟ್ಮೆಂಟ್ ಅಥವಾ ಫಂಡ್, ನನಗೆ ಎಲ್ಲಿಂದ ಹಣ ಬರುತ್ತೆ ಈಗ ಸ್ಟಾರ್ಟ್ ಮಾಡಬೇಕು ಅಂತ, ಅದೊಂದು ಕಾಮನ್ ಕ್ವೆಶ್ಚನ್. ನಮ್ಮ ಸ್ವಂತ ಉದ್ಯಮ ಸ್ಥಾಪಿಸಲು ಭಾರತದ ಸರ್ಕಾರವು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ, ಅದರಲ್ಲೂ ಸಹ ಆಹಾರ ಸಂಸ್ಕರಣಾ ಸಚಿವಾಲಯ ಅಂದರೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಏನಿದೆ ಇದು ವಿಶೇಷವಾಗಿ PMFME ಅಂದರೆ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಫಾರ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂದರೆ ಪ್ರಧಾನ ಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆಯ ಯೋಜನೆ. ಈ ಯೋಜನೆಯಡಿ ಯಾರೇ ಆದರೂ ಸಹ ಯುವಕರಾಗಿರ್ಬೋದು, ಮಹಿಳೆಯರು ಅಥವಾ ಸ್ವಂತ ಉದ್ಯೋಗವನ್ನು ಶುರು ಮಾಡುವ ಯಾವುದೇ ವ್ಯಕ್ತಿಗಳು ಒಂದು ಸಣ್ಣ ಮಟ್ಟದಲ್ಲಿ ಅಂದ್ರೆ ಮೈಕ್ರೋ ಎಂಟರ್ಪ್ರೈಸಸ್ನ ಅವರು ಸ್ಟಾರ್ಟ್ ಮಾಡಬಹುದು. ಮೀನು ಸಂಸ್ಕರಣಾ ಘಟಕಗಳು ಅಥವಾ ಒಂದು ಚಿಕ್ಕ ಮೌಲ್ಯವರ್ಧಿತ ಮೀನು ಉತ್ಪನ್ನ ಘಟಕಗಳನ್ನು ಶುರು ಮಾಡಬಹುದು. ಇದರಿಂದ ಸರ್ಕಾರದ ಆರ್ಥಿಕ ನೆರವು ಕೊಡ್ತಾರೆ, ಅವರು ನಮಗೇನು ತಾಂತ್ರಿಕ ಬೆಂಬಲ ಬೇಕೋ ಅದನ್ನು ಕೊಡ್ತಾರೆ, ಸಬ್ಸಿಡಿಗಳು, ಹೀಗೆ ಹಲವು ಯೋಜನೆಗಳ ಬಳಕೆ ಮಾಡಿಕೊಂಡು ನಾವು ನಮ್ಮದೇ ಒಂದು ಓನ್ ಎಂಟರ್ಪ್ರೈನರ್ಸ್ ಅಥವಾ ಒಂದು ಸ್ಟಾರ್ಟ್ಅಪ್ಸ್ನ ನಾವು ಮಾಡಬಹುದು.
1: ಈಗ ಇಂದಿನ ಡಿಜಿಟಲ್ ಯುಗದಲ್ಲಿ ಮೀನುಗಾರಿಕೆ ಮತ್ತು ಮೀನು ಸಂಸ್ಕರಣಾ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳಿವೆಯಾ, ಹೇಗೆ?
0: ಇಂದಿನ ಡಿಜಿಟಲ್ ಯುಗದಲ್ಲಿ ಮೀನುಗಾರಿಕೆ ಮತ್ತು ಮೀನು ಸಂಸ್ಕರಣಾ ಕ್ಷೇತ್ರವು ವೇಗವಾಗಿ ಬದಲಾಗ್ತಿದೆ. ಮೀನು ಸಂಸ್ಕರಣಾ ಕ್ಷೇತ್ರ ಅಷ್ಟೇ ಅಲ್ಲ, ನಾವು ಯಾವುದೇ ಕ್ಷೇತ್ರವನ್ನು ತಗೊಂಡ್ರೂ ಸಹ ಅದರಲ್ಲಿ ಡಿಜಿಟಲೈಸೇಷನ್ ಅಂತ ನಾವು ಕಾಮನ್ ಆಗಿ ನೋಡಬಹುದು. ಹಿಂದೆ ಮೀನನ್ನು ಮಾರಬೇಕಂದ್ರೆ ಮಾರುಕಟ್ಟೆಗೆ ಹೋಗಬೇಕಾಗ್ತಿತ್ತು, ಆದರೆ ಈಗ ಮೊಬೈಲ್ ಆ್ಯಪ್ಗಳು, ವೆಬ್ಸೈಟ್ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ನೇರವಾಗಿ ನಾವು ಗ್ರಾಹಕರನ್ನು ತಲುಪಬಹುದು. ಅನೇಕ ಯುವಕರು ಆನ್ಲೈನ್ ಮೂಲಕ ತಾಜಾ ಮೀನನ್ನು ಅಥವಾ ಮೌಲ್ಯವರ್ಧಿತ ಮೀನನ್ನು ಗ್ರಾಹಕರಿಗೆ ತಲುಪಿಸುತ್ತಿದ್ದಾರೆ. ಇದರಿಂದ ಇವರೆಲ್ಲ ಒಂದು ಯಶಸ್ವಿ ಉದ್ಯಮಿಗಳಾಗ್ತಿದ್ದಾರೆ. ಇದರ ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಮನೆ ವಿತರಣೆ ಅಥವಾ ಹೋಮ್ ಡೆಲಿವರಿ ಅಂತ ನಾವೇನು ಹೇಳ್ತೀವಿ ಅದು ಇ ಕಾಮರ್ಸ್ ಮತ್ತು ಆನ್ಲೈನ್ ಬ್ರ್ಯಾಂಡಿಂಗ್ಗಳ ಮೂಲಕ ಒಂದು ಸಣ್ಣ ಉದ್ಯಮಿಗಳು ಸಹ ಒಂದು ದೊಡ್ಡ ಮಟ್ಟಕ್ಕೆ ಬೆಳಬಹುದ ಅನೇಕ ಅವಕಾಶಗಳಿದೆ. ಹೀಗಾಗಿ ನಾವು ತಂತ್ರಜ್ಞಾನ ಮತ್ತು ಉದ್ಯಮಶೀಲತೆಯನ್ನು ಒಟ್ಟಿಗೆ ಬಳಸಿಕೊಂಡರೆ ಮೀನು ಸಂಸ್ಕರಣಾ ಕ್ಷೇತ್ರದಲ್ಲಿ ಯುವಕರಿಗೆ ಒಂದು ಅಪಾರ ಅವಕಾಶಗಳಿದೆ ಅಂತ ಹೇಳಬಹುದು.
1: ಈಗ ಯುವಕರಿಗೆಲ್ಲ ಈ ಕ್ಷೇತ್ರದಲ್ಲಿ

0: ಉದ್ಯಮ ಅವಕಾಶಗಳಿವೆ ಅಂತ ಹೇಳಿದ್ರೆ ಮಹಿಳೆಯರ ಪಾತ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ?
1: ಈಗ ಮೀನುಗಾರಿಕೆ ಅನ್ನೋದು ಕೇವಲ ಪುರುಷರ ಸ್ವತ್ತಲ್ಲ. ಮೀನು ಹಿಡಿದು ತಂದ ನಂತರ ಆಗುವ ಪ್ರತಿಯೊಂದು ಚಟುವಟಿಕೆಗಳು ಮಹಿಳೆಯರದೇ ಪಾತ್ರ ನಾವು ಹೆಚ್ಚಾಗಿ ನೋಡಬಹುದು. ಮೀನನ್ನು ಸ್ವಚ್ಛಗೊಳಿಸುವುದು, ಅದನ್ನು ಮಾರುವುದು ಮತ್ತು ಅದರಿಂದ ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸುವುದು, ಈ ಎಲ್ಲ ಚಟುವಟಿಕೆಗಳು ಮಹಿಳೆಯರದೇ ಮೇಲುಗೈ ಅಂತ ನಾವು ನೋಡಬಹುದು. ಈಗ ಭಾರತದಲ್ಲಿ ನಾವು ನೋಡುವುದಾದರೆ ಸುಮಾರು 30-40% ಮಹಿಳೆಯರು ಈ ಮೀನುಗಾರಿಕೆ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದೇ ಈಗ ಕರಾವಳಿ ಭಾಗದಲ್ಲಿ ನಾವು ನೋಡುವುದಾದರೆ 50%-ಕ್ಕಿಂತ ಹೆಚ್ಚು ಮಹಿಳೆಯರು ಈ ಮೀನುಗಾರಿಕೆ ಹಾಗೂ ಮೀನು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ದಿನನಿತ್ಯ ತೊಡಗಿಸಿಕೊಂಡಿದ್ದಾರೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಮಹಿಳಾ ಕೇಂದ್ರಿತ ಯೋಜನೆಗಳನ್ನು ಜಾರಿಗೆ ತಂದಿದೆ. ಉದಾಹರಣೆಗೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ. ಈ ಯೋಜನೆ ಅಡಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಿಗೆ ತರಬೇತಿ, ಸಾಲ ಸೌಲಭ್ಯ ಮತ್ತು ಸಬ್ಸಿಡಿಗಳನ್ನು ನೀಡಲಾಗುತ್ತಿದೆ. ಇದರಿಂದ ಮಹಿಳೆಯರು ಲಾಭವನ್ನು ಪಡೆದು ಸ್ವಾವಲಂಬ ಜೀವನವನ್ನು ನಡೆಸಬಹುದಾಗಿದೆ.
0: ಈಗ ಕೊನೆಯದಾಗಿ ಮೀನುಗಾರಿಕಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ?
1: ಈಗ ಇಂದಿನ ಯುವಕರು ನಾವು ಕೇವಲ ಉದ್ಯೋಗಕ್ಕಾಗಿ ಕಾಯದೆ ಉದ್ಯೋಗವನ್ನು ನೀಡುವವರಾಗಬೇಕು. ಈಗ ಉದಾಹರಣೆಗೆ ನಾನು ಒಂದು ಪದವಿ ವಿದ್ಯಾರ್ಥಿನಿಯಾಗಿದ್ದು ಈಗ ನನಗೆ ಎಲ್ಲೋ ಒಂದು ಕಡೆ ಕೆಲಸ ಸಿಕ್ಕಿಲ್ಲ ಅಂದರೆ ನಾನು ಅದನ್ನ ಕೊರಗಬಾರ್ದು. ನನ್ನಲ್ಲಿ ನನಗೊಂದು ಆತ್ಮವಿಶ್ವಾಸ ಇರಬೇಕು. ನಾನು ಇಷ್ಟೆಲ್ಲ ಓದಿದ್ದೀನಿ, ಇಷ್ಟೆಲ್ಲ ನನಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ, ನಾನು ಏನೆಲ್ಲ ನಾನು ಕಲ್ತಿದ್ದೀನಿ ಅದನ್ನ ನನ್ನ ಲೈಫಲ್ಲಿ ನಾನು ಇನ್ಕಲ್ಕೇಟ್ ಮಾಡಿ ನನ್ನದೇ ಒಂದು ಓನ್ ಬಿಸ್ನೆಸ್ ಅಥವಾ ಏನೋ ಒಂದು ಸಣ್ಣದಾದ್ರು ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡ್ಬೋದು ಅನ್ನೋಷ್ಟೊಂದು ಆತ್ಮವಿಶ್ವಾಸ ಇರಬೇಕು. ಈಗ ನಾವು ಎಲ್ಲರೂ ಅಷ್ಟೇ, ಕಾಲೇಜ್ನಲ್ಲಿ ಅನೇಕ ಪ್ರಾಯೋಗಿಕ ಜ್ಞಾನ ಅಥವಾ ಪ್ರಾಕ್ಟಿಕಲ್ ನಾಲೆಡ್ಜ್ ಕಲ್ತಿರ್ತೀವಿ, ಇಂಟರ್ನ್ಶಿಪ್ ಅನುಭವ ಇರುತ್ತೆ, ಮತ್ತು ಈಗ ಹೀಗೆ ಹೇಳಿದೆ ಹಲವು ಸರ್ಕಾರದ ಯೋಜನೆಗಳು ಸಹ ನಮಗೆ ಗೊತ್ತು. ಇದನ್ನೆಲ್ಲ ಬಳಸಿಕೊಂಡು ಅಟ್ಲೀಸ್ಟ್ ಒಂದು ಸಣ್ಣ ಮಟ್ಟದಲ್ಲಿ ಉದ್ಯಮವನ್ನು ಆರಂಭಿಸುವಷ್ಟು ಕೇಪಬಲ್ ಇರಬೇಕು. ಈಗ ಯಶಸ್ವಿ ಉದ್ಯಮಿ ಆಗಬೇಕಂದ್ರೆ ಹೈ ಇನ್ವೆಸ್ಟ್ಮೆಂಟ್ ಅಥವಾ ಒಂದು ದೊಡ್ಡ ಬಂಡವಾಳ ಬೇಕು ಅಂತ ನಾವು ಕಾಯಬಾರ್ದು. ಅದರ ಬದಲು ನಮ್ಮ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಒಂದಿದ್ರೆ ನಾವು ಮೀನು ಸಂಸ್ಕರಣಾ ಕ್ಷೇತ್ರ ಅಷ್ಟೇ ಅಲ್ಲದೆ ಯಾವುದೇ ಕ್ಷೇತ್ರವಾಗಲಿ ಸಹ ನಮ್ಮದು ಒಂದು ಸ್ವಂತ ಉದ್ಯೋಗವನ್ನು ನಾವು ಸೃಷ್ಟಿಸಬಹುದು. ಇಂದಿನ ಯುವಕರು ಮತ್ತು ಯಾವುದೇ ಮಹಿಳೆಯರು ಯಾರೇ ಒಂದು ಸ್ವಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ಇರೋರು ಈ ಅನೇಕ ಸರ್ಕಾರದ ಯೋಜನೆಗಳನ್ನು ಬಳಸಿಕೊಂಡು ತಮ್ಮ ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡಬಹುದು. ಈಗ ಇನ್ ಟೋಟಲ್ ಅಥವಾ ಒಟ್ಟಾರೆ ಹೇಳಬೇಕಂದ್ರೆ ಕೇವಲ ಒಂದು ಸ್ಥಳೀಯ ವ್ಯಾಪಾರ ಆಗಿತ್ತು ಈ ಮೀನುಗಾರಿಕೆ, ಆದರೆ ಇಂದು ಒಂದು ಸನ್ರೈಸ್ ಸೆಕ್ಟರ್ ಆಗಿ ಅನೇಕ ಭರವಸೆ ಮತ್ತು ಬೆಳವಣಿಗೆ ಉಳ್ಳ ಒಂದು ಕ್ಷೇತ್ರವಾಗಿ ಇದು ಹೊರ ನಿಂತಿದೆ. ಎಕ್ಸ್ಪೋರ್ಟ್ ಆಗಿರ್ಬೋದು, ಅನೇಕ ಉದ್ಯೋಗಾವಕಾಶ ಭಾರತದಲ್ಲೂ ಸೃಷ್ಟಿಯಾಗಿದೆ, ಮತ್ತು ಇದ್ರದ್ದು ಹೆಲ್ತ್ ಇಂಪಾರ್ಟೆನ್ಸ್ ಕೂಡ ನಾವು ನೋಡ್ಬೋದು. ಇದೆಲ್ಲ ಏನು ಮಾಡುತ್ತೆ ಅಂದರೆ ಒಂದು ಅನೇಕ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಮತ್ತು ಸರ್ಕಾರದ ಯೋಜನೆಗಳನ್ನು ನಾವು ಬಳಸಿಕೊಂಡು ಯಶಸ್ವಿ ಉದ್ಯಮಿಗಳಾಗಿ ಬೆಳೆಯಲಿ ಅಂತ ನಾನು ಆಶಿಸುತ್ತೇನೆ.
0: ಮೀನುಗಾರಿಕಾ ಕ್ಷೇತ್ರದ ಮಹತ್ವ, ಹೊಸ ತಂತ್ರಜ್ಞಾನಗಳು, ಉದ್ಯೋಗಾವಕಾಶಗಳ ಕುರಿತು ಉತ್ತಮ ಮಾಹಿತಿಯನ್ನು ತಾವು ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಮೀನು ಸಂಸ್ಕರಣೆಯಲ್ಲಿ ಉದ್ಯಮಶೀಲತೆಯ ಅವಕಾಶಗಳ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮತ್ಸ್ಯ ವಿಜ್ಞಾನ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿ ಖುಷಿ ನವೀನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ. ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈಗ ಕೇಳಿ ಕೃಷಿ ಮಾಹಿತಿ.
6: ಗೇರು ಬೆಳೆಯು ಪರಾಗಸ್ಪರ್ಶ ಹೊಂದಿರುವಂತಹ ಬೆಳೆಯಾದ್ದರಿಂದ ಗಿಡಗಳನ್ನು ಬೀಜದಿಂದ ಅಭಿವೃದ್ಧಿಪಡಿಸಿದರೆ ಬೆಳವಣಿಗೆ, ಇಳುವರಿ ಮತ್ತು ಗುಣಮಟ್ಟ ಮೂಲ ಮರಕ್ಕೆ ಅಥವಾ ತಾಯಿ ಗಿಡಕ್ಕೆ ಸಮನಾಗಿ ಬರುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಕಸಿ ಗಿಡಗಳ ಮೂಲಕ ಆಯಾ ತಳಿಯ ಅಥವಾ ತಾಯಿ ಮರದ ಗುಣವನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಕಸಿ ಗಿಡಗಳು ಬೀಜದಿಂದ ಅಭಿವೃದ್ಧಿಪಡಿಸಿದ ಗಿಡಗಳಿಗಿಂತ ಬೇಗನೆ ಇಳುವರಿ ಕೊಡುವುದು.

ಬೆಳೆಯುವುದಕ್ಕೆ ಪ್ರಾರಂಭಿಸುತ್ತವೆ. ಗೇರು ಗಿಡಗಳನ್ನು ಮೃದು ಕಾಂಡ ಕಸಿ ವಿಧಾನದಿಂದ ಯಶಸ್ವಿಯಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದಿಸಬಹುದು. ಇದಲ್ಲದೆ ಪ್ರತಿ ಋತುಮಾನಕ್ಕೆ ಸೂಕ್ತವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಟ್ಟು ಬಹುಮಟ್ಟಿಗೆ ವರ್ಷಪೂರ್ತಿ ಕಸಿ ಗಿಡಗಳನ್ನು ಉತ್ಪಾದಿಸುವುದಕ್ಕೂ ಕೂಡ ಸಾಧ್ಯ ಇದೆ. ಕಸಿ ಗಿಡಗಳ ತಾಕುಗಳು ಅಥವಾ ಕಸಿ ಕಡ್ಡಿ ಬ್ಯಾಂಕ್ಗಳ ಸ್ಥಾಪನೆ ಮತ್ತು ನಿರ್ವಹಣೆಯ ಬಗ್ಗೆ ಹೇಳುವುದಿದ್ರೆ, ಕಸಿ ಗಿಡಗಳನ್ನು ತಯಾರಿಸುವುದಕ್ಕೆ ಆಯಾ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳ ತಾಯಿ ಮರಗಳನ್ನು ಅವಶ್ಯವಾಗಿ ಗುರುತಿಸಬೇಕು. ಅಧಿಕ ಇಳುವರಿ ಕೊಡುವ ಉತ್ತಮ ಗುಣಮಟ್ಟದ ಕಸಿಯಿಂದ ಅಭಿವೃದ್ಧಿಪಡಿಸಿದ ತಾಯಿ ಗಿಡಗಳ ತಳಿಗಳನ್ನು ಸಂಗ್ರಹಿಸಿ 4 ಮೀಟರ್ x 4 ಮೀಟರ್ ಅಂತರದಲ್ಲಿ ಇವುಗಳನ್ನು ನಾಟಿ ಮಾಡಬೇಕು. ಮಳೆಗಾಲದಲ್ಲಿ ಶಿಫಾರಸು ಮಾಡಿರುವಂತಹ ರಸಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಪ್ರತಿ ಗಿಡಕ್ಕೆ ಸುಮಾರು 500 ಗ್ರಾಂನಷ್ಟು ಸಾರಜನಕ, 125 ಗ್ರಾಂನಷ್ಟು ರಂಜಕ ಹಾಗೂ 125 ಗ್ರಾಂನಷ್ಟು ಪೊಟ್ಯಾಶ್ ರಸಗೊಬ್ಬರವನ್ನು ಕೊಡಬೇಕು. ಗಿಡಗಳಿಂದ ಹೆಚ್ಚಿನ ಸಂಖ್ಯೆಯ ಕಸಿ ಕಡ್ಡಿಗಳನ್ನು ಪಡೆಯಬಹುದು. ರಾಸಾಯನಿಕ ಗೊಬ್ಬರದ ಜೊತೆಗೆ ಪ್ರತಿ ಗಿಡಕ್ಕೆ ಸುಮಾರು 20-25 ಕಿಲೋಗ್ರಾಂನಷ್ಟು ಸಾವಯವ ಗೊಬ್ಬರ ಅಂದರೆ ಹಟ್ಟಿ ಗೊಬ್ಬರವನ್ನು ಕೊಡುವಂತಹದ್ದು ಒಳ್ಳೆಯದು. ಇದರಿಂದಾಗಿ ಗಿಡಗಳು ಚೆನ್ನಾಗಿ ಕವಲೊಡೆದು ಹೆಚ್ಚಿನ ಚಿಗುರುಗಳು ಬರ್ತವೆ. ತಾಯಿ ಗಿಡಗಳ ಎಳೆಯ ಚಿಗುರುಗಳನ್ನು ಚಹಾ ಸುರುಳಿಯ ಬಾಧೆಯಿಂದ ರಕ್ಷಿಸುವುದಕ್ಕೆ ಲ್ಯಾಂಡಾ ಸೆಹಿಯಲೋಥ್ರಿನ್ ಕೀಟನಾಶಕವನ್ನು ಸಿಂಪಡಿಸಬಹುದು. 10 ಲೀಟರ್ ನೀರಿಗೆ 6 ಮಿಲಿಲೀಟರ್ನ ಹಾಗೆ ಬೆರೆಸಿ ಸಿಂಪಡಿಸಬೇಕು. ಹೂ ಬಿಡುವ ಕಾಲದಲ್ಲಿ ಹೂಗೊಂಚಲುಗಳನ್ನು ತೆಗೆಯುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಸಿ ಕಡ್ಡಿಗಳನ್ನು ಪಡೆಯಬಹುದು. ಸೆಪ್ಟೆಂಬರ್ನಿಂದ ಅಕ್ಟೋಬರ್ ತಿಂಗಳಲ್ಲಿ ಗಿಡಗಳನ್ನು ನೆಲದಿಂದ 1.5 ಮೀಟರ್ ಎತ್ತರದಲ್ಲಿ ಸವರುವುದರಿಂದ ಗಿಡಗಳ ಎತ್ತರವನ್ನು ನಿಯಂತ್ರಿಸಬಹುದು ಹಾಗೂ ಹೊಸ ಚಿಗುರುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆಯಬಹುದು. ಚಿಗುರುಗಳು ಬಹುಬೇಗನೆ ಬೆಳೆದು ಜನವರಿಯಿಂದ ಫೆಬ್ರವರಿ ತಿಂಗಳಲ್ಲಿ ಸೂಕ್ತ ಕಸಿ ಕಡ್ಡಿಗಳು ದೊರೆಯುವುದಕ್ಕೆ ಪ್ರಾರಂಭಿಸುತ್ತವೆ. ರೈತರು ಸೂಕ್ತ ತಳಿಯ 8-10 ಕಸಿ ಗಿಡಗಳನ್ನು ತಮ್ಮ ಹೊಲದಲ್ಲಿ ಬೆಳೆಸಿಕೊಂಡರೆ ತಮಗೆ ಬೇಕಾದಷ್ಟು ಕಸಿ ಗಿಡಗಳನ್ನು ತಾವೇ ತಯಾರಿಸಿಕೊಳ್ಳಬಹುದು. ಕಸಿ ಕಡ್ಡಿಗಾಗಿ ಸುಮಾರು 3-5 ತಿಂಗಳ ಬೆಳವಣಿಗೆಯ ಹೂ ಬಿಡದ ಪಾರ್ಶ್ವರೆಂಬೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಆಯ್ಕೆ ಮಾಡಿದ ಕಡ್ಡಿಯು ನೇರವಾಗಿ 10-12 ಸೆಂಟಿಮೀಟರ್ಗಳಷ್ಟು ಉದ್ದ ಇದ್ದು ಕಂದು ಬಣ್ಣಕ್ಕೆ ಹೊರಳಿ ಪೆನ್ಸಿಲ್ ಗಾತ್ರದಷ್ಟು ದಪ್ಪಗಿತ್ತು. ತುದಿಯಲ್ಲಿ ಸುಪ್ತಾವಸ್ಥೆಯಲ್ಲಿರುವ ದಪ್ಪನಾದ ಮೊಗ್ಗನ್ನು ಹೊಂದಿರಬೇಕು. ಕಸಿ ಕೊಂಬೆಯ ತುದಿಯ 4-5 ಎಲೆಗಳನ್ನು ಕಡು ಹಸಿರು ಬಣ್ಣದ್ದಾಗಿದ್ದರೆ ಸೂಕ್ತ ಬಿಸಿಲು ಬೀಳುವ ಪ್ರದೇಶದಿಂದ ಕಸಿ ಕಡ್ಡಿಗಳ ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ಆಯ್ಕೆ ಮಾಡಿದ ಕಸಿ ಕೊಂಬೆಯ ಎಲೆಗಳ ತುಟ್ಟುಗಳನ್ನು ಮಾತ್ರ ಉಳಿಸಿ ಉಳಿದ ಎಲೆಯ ಭಾಗವನ್ನು ಕತ್ತರಿಸಿ ತೆಗೆಯಬೇಕು. ಹೀಗೆ ಮಾಡಿದ 10 ದಿವಸಗಳ ನಂತರ ಕಸಿ ಕೊಂಬೆಗಳು ಕಸಿ ಕಟ್ಟುವುದಕ್ಕೆ ಸೂಕ್ತವಾಗಿರ್ತವೆ. ಕಸಿ ಕಡ್ಡಿಗಳನ್ನು ಈ ರೀತಿ ತಯಾರು ಮಾಡುವುದರಿಂದ ಕಸಿಯ ಯಶಸ್ಸು ಹೆಚ್ಚಾಗಿರ್ತದೆ. ಕಸಿ ಕಡ್ಡಿಗಳ ಮೊಗ್ಗುಗಳು ಮೊಳಕೆಯೊಡೆಯುವ ಮೊದಲೇ ಅದನ್ನು ತಾಯಿಗಿಡದಿಂದ ಬೇರ್ಪಡಿಸಿ ಕಸಿ ಕಟ್ಟುವುದಕ್ಕೆ ಉಪಯೋಗಿಸಬೇಕು. ಕಸಿ ಕಡ್ಡಿಗಳನ್ನು ಬಿಸಿಲೇರುವ ಮುಂಚೆ ತಾಯಿಗಿಡದಿಂದ ಬೇರ್ಪಡಿಸುವುದರಿಂದ ಕಸಿ ಕಡ್ಡಿಗಳು ಒಣಗುವುದನ್ನು ತಪ್ಪಿಸಬಹುದು. ಕಸಿ ಕಡ್ಡಿಯನ್ನು ತಾಯಿಗಿಡದಿಂದ ಬೇರ್ಪಡಿಸಿದ ನಂತರ ನೀರಿನಲ್ಲಿ ಅದ್ದಿ ತೆಗೆದು ಪಾಲಿಥಿನ್ ಚೀಲದಲ್ಲಿ ಹಾಕಿ ಕಸಿ ಕಟ್ಟುವ ಜಾಗಕ್ಕೆ ಕೊಂಡೊಯ್ಯಬೇಕು. ಒದ್ದೆ ಬಟ್ಟೆಯೊಂದಿಗೆ ಪಾಲಿಥಿನ್ ಚೀಲದಲ್ಲಿ ಸುತ್ತಿಟ್ಟ ಕಸಿ ಕಡ್ಡಿಗಳನ್ನು 3-4 ದಿವಸಗಳವರೆಗೂ ಕೂಡ ಬಳಸಿಕೊಳ್ಳಬಹುದು. ಹಾಗೆಯೇ ಅಡಿ ಸಸಿಗಳ ಬೆಳೆಸುವಿಕೆಯು ಕೂಡ ಮುಖ್ಯವಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ. ಮಧ್ಯಮ ಗಾತ್ರದ ಹೊಸ ಬೀಜಗಳನ್ನು ಕೊಯ್ಲಿನ ಸಮಯ ಅಂದರೆ ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ಸಂಗ್ರಹಿಸಿ 2-3 ದಿವಸ ಬಿಸಿಲಿನಲ್ಲಿ ಒಣಗಿಸಿ ಬಿತ್ತನೆಗೆ ಉಪಯೋಗಿಸಬೇಕು. ಇಂತಹ ತಾಜಾ ಬೀಜಗಳನ್ನು ನೀರಿನಲ್ಲಿ ಮುಳುಗಿಸಿ ತೇಲುವಂತಹ ಬೀಜಗಳನ್ನು ಬಿಟ್ಟು ಉಳಿದ ಆರೋಗ್ಯವಂತ ಒಳ್ಳೆಯ ಬೀಜಗಳನ್ನು ಮಾತ್ರ ಬಿತ್ತನೆಗೆ ಬಳಸಬೇಕು. ಬೀಜಗಳನ್ನು ಹಾಕುವ ಮೊದಲು ಮಣ್ಣು, ಮರಳು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಪ್ರತಿ 2 ಕಿಲೋಗ್ರಾಂ ಮಿಶ್ರಣಕ್ಕೆ 10 ಗ್ರಾಂನಷ್ಟು ಶಿಲಾರಂಜಕವನ್ನು ಸೇರಿಸಿ 25 ಸೆಂಟಿಮೀಟರ್ ಉದ್ದ ಹಾಗೂ 15 ಸೆಂಟಿಮೀಟರ್ ಅಗಲದ 300 ಗೇಜ್ ದಪ್ಪದ ಪಾಲಿಥಿನ್ ತೊಟ್ಟೆಗಳಲ್ಲಿ ತುಂಬಿಸಬೇಕು. ಪಾಲಿಥಿನ್ ತೊಟ್ಟೆಗಳನ್ನು ಉಪಯೋಗಿಸುವ ಮೊದಲು ಪ್ರತಿ ತೊಟ್ಟೆಯಲ್ಲಿ 1/2 ಸೆಂಟಿಮೀಟರ್ ವ್ಯಾಸದ 30-40 ರಂಧ್ರಗಳನ್ನು ಮಾಡುವುದರಿಂದ ತೊಟ್ಟೆಯಲ್ಲಿನ ಮಿಶ್ರಣದ ಹೆಚ್ಚುವರಿ ನೀರು ಬಸಿದು ಹೋಗುವುದಕ್ಕೆ ಸಹಕಾರಿಯಾಗ್ತದೆ. ತೊಟ್ಟೆಯಲ್ಲಿ ಮಿಶ್ರಣವನ್ನು ಚೆನ್ನಾಗಿ ಅದುಮಿ ತುಂಬಿಬೇಕು. ಈ ರೀತಿ ಸರಿಯಾಗಿ ತುಂಬದೇ ಇದ್ದಲ್ಲಿ ಬೀಜ ಬಿತ್ತಿ ನೀರು ಹಾಕಿದ ನಂತರ ತೊಟ್ಟೆಯ 1/2 ಭಾಗದವರೆಗೂ ಮಿಶ್ರಣ ಕುಸಿದು ಹೋಗುವ ಸಾಧ್ಯತೆ ಇದ್ದು ಬೇರು ಸಸಿಯ ಬೆಳವಣಿಗೆ ಹೆಚ್ಚು ಸದೃಢವಾಗಿರುವುದಿಲ್ಲ. ಚೆನ್ನಾಗಿ ತುಂಬಿದ ತೊಟ್ಟೆಗಳನ್ನು ಮಡಿಗಳಲ್ಲಿ 1 ಮಡಿಗೆ 1,000 ತೊಟ್ಟೆಗಳ ಹಾಗೆ ಸಾಲಾಗಿ ಜೋಡಿಸಬಹುದಾಗಿದೆ. ಬೀಜಗಳನ್ನು ಬಿತ್ತುವ ಹಿಂದಿನ ದಿನ ಬೀಜಗಳನ್ನು ನೀರಿನಲ್ಲಿ ನೆನೆ ಹಾಕುವುದರಿಂದ ಬೀಜಗಳಲ್ಲಿ ಮೊಳಕೆ ಸಮನ್ನಾಗಿ ಮತ್ತು ಶೀಘ್ರವಾಗಿ ಬರುವುದಕ್ಕೆ ಸಹಾಯವಾಗುತ್ತದೆ. ಈ ರೀತಿ ನೆನೆ ಹಾಕಿದ ಬೀಜಗಳನ್ನು ತೇವ ಹೊಂದಿರುವಂತಹ ಮಿಶ್ರಣ ತುಂಬಿದ ತೊಟ್ಟೆಗಳಲ್ಲಿ 1 ಅಂಗುಲ ಆಳದಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತಿದ ನಂತರ ತೊಟ್ಟೆಗಳು ನೆನೆಯುವ ಹಾಗೆ ನೀರನ್ನು ಕೊಡಬೇಕು. ತೊಟ್ಟೆಗಳನ್ನು ಹುಲ್ಲಿನಿಂದ ಮುಚ್ಚುವುದರಿಂದ ಮೊಳಕೆಯು ಶೀಘ್ರವಾಗಿ ಬರುವುದಕ್ಕೆ ಸಹಕಾರಿಯಾಗ್ತದೆ. ಮೊಳಕೆಯೊಡೆಯುವ

0: ಸಸಿಗಳು ಹೊರಬರುವ ಸಂದರ್ಭದಲ್ಲಿ ಹುಲ್ಲನ್ನು ಸಂಪೂರ್ಣವಾಗಿ ತೊಟ್ಟೆಯ ಮೇಲಿನಿಂದ ತೆಗೆಯಬೇಕು. ಬೇಸಿಗೆಯ ಬಿಸಿಲು ಹೆಚ್ಚಿರುವ ಸಮಯದಲ್ಲಿ ಸಸಿ ಮಡಿಗಳಿಗೆ 50% ನೆರಳನ್ನು ಕೊಡುವಂತಹದ್ದು ಸೂಕ್ತ. ಹಾಗೆಯೇ ಬೀಜ ಬಿತ್ತಿದ ನಂತರ ಪ್ರತಿ ನಿತ್ಯವೂ ಕೂಡ ಸಸಿ ಮಡಿಗಳಿಗೆ ನೀರನ್ನು ಕೊಡಬೇಕು. ಮಳೆ ಬರ್ತಾ ಇರುವಾಗ ನೀರುಣಿಸುವಂತಹ ಅಗತ್ಯ ಇಲ್ಲ. ಬಿತ್ತಿದ ಬೀಜಗಳು 15-20 ದಿವಸಗಳಲ್ಲಿ ಮೊಳಕೆಯೊಡೆಯುವುದಕ್ಕೆ ಪ್ರಾರಂಭಿಸುತ್ತವೆ. ಬೇಸಿಗೆಯಲ್ಲಿ ಬಿತ್ತಿದ ಹೊಸ ಬೀಜಗಳು ಇನ್ನೂ ಬೇಗನೆ ಮೊಳಕೆಯೊಡೆಯುತ್ತವೆ. ಬೀಜಗಳು ಮೊಳಕೆಯೊಡೆಯುವಾಗ ಮೊಳಕೆಯೊಂದಿಗಿನ ಬೀಜದ ದಳಗಳು ತಿನ್ನಲು ರುಚಿಯಾಗಿರುವುದರಿಂದ ಹಕ್ಕಿಗಳು, ಇಲಿ, ಹೆಗ್ಗಣ ಮತ್ತು ಚಿಕ್ಕ ಮಕ್ಕಳಿಂದ ಇವುಗಳನ್ನು ರಕ್ಷಿಸಬೇಕಾಗ್ತದೆ. ಮಳೆಗಾಲದಲ್ಲಿ ಅಡಿ ಸಸ್ಯಗಳ ತೊಟ್ಟೆಯಲ್ಲಿ ನೀರಿನಾಂಶ ಜಾಸ್ತಿಯಾದಾಗ ತೊಟ್ಟೆಗಳ ಬದಿಗಳನ್ನು ಅಮುಕುವುದರಿಂದ ತೊಟ್ಟೆಯಲ್ಲಿನ ಹೆಚ್ಚುವರಿ ನೀರು ಬಸಿದು ಹೋಗಿ ಸಸಿಗಳು ಕೊಳೆಯುವುದನ್ನು ತಪ್ಪಿಸಬಹುದು. ಸಸಿಗಳ ಬುಡಕೊಳೆ ರೋಗವನ್ನು ನಿಯಂತ್ರಿಸುವುದಕ್ಕೆ 1% ಬೋರ್ಡೋ ದ್ರಾವಣ ಅಥವಾ 0.1% ಕಾರ್ಬೆಂಡಜಿಮ್ ದ್ರಾವಣವನ್ನು 10 ದಿವಸಗಳ ಅಂತರದಲ್ಲಿ ಸಿಂಪಡಿಸಬಹುದು. ಮಳೆಗಾಲದಲ್ಲಿ ಬೀಜ ಬಿತ್ತನೆ ಮಾಡಿದಲ್ಲಿ ಇಂತಹ ಸಮಸ್ಯೆ ಜಾಸ್ತಿಯಾಗಿ ಕಂಡುಬರುತ್ತದೆ. ಒಂದು ವೇಳೆ ಬಿತ್ತಲೇಬೇಕಾದಂತಹ ಸಂದರ್ಭದಲ್ಲಿ ನರ್ಸರಿ ಮಡಿಗಳಿಗೆ ಮಳೆಯಿಂದ ರಕ್ಷಣೆಯನ್ನು ಕೊಡಬೇಕು. ನರ್ಸರಿ ಗಿಡಗಳಿಗೆ ಬರುವಂತಹ ಕೀಟಬಾಧೆಯನ್ನು ನಿಯಂತ್ರಿಸುವುದಕ್ಕೆ ಸೂಕ್ತ ಕೀಟನಾಶಕಗಳ ಸಿಂಪಡಣೆಯನ್ನು ಕೈಗೊಳ್ಳಬೇಕಾಗ್ತದೆ. ಮೃದು ಕಾಂಡ ಕಸಿ ವಿಧಾನದಿಂದ ಗೇರು ಸಸ್ಯಗಳನ್ನು ಅಭಿವೃದ್ಧಿಪಡಿಸಬಹುದು. ಇದರಲ್ಲಿ ಅಡಿ ಸಸಿಯ ತಯಾರಿಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ಕಸಿ ಕಟ್ಟುವಿಕೆಯನ್ನು ನೆರಳಿನ ಆಶ್ರಯವಿರುವ ಜಾಗ ಅಥವಾ ನರ್ಸರಿ ಕುಟ್ಟಿಗೆಯಲ್ಲಿ ಮಾಡುವಂತಹದ್ದು ಒಳ್ಳೆಯದು. ಆಯ್ಕೆ ಮಾಡಿದ ಅಡಿ ಸಸಿಯ ಕೆಳಗಿನೊಂದು ಜೊತೆ ಎಲೆಗಳನ್ನು ಬಿಟ್ಟು ಉಳಿದ ಎಲೆಗಳನ್ನು ಹರಿತವಾದ ಚೂರಿಯಿಂದ ತೆಗೆಯಬೇಕು. ಗಿಡದ ಬುಡದಿಂದ 15-20 cm ಎತ್ತರದಲ್ಲಿ ಕಾಂಡದ ಭಾಗ ಮೆದುವಾಗಿದ್ದು ಆ ಭಾಗದಲ್ಲಿ ಅಡ್ಡವಾಗಿ ಕತ್ತರಿಸಿ ಕಸಿ ಗಿಡದ ಮೇಲುಭಾಗವನ್ನು ತೆಗೆಯಬೇಕು. ಕತ್ತರಿಸಿದ ಭಾಗದಿಂದ 6-7 cm ಆಳದ ಸೀಳೊಂದನ್ನು ಮಾಡಿಕೊಳ್ಳಬೇಕಾಗ್ತದೆ. ಅಡಿ ಗಿಡಕ್ಕೆ ಹೊಂದುವಂತಹ ಕಸಿ ಕಡ್ಡಿಯನ್ನು ಆರಿಸಿಕೊಂಡು ಅದರ ಉದ್ದವನ್ನು 10 cm ತಗ್ಗಿಸಿಕೊಳ್ಳಬೇಕು. ಕಸಿ ಕಡ್ಡಿಯ ಬುಡಭಾಗದಲ್ಲಿ ಎರಡೂ ಬದಿಗೆ ಸಮನಾಗಿ ಬೆಣೆಯ ಆಕಾರದಲ್ಲಿ ಅಥವಾ ವಿ ಆಕಾರದಲ್ಲಿ 6-7 cm ಉದ್ದಕ್ಕೆ ಕೆತ್ತಿ ಅದನ್ನು ಸೀಳಿದ ಅಡಿ ಸಸಿಯ ಕಾಂಡ ಭಾಗಕ್ಕೆ ಸೇರಿಸಬೇಕು. ಹೀಗೆ ಸೇರಿಸುವಾಗ ಕಸಿ ಕಡ್ಡಿ ಹಾಗೂ ಅಡಿ ಸಸಿಯ ಒಂದು ಬದಿಯ ತೊಗಟೆಯಾದರೂ ಸರಿ ಹೊಂದುವಂತೆ ಜೋಡಿಸಿಕೊಳ್ಳಬೇಕು. ಕೆಲವೊಮ್ಮೆ ಕಸಿ ಗಿಡಗಳು ದಪ್ಪವಿದ್ದು ಬೇರು ಸಸಿಗಳ ಕಾಂಡ ತೆಳ್ಳಗಿದ್ದರೆ ಎರಡೂ ಬದಿಗೆ ಸರಿಯಾಗಿ ಹೊಂದಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಕನಿಷ್ಠ ಒಂದು ಬದಿಗಾದರೂ ಹೊಂದುವಂತೆ ಸೇರಿಸಿ ಕಟ್ಟುವುದರಿಂದ ಕಸಿ ಮಾಡಲು ಅನುಕೂಲವಾಗ್ತದೆ. ಈ ರೀತಿ ಜೋಡಿಸಿದ ಭಾಗವನ್ನು 2 cm ಅಗಲದ 30 cm ಉದ್ದದ 100 kg ಪಾಲಿಥಿನ್ ಪಟ್ಟಿಯ ಸಹಾಯದಿಂದ ಬಿಗಿಯಾಗಿ ಕಟ್ಟಬೇಕು. ಕಸಿ ಕಟ್ಟಿದ ನಂತರ ಕಸಿ ಕಟ್ಟಿದ ಭಾಗವು ಒಣಗದ ಹಾಗೆ ಮಾಡುವುದಕ್ಕೆ 20 cm ಉದ್ದ ಹಾಗೂ 4 cm ಅಗಲದ 200 kgನ ಪಾಲಿಥಿನ್ ಚೀಲವನ್ನು ಕಸಿ ಕಡ್ಡಿಗೆ ಟೋಪಿಯಂತೆ ಬಳಸಬೇಕು. ಇದರಿಂದ ಕಸಿ ಕಡ್ಡಿಯಲ್ಲಿ ಚಿಗುರು ಬೇಗನೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಕಸಿ ಕಟ್ಟಿದ ಗಿಡಗಳನ್ನು 2-3 ವಾರಗಳ ಕಾಲ ನೆರಳಿನ ಆಶ್ರಯದಲ್ಲಿ ಇಡುವುದರಿಂದ ಮೊಗ್ಗುಗಳಿಂದ ಹೆಚ್ಚಿನ ಚಿಗುರು ಬರುವುದಕ್ಕೆ ಅನುಕೂಲವಾಗ್ತದೆ. 2-3 ವಾರಗಳ ನಂತರ ಕಸಿ ಕಡ್ಡಿಯ ಮೇಲಿನ ಪಾಲಿಥಿನ್ ಟೋಪಿಯನ್ನು ತೆಗೆದು ಗಿಡಗಳನ್ನು ಬೆಳಕಿರುವ ಜಾಗಕ್ಕೆ ಸ್ಥಳಾಂತರಿಸಬೇಕು. ಯಶಸ್ವಿ ಕಸಿ ಗಿಡಗಳು 3-4 ವಾರಗಳಿಗೆ ಬೆಳವಣಿಗೆಯನ್ನು ತೋರಿಸುತ್ತವೆ ಹಾಗೂ 3-4 ವಾರಗಳಲ್ಲಿ 70-80% ಗಿಡಗಳು ಚಿಗುರುಡಿಯುತ್ತವೆ. ಕಸಿ ಗಿಡಗಳ ಯಶಸ್ಸು ಅಡಿ ಸಸಿಗಳ ಬೆಳವಣಿಗೆ, ಕಸಿ ಕಡ್ಡಿಗಳ ಆಯ್ಕೆ, ಕಸಿ ಕಟ್ಟುವ ವಿಧಾನ, ಕಸಿ ಕಟ್ಟುವವರ ಕೌಶಲ್ಯತೆ, ಕಸಿ ಕಟ್ಟುವ ಕಾಲ, ತೇವಾಂಶ, ಉಷ್ಣಾಂಶ ಈ ಎಲ್ಲ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಸಾಮಾನ್ಯವಾಗಿ 65-70% ಯಶಸ್ಸನ್ನು ಪಡೆಯಬಹುದು.
1: ಕೃಷಿ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕೇಳುಗರೆ ಗಮನಿಸಿ, ನಾಳೆ ಸಂಜೆ 6:50 ಕಾವ್ಯಶ್ರೀ ಅಜೀರು ಮತ್ತು ಸಂಗಡಿಗರಿಂದ ಯಕ್ಷಗಾನದ ಹಾಡುಗಳು ಪ್ರಸಂಗ ಆದಿನಾರಾಯಣ ದರ್ಶನ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ, ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮಗುಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು, ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಕ್ಷೇತ್ರಗಳು ಸೇರಿದಂತೆ 5 ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಪಾರ್ಕ್ ಅರೇನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚು ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನ್ಯೂಜಿಲೆಂಡ್ನಲ್ಲಿರುವ ಭಾರತೀಯ ಸಮುದಾಯವು ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವ ಪಾಲುದಾರಿಕೆಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕ್ಲೆಂಡ್ನಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ನ್ಯೂಜಿಲೆಂಡ್ ಸಂಬಂಧಗಳು ಹಂಚಿಕೆಯ ನೆನಪುಗಳು, ನಿರಂತರ ಸ್ನೇಹ, ಸಾಮಾನ್ಯ ಮೌಲ್ಯಗಳು ಮತ್ತು ಉಜ್ವಲ ಭವಿಷ್ಯದ ಬದ್ಧತೆಯ ಮೇಲೆ ನಿರ್ಮಿಸಲಾಗಿದೆ ಎಂದರು. ಹೊಸ ದಿಗಂತಗಳ ಕಡೆಗೆ ನೋಡುವ ನ್ಯೂಜಿಲೆಂಡ್ನ ಸಂಪ್ರದಾಯದಂತೆ ಎರಡೂ ದೇಶಗಳು ತಮ್ಮ ಮುಂದೆ ಅವಕಾಶಗಳ ಮುಕ್ತ ಸಮುದ್ರವನ್ನು ಹೊಂದಿವೆ ಮತ್ತು ಪಾಲುದಾರಿಕೆಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಬದ್ದವಾಗಿದೆ ಎಂದು ತಿಳಿಸಿದರು. ಆಕ್ಲೆಂಡ್ನಿಂದ ವೆಲ್ಲಿಂಗ್ಟನ್ವರೆಗೆ ಮತ್ತು ಕ್ರೈಸ್ಟ್ ಚರ್ಚ್ನಿಂದ ಕ್ವೀನ್ಸ್ಟೌನ್ವರೆಗೆ ಭಾರತೀಯ ಸಮುದಾಯವು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಅಪಾರ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್, ಎರಡೂ ರಾಷ್ಟಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂವಿಧಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಬದ್ದತೆ ಇರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಗಯಾದ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ 2 ದಿನಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಸಕರು ತಮ್ಮ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಜ್ಜುಗೊಳಿಸುವ ಮೂಲಕ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸುತ್ತಾರೆ ಎಂದರು. ಪ್ರಶ್ನೋತ್ತರ ಅವಧಿ, ಶೂನ್ಯ ವೇಳೆ ಮತ್ತು ವ್ಯವಹಾರ ಸಲಹಾ ಸಮಿತಿಯ ಮಹತ್ವವನ್ನು ಎತ್ತಿ ತೋರಿಸಿದ ಉಪರಾಷ್ಟಪತಿ, ಶಾಸಕಾಂಗ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರವಾಗಿಸಲು ಕೃತಕ ಬುದ್ದಿಮತ್ತೆ, ನೈಸರ್ಗಿಕ ಭಾಷಾ ಸಂಸ್ಕರಣೆ ಮತ್ತು ನೇವಾನಂತಹ ಡಿಜಿಟಲ್ ಶಾಸಕಾಂಗ ಉಪಕ್ರಮಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಬೆಂಗಳೂರು, ಪುಣೆ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಪ್ರಸ್ತಾವಿತ ಬುಲೆಟ್ ರೈಲು ಕಾರಿಡಾರ್ಗಳೊಂದಿಗೆ ಹೈದರಾಬಾದ್ ಅನ್ನು ಪ್ರಮುಖ ಹೈಸ್ಪೀಡ್ ರೈಲು ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಯೋಜನೆಗಳನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಕಟಿಸಿದ್ದಾರೆ. ಹೈದರಾಬಾದ್ನಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಹೈಸ್ಪೀಡ್ ರೈಲು ಜಾಲವು ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ದಕ್ಷಿಣ ಭಾರತದ ಪ್ರಮುಖ ಆರ್ಥಿಕ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ಬಲವಾದ ದೇಶೀಯ ಚಿಪ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು 315 ವಿಶ್ವವಿದ್ಯಾಲಯಗಳಲ್ಲಿ ಸೆಮಿಕಂಡಕ್ಟರ್ ವಿನ್ಯಾಸ ಪರಿಕರಗಳನ್ನು ಪರಿಚಯಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ, ಕೇಂದ್ರ ಸರ್ಕಾರ ಬುಲೆಟ್ ರೈಲು ಯೋಜನೆಗಳಿಗಾಗಿ 5 ಟ್ರಿಲಿಯನ್ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಸಿಕಂದರಾಬಾದ್ ಮತ್ತು ನಾಂಪಲ್ಲಿ ಸೇರಿದಂತೆ ತೆಲಂಗಾಣದ 42 ರೈಲು ನಿಲ್ದಾಣಗಳನ್ನು ಆಧುನೀಕರಿಸಲಾಗುತ್ತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನ ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್.

0: ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪುಸ್ತಕಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಯುವ ಪೀಳಿಗೆ ಗ್ರಂಥಾಲಯಗಳೊಂದಿಗೆ ಸಂಪರ್ಕ ಸಾಧಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಜಯಪ್ರಕಾಶ್ ನಾರಾಯಣ್ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರು ದೇಶಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಚಿಂತಕ ಮತ್ತು ರಾಷ್ಟೀಯ ನಾಯಕ ಎಂದು ಹೇಳಿದರು. ಆಧುನಿಕ ಶಿಕ್ಷಣದ ಜೊತೆಗೆ ಜನಸಾಮಾನ್ಯರಲ್ಲಿ ದೇಶದ ಸಂಸ್ಕೃತಿ ಮತ್ತು ಜ್ಞಾನವನ್ನು ಹರಡಲು ಪುಸ್ತಕಗಳು ಪ್ರಬಲ ಮಾಧ್ಯಮವಾಗಿದೆ ಎಂದರು. ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಮತ್ತು ದೇಶಕ್ಕೆ ವೈಭವ ತರುವ ಎಲ್ಲಾ ಚಟುವಟಿಕೆಗಳು ಜ್ಞಾನದಲ್ಲಿ ಬೇರೂರಿವೆ. ಇದು ಆಚರಣೆಯಲ್ಲಿ ಅನುಷ್ಠಾನಕ್ಕೆ ಬಂದಾಗ ಬುದ್ದಿವಂತಿಕೆ ಮತ್ತು ವಿವೇಕವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯಡಿ ದೇಶಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಸಾಲ ಮಂಜೂರು ಮಾಡಲಾಗಿದೆ. ಈ ಯೋಜನೆಯು 20,300 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಯೋಜನಾ ಹೂಡಿಕೆಗಳನ್ನು ಬಳಸಿಕೊಳ್ಳುವ ಮೂಲಕ ಸುಮಾರು 11 ಲಕ್ಷ ನೇರ ಮತ್ತು ಪರೋಕ್ಷ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್, ಈ ಸಾಧನೆಯು ದೇಶಾದ್ಯಂತ ಅಳೆಯಬಹುದಾದ ಫಲಿತಾಂಶಗಳಾಗಿ ರೂಪಾಂತರಗೊಳ್ಳುತ್ತಿದೆ ಎಂಬುದನ್ನು ತೋರಿಸುತ್ತಿದೆ ಎಂದು ಹೇಳಿದರು. ಎಲ್ಲಾ ಫಲಾನುಭವಿಗಳಲ್ಲಿ ಸುಮಾರು 44% ಮಹಿಳಾ ಉದ್ಯಮಿಗಳ ಭಾಗವಹಿಸುವಿಕೆಯು ವಿಕಸಿತ ಭಾರತದ ಮೂಲಾಧಾರವಾದ ಮಹಿಳಾ ನೇತೃತ್ವದ ಅಭಿವೃದ್ದಿಯ ನಿಜವಾದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾಕ್ ದ್ವೀಪದ ಬಳಿ ಇಂದು ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದಿದೆ. ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ 15 ಮಂದಿ ಭಾರತೀಯರು ಸಾವನ್ನಪ್ಪಿರುವ ಶಂಕೆಯಿದ್ದು 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನ ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇರಿ ರೋಟ್ ನೊಯ್ಗಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳಿಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ಪೀಡಿತ ಕುಟುಂಬಗಳಿಗೆ ಮಾಹಿತಿ ಮತ್ತು ಸಹಾಯವನ್ನು ಒದಗಿಸಲು ಹೋಚಿಮೆನ್ ನಗರದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ನಿಯಂತ್ರಣ ಕೊಠಡಿಯಲ್ಲಿ ಸ್ಥಾಪಿಸಲಾಗಿದೆ. 8436281790 ಮತ್ತು 8433452014 ಸಂಪರ್ಕಿಸಬಹುದಾಗಿದೆ. ದುರಂತಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಮಿಯಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಅರ್ಜೆಂಟೀನಾ ಸ್ವಿಟ್ಜರ್ಲ್ಯಾಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಬೆಳಗ್ಗೆ 6:30 ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ಧ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೋ ವಿರುದ್ಧ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಮುನ್ನಡೆ ಸಾಧಿಸಿದೆ. ಇಂಗ್ಲೆಂಡ್ನ ಸೌತಂಪ್ಟನ್ ರೋಸ್ ಬೌಲ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ ನಡೆಯುತ್ತಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ 1.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 8 ರನ್ ಮಾಡಿ ಆಡುತ್ತಿದೆ. ಈಗಾಗಲೇ 3-0 ಅಂತರದಿಂದ ಸರಣಿಯನ್ನ ಇಂಗ್ಲೆಂಡ್ ವಶಪಡಿಸಿಕೊಂಡಿದೆ. ಒಂದು ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 285 ರನ್ ಗಳಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡ 120 ರನ್ ಗಳಿಸಿದೆ. ಈ ಮೂಲಕ ಇಂಗ್ಲೆಂಡ್ 115 ರನ್ಗಳ ಹಿನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ. ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮಗುಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ಈಗ ಸಮಾಚಾರ ದರ್ಶನ.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ನಾಡಹಬ್ಬ ದಸರಾ ಆಚರಣೆಯ ಸಂಬಂಧ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಕೆಜಿಎಫ್ ನಗರದಲ್ಲಿ ನಾಳೆ ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ಜರುಗಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ಧಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಮತ್ತು ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದಂತಹ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024 ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹಿರಕ್ ಪಂಕ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಮತ್ತು ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಳೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500 ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉಪಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದಂತಹ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು, ಯಾವುದೇ ಪ್ರಮುಖ ಅಡಚಣೆಗಳಿಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬಳಿಕ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಗ್ರಾಮೀಣ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಹಾಗೂ ರಾಷ್ಟೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕುರಿತು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಮಗ್ರ ಪರಿಶೀಲನಾ ಸಭೆ ನಡೆಸಲಾಯಿತು. ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ, ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: ISRO has always been a shining star for our nation. From mission after mission, it has not just demonstrated technical achievements. It has been a symbol of hope, symbol of aspiration for the entire nation, repeatedly. And whatever you see, the my mission, me going to space, all of that, none of that was possible.

ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ಧಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು, ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.

0: ಚಲಿಸುತ್ತಿದ್ದು ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನ ಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ನೆವರ್ ಎವರ್ ಫೀಲ್ ದಟ್ ಯು ಆರ್ ಮಿಸ್ಡ್ ಔಟ್ ಇನ್ ಎನಿಥಿಂಗ್. ಓಕೆ, ದಟ್ ಐ ಜಾಯಿನ್ ದ ರಾಂಗ್ ಡಿಗ್ರಿ, ಐ ಜಾಯಿನ್ ದಿಸ್ ಥಿಂಗ್, ಓ ಐ ವಿಶ್ ಐ ವಾಸ್ ದೇರ್, ಐ ವಿಶ್ ಐ ವಾಸ್ ದೇರ್. ಯು ಆರ್ ಪರ್ಫೆಕ್ಟ್ಲಿ ವೇರ್ ಯು ಆರ್. 1.8 ಬಿಲಿಯನ್ ಪೀಪಲ್, ಔಟ್ ಆಫ್ ದಟ್ 1.4 ಬಿಲಿಯನ್, ದಟ್ ಇಸ್ ಯುವರ್ ಬೋರ್ನ್ ಇನ್ ದಿಸ್ ಗ್ರೇಟ್ ಕಂಟ್ರಿ. ಔಟ್ ಆಫ್ ದಟ್ ಯು ಆರ್ ಇನ್ ದಿಸ್ ಗ್ರೇಟ್ ಸಿಟಿ ಆಫ್ ಬ್ಯಾಂಗ್ಳೂರ್, ಅಂಡ್ ಔಟ್ ಆಫ್ ದಟ್ imagine you are the chosen view to be sitting in front of this galaxy of stars out here. How lucky are you? You are already ahead of the curve.
0: ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬದಲಾಗಿದೆ ಎಂದು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿ ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ ಎಚ್ಟಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ಟಾಪ್ ಗ್ರಾಹಕರು ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ಧಿ ಹೊಂದಿದಾಗ ಆರ್ಥಿಕತೆಯು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ ತಮ್ಮ ಊರಿನಲ್ಲೇ ಉದ್ಯೋಗ ನೀಡಲು ಕ್ರಮ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಲಬುರಗಿ ಕಂದಾಯ ಇಲಾಖೆಯ 26 ತಾಲೂಕುಗಳಲ್ಲಿ ಮಳೆ ಕೊರತೆಯಾಗಿದ್ದು 11 ತಾಲೂಕುಗಳಲ್ಲಿ ಅತಿ ಕಡಿಮೆ ಮಳೆಯಾಗಿದೆ. ಈವರೆಗೆ ಶೇಕಡ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವ 223,190 ಈ ಪೌತಿ ಪ್ರಕರಣಗಳನ್ನು ಕಾಲ ಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚಿಸಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಈ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು, ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಆಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. 2 ಹಾಗೂ 3ನೇ ಹಂತದ ನಗರಗಳಿಗೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲಗಳು ಇದ್ದು ಪ್ರತಿ ವರ್ಷ 1,50,000 ಎಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹಾಗಾಗಿ ರಾಜ್ಯ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029 ಒಳಗೆ 500 ಜಿಸಿಸಿಗಳನ್ನು ಆಕರ್ಷಿಸುವ, 305,000 ಗುಣಮಟ್ಟ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸಲು ಸರ್ಕಾರ ಬದ್ಧವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ

ಶಾಂಖ್ ಖರ್ಗೆ, ಜೆಸಿಸಿಗಳು ಕೇವಲ ಸೇವಾ ವಿತರಣಾ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ಧಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು ಶೇಕಡ 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಶೇಕಡ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡ 100% ಗಣತಿ ನಮೂನೆ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002ರ ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಗಳನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ಜರುಗಿತು. ಬೆಟ್ಟದ ಪಾದದಿಂದ ದೇವಾಲಯದವರೆಗೂ ಮೆಟ್ಟಿಲುಗಳನ್ನು ಗುಡಿಸಿ ಮುಳ್ಳಿನ ಗಿಡ ತೆರವುಗೊಳಿಸಿ ಮಾರ್ಗ ಮಧ್ಯೆಯಲ್ಲಿ ಬಿಸಾಡಿದ್ದ ಪ್ಲಾಸ್ಟಿಕ್ ಪೇಪರ್, ನೀರಿನ ಬಾಟಲ್ ಸೇರಿದಂತೆ ಇನ್ನಿತರ ಪರಿಸರಕ್ಕೆ ಹಾನಿಕಾರಕವಾದಂತಹ ತ್ಯಾಜ್ಯವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಯಿತು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 GW ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರ ಪಂಕ್ತಿಯಲ್ಲಿದ್ದು ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 GW ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 GW ಇದ್ದದ್ದು 2026ರ ಜೂನ್ ವೇಳೆಗೆ 55 GW ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಒಂದೇ ವರ್ಷದಲ್ಲಿ 162.15 GW ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲಿರಿಸಿದೆ. 2025-26ರ ಜೂನ್ ನಡುವಿನ ಒಂದೇ ವರ್ಷದಲ್ಲಿ 56 GW ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025ರ ಜೂನ್ ವೇಳೆಗೆ 116.25 GW ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 GW ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವು ಅಧಿಕಗೊಂಡಿದೆ, 57.44 GW ಹೆಚ್ಚಳವಾಗಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ದತೆಗಳನ್ನು ಈಗಲಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯ ಒಳಗೆ ಪರಿಹಾರ ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ಧಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ದಿಸ್ ಇಸ್ ಆಕಾಶವಾಣಿ ಮಂಗಳೂರು, ಯುವ ವಾಣಿ.

0: Our world is full of challenges, but we can make it better. Be away from alcohol, drugs, and tobacco. Think, there is your family, your friends, and society waiting for you to bloom, to flourish, and to be fruitful. To lead a worthy life. Are you ready?
1: Yes.
0: Wish you all the best.
2: You were listening to the students of Roshni Nilaya presented a variety show on anti-drug program. Dear friends, this is today's English Yuvavani program. See you next time. Bye-bye.
3: Akashavani Mangaluru.
4: ಆತ್ಮೀಯ ಕೇಳುವರೆ, ಕನಸಿನ ಗೂಡಿಗೆ ನಂಬಿಕೆಯ ಬುನಾದಿ, ಸಾಧಕರ ಬದುಕಿಗೆ ಸ್ಫೂರ್ತಿಯ ಹಾದಿ. ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ, ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಸಾಹಿತ್ಯ ಲೋಕದಲ್ಲಿ ಸೃಜನಶೀಲತೆಯ ಪಯಣ, ಭಾವನೆಗಳ ಕಡಲಿಗೆ ಸಾಹಿತ್ಯದ ನಾವೆಯಾದ ಚೇತನ, ಹೆಣ್ಣಿನ ಅಂತರಾಳದ ಧ್ವನಿಗೆ ಅಕ್ಷರ ರೂಪ ನೀಡಿದ ಖ್ಯಾತ ಲೇಖಕಿ, ಬರಹಗಾರ್ತಿ, ಸ್ತ್ರೀವಾದಿ ಚಿಂತಕಿ ಚಂದ್ರಕಲಾನಂದ ಅವರ.
5: 25ರ ಹಬ್ಬದ ನೆಲೆಯಲ್ಲಿ ಒಂದು ಮಹಿಳಾ ಸಾಹಿತ್ಯ ಸಮ್ಮೇಳನ ಮಾಡಿದ್ದೆವು ನಮ್ಮ ಜಿಲ್ಲೆಯಲ್ಲಿ. ಒಂದು 500 ಲೇಖಕಿಯರು, ಸಾಹಿತ್ಯಾಸಕ್ತರು ಮತ್ತು ಲೇಖಕಿಯರು ಕಾಸರಗೋಡು ಸೇರಿ ಅವರೆಲ್ಲರೂ ಬಂದು ಸೇರಿದಾಗ ಈ ಪ್ರಸ್ತಾಪವನ್ನು ಅವರ ಮುಂದೆ ಇಟ್ಟು ನಮ್ಮ ಜಿಲ್ಲೆಗೊಂದು ಲೇಖಕಿಯರ ಸಂಘ ಬೇಕು ಅಂತ. ಮೊದಲು ನಾವು ಅದರ ಉಪಘಟಕ ಆಗುವುದು ಅಂತ ಇತ್ತು, ಆದರೆ ಪ್ರೊಫೆಸರ್ ಲೀಲಾ ಭಟ್ ಅವರು ಇಲ್ಲ ಬೇಡ, ನಾವು ಉಪಘಟಕ ಬೇಡ, ನಾವೇ ಸ್ವಂತವಾಗಿ ಮಾಡುವ ಅಂತ ಹೇಳುವಂಥ ಒಂದು ಬೆಜೆಂಟಲ್ಲಿ ಕಾರ್ಯಕ್ರಮ ನಡೆದದ್ದು. ಅದೆಲ್ಲ ಕರಾವಳಿ ಲೇಖಕಿಯರು, ಲೇಖಕಿಯರು ಮಾತ್ರ ಸಾಕಾಗೋದಿಲ್ಲ, ಯಾಕಂದರೆ ಎಷ್ಟೋ ಜನ ಆಸಕ್ತರು ಓದುಗರು ಇಲ್ಲದಿದ್ದರೆ ಎಲ್ಲಿ ಅಂತ ಹೇಳ್ಕೊಂಡು ಅಲ್ಲಿ ಲೇಖಕಿಯರು ಮಾತ್ರ ಇರೋದು, ಇಲ್ಲಿ ಓದುಗರನ್ನು ಸೇರಿಸಿಕೊಂಡು ಮಾಡಿದ್ದೇವೆ ನಾವು. ಹಾಗೆ
4: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಆತ್ಮೀಯ ಕೇಳುಗರೆ, ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
0: ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾಳೆ ಬೆಳಗ್ಗೆ 6:10 ವಂದನ, 6:30 ಭಾರತಿ ರಘು ಮೂಡುಬಿದ್ರೆ ಅವರಿಂದ ಚಿಂತನ ಕೇಳುವಿರಿ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAH ಸ್ನೇಹಿಗಳ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ವಿವಿಧ ಕಲಾವಿದರ ಧ್ವನಿಯಲ್ಲಿ. 7:45 ರಾಗರಂಜನಿ. 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಿತ ವಾರದ ಅತಿಥಿ ಭಾಗವಹಿಸುವವರು ಚಂದ್ರಕಲಾನಂದ ಅವರ ಬರಹಗಾರ್ತಿ, ಲೇಖಕಿ ಮತ್ತು ಸ್ತ್ರೀವಾದಿ ಚಿಂತಕಿ ಸಂದರ್ಶಿಸುತ್ತಾರೆ ಲತೀಶ್ ಪಾಲ್ದನಿ. ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.

9:05ಕ್ಕೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 9:20ಕ್ಕೆ ಚಿತ್ರಗೀತೆಗಳು, ನಾಳೆ ಬೆಳಗ್ಗೆ 10:00ಗೆ ಬಾಲವೃಂದ ಕಥೆ ಹೇಳ್ತೇನೆ ಬನ್ನಿ ಪ್ರಸ್ತುತಪಡಿಸುತ್ತಾರೆ ರಶ್ಮಿ ಜೆ ರೈ. 10:30ಕ್ಕೆ ಭದ್ರಗಿರಿ ಕೇಶವದಾಸ್ ಅವರಿಂದ ಕಥಾ ಕಾಲಕ್ಷೇಪ ಪ್ರಸಂಗ ಸೌಗಂಧಿಕ. 11:30ಕ್ಕೆ ಹಿಂದಿ ಚಿತ್ರಗೀತೆಗಳು. ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ, ಈ ಕುರಿತು ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿಯವರ ಅನುಭವವನ್ನು ಕೇಳಿದಿರಿ. ಸಂದರ್ಶಿಸುವವರು ಆಶಾ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ವಿಧಾನಗಳ ಕುರಿತು ಡಾಕ್ಟರ್ ಮಾಲತಿಯವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಲತೀಶ್ ಪಾಲ್ದನೆ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. 1:00ಗೆ ಪ್ರಗತಿ ಪಥ, ಪಿಎಂ ಧನಧಾನ್ಯ ಯೋಜನೆಯ ಬಗ್ಗೆ ಮಾಹಿತಿ. 1:20ಕ್ಕೆ ಸ್ವರಮಾಧುರ್ಯ, ಅನಿತಾ ದೇಶಪಾಂಡೆ ಹಾಡಿರುವ ಭಕ್ತಿಗೀತೆಗಳು. 1:30ಕ್ಕೆ ಚಕೋರಿ, ನಮ್ಮ ಕೇಳುಗರ SMS ಸಂದೇಶಗಳನ್ನು ಆಧರಿಸಿದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 2:15ಕ್ಕೆ ಹಿಂದಿ ಚಿತ್ರಗೀತೆಗಳು. ನಾಳೆ ಮಧ್ಯಾಹ್ನ 2:40ಕ್ಕೆ ನಾಟಕ ಚಾರುದತ್ತ, ಭಾಸನ ಮೂಲ ಸಂಸ್ಕೃತ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಆರ್ ನರಸಿಂಹಮೂರ್ತಿ, ನಿರ್ದೇಶನ ಮೂರ್ತಿ ದೇರಾಜೆ, ಪ್ರಸ್ತುತಿ ವಿಟ್ಲದ ಸಮನ್ವಯ ಸಾಂಸ್ಕೃತಿಕ ಪ್ರತಿಷ್ಠಾನ.

ನಾಳೆ ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಮಲ್ಲಿಗೆ ಕೃಷಿಕ ಫ್ರಾನ್ಸಿಸ್ ಡಿಸೋಜಾ ಬೆಳ್ಮಣ್ಣು ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸುಮಾ ಆರ್ ಮಿತ್ರಾ.

0: ಆಕಾಶವಾಣಿ ಮಂಗಳೂರು, ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು ಚಾವಡಿಕಟ್ಟೆ ವಾರದ ಪಟ್ಟಾಂಗ

0: ಮತ್ತೆರೆಗೆ ನಾಯಂದ ಬತ್ತೆರೆಗೆ ನಾಯತ್ತೇನೆ
1: ಸತೀಶೆ ಬತ್ತದಿಲ್ಲ ಅಂಡ್ರಿ
2: ಬತ್ತೇರ ಪನ್ನಾಗ ಸತೀಶ್ ಅಣ್ಣಲ್ಲ ಹಾಜರಾಯಿರು
3: ಒಂದೊಂದು ದಾದೆ ಓದೊಂದು ತಿನಿಮಾ ಮಣ್ಣಿ
1: ಯಾನ ಪಂಡ ಹೊರ ಹೊರ ದಾಯ್ತ ಓದು ನನ್ನ ಹತ್ತು ಸತೀಶ ಎಂಕೊರೆ ಬಾಯಿಗೆ ಹೆಂಚಿನ ಅವರ ಪ್ರಾಣ ಚಪ್ಪಾಳ ಒಂದು ಹೋಗ್ಬಿಡಿ ದಾಯ ಬಣ್ಣಾಗ ನಮ್ಮ ಮಲ್ಲಿಪ್ಪಂಡೆ ಗುಳ್ಳರೆ ಬಳ್ಳಿಗೆ ಅಂಡಲ್ಲ
2: ಐಕೊಂಜು ಪಾತ್ರ ಉಣದಲ್ಲಿ ಬಾಯಿ ಊರು ಒಂದು ದಾಯಪಣ್ಣ ಪಾತ್ರಂದೆ ಪಾತ್ರಂದೆ ಊರು ಬತ್ತನೆ ಐಕ್ ಬಾಯಿ ಊರು ಪನ ಒಂದು ಇತ್ತಿರಿ ಐಕ್ ಬಾಯಿ ಊರು ಕರಿಪುನೆ ಮಾಮಣ್ಣ
1: ಅವು ದಾನೆ ಬಣ್ಣ ಅವಿಟ್ಟು ಒಂಜಿ ಸಂಗತಿ ಉಂಟು ನಮಕ್ ಇತ್ತೆ ಹೆಂಗೆ ಇತ್ತೆ ಇತ್ತೆ ಪಿರೇ ಪಿರೇ ಚಾಂದು ಬಣ್ಣ ಸೋಸ ಅದಲ್ಲವತ್ತಿಯವರು ಅವರವರ ದಮ್ಮುಗಾಟಲ್ಲ ಕಾಪಡಿ ನಾ ಬಂತೇರಿ ಕೆಲವುದ ಇತ್ತ ಯೋಗಡು ಪುರ ಪಣಂತೇರು ಮುರಾಣಿ ಇರು ಓಂ ಪಣೋಡು ಹೆಂಗರದ ಆಯ್ಕೆ ಅನಿಂಚಿನಲ್ಲ ನೀ ಸ್ವರ ಹಾಕದ ಪನ್ನೆಡ ಏತು ದೀರ್ಘವಾದ ನಮಕ್ ಸ್ವರ ವೈಪುರಾಪುಡ ಆತು ಎಡ್ಡದ ಅಂಡ ದಮ್ಮುಗಾಟದ ಬಂಗಾವರಿಯರೇ ವಲ್ಲಿ
3: ಅತೈತೆ ದುಂಬು ಪುರಾಣಗ ಉರು ಅನ್ನಗ ಎಂಕುಲು ದಾದ ಮಲ್ತೊಂದು ಇತ್ತ ಅಂದ ಇತ್ತೆ ನೆನಪಾಗುಜಿ ಇತ್ತೆ ಪುರಾಣ ಮೊಬೈಲ್ ಉಂಡತ್ತ ಎಂಕುಲು ಮೊಬೈಲ್ ಒತ್ತೊಂದು ವರಸ ಒಂದಿಪ್ಪುವ ಅಪ್ಪ ದುಂಬುದ ಕಾಲಡು ಪುರ ಎಂಚ ಪೊರ್ತು ಕರೆಯುವಂತಿರಂದು ಎಂಕ ಎನ್ನು ನಗ ಆಶ್ಚರ್ಯ ಆಪುಂಡು ಕುಸುಮಕ್ಕ
1: ಸತಿ ಸಯ್ಯ ಆಶ್ಚರ್ಯದ ಅಲ ದುಂಬು ಎಂಚಿನ ಬೇಲೆ ಮಂತದೆ ನಮಾಪುರ ಎಂಚಿನ ಐಟಿಲ ಎಂಚಿನ ಒಂಜಿ ಗಮ್ಮತ್ತು ಪುರ ಉಪ್ಪುಂಡು ಇತ್ತ ಜೋಕುಲೆ ಗಣಗದ ಅಕಲ್ಡನೆ ಬೇಲೆ ಮಣ್ಪಾದ್ ಇತ್ತ ಒಂಜಿ ಕಂಗ ಅಲ್ಪ ತೋಟಗ ಪೋದು ದಲ ಅಕ್ಲಂತ ಪಾಲೆಡು ಪುರ ಜೋಕುಲು ಹೋಯ್ತೊಂದು ಹರಿಯನವ್ರಿ ಹೋಯ್ತೊಂದು ಪಾಲೆ ರಾಶಿ ಪಾಡು ಒಂಜಿ ಕೇರಮ್ಮ ಗೊಬ್ಬುಳೆಗಲಂಡು ನಮಗೆ ಬೇಲೆ ಲಂಡು ಮರಿಯಲ್ಲ ಗುಬ್ಬಾಡಾ ಪುಡ ಬೆಂದಿರ್ದ ದಿಕ್ಕಿಲೆ ಬೋಡಾಯ್ನ ಉರಲಾಂಡು
2: ಅತಿ ಇಂಚಿನೇ ಕತೆ ದುಂಬುಲವರ ನಮ್ಮ ಕಾತು ನೇಪ ಪನ್ಲೆಗೆ ನಮ್ಮ ಇತ್ತೆ ಚಿಮಿಣಿ ಬುಡ್ದು ಕರೆಂಟ್ ದಂಚಿ ಬಂದಾಗ ಅಯ್ಯೋ ಚಿಮಿಣಿ ಬೊಲ್ಪುಡು ಎಂಚ ಇತ್ತಿರಪ್ಪ ದುಂಬು ಒಂದ ಒಂದಿತ್ತು ಜ
3: ಅಂದಪ್ಪ ಅವನಿಜ ಅವನಿಜ
1: ಅತಿ ಚಿಮಿನಿಂದ ಪನ್ನಾಗ ಕುಸುಮ ಹೆಂಗ ಇತ್ತೆಲ್ಲ ನೆನಪು ಎಂಚ ಪಣ್ಣಾಗ ಇಲ್ಲಾಲು ಪೂರ ಅವು ದುಂಬು ಎಂಚ ಪಣ್ಣಮ್ಮ ಬಾರು ಪೂರ ಇತ್ತನವ್ಳು ಅರಿಬಾರೆ ಪೂರ ಜಾಲು ಪೂರ ಅಂಬಿ ಆಡಿಪುಣ ಅವು ಸತೀಸಾಗ ಅಂಬಿ ಪಂಡ ಎಂಚ ಪಡೋಣ ಅವು ಜಾಲಗ ಅಂಬಿ ಆಡಿಪೋಡ ಐಕ್ ಒಂದೆ ಕರಿ ಪಾಂಡ ಒಂಜಿ ಜಾಲ್ ಲಕ್ಕದು ಅಂತೂಡು ಒಂಜಿ ಬಣ್ಣೋಡು ಐಕ ದಾನೆ ಅನ್ಪುಣ್ಯ ಚಿಮಿಣಿ ತಲ್ಪ ಮಿತ್ತು ಒಂಜಿ ಪುರ ಅಯ್ನ ತಾಗದ ತಗಡ ಐಕ ಕರಿ ಪತ್ತು ಲೆಕ್ಕ ಮಂತ ಆ ಕರಿನ ದೆತ್ತದು ಅಂಬಿಗೆ ಕಲತದು ಪಾಡಿಂಡ ಜಾಲದ ಒಂಜಿ ಮೆಣ್ಕು ನಂದು ತೂಡು ಎಂಚ ಬಣ್ಣ ಅಂಜ ಇಜಿನ ಬೊಕ್ಕ ಬೊಕ್ಕ ಪುರ ಇತ್ತ ಬ್ಯಾಟ್ರಿ ಸಲ್ಲದ ಅವು ಪುರ ಎಡ್ಡತ್ತು ಅಂದ್ ಬಣ್ಣ ಬೊಕ್ಕಳ ಇತ್ತ ಎಂದು ಎಂಜಿನ ಮೈ ಪಾಡು ಕಾಡಿಗೆ ಅಂದ ಮಣ್ಣು ಪರದ ಅವು ಅವೇ ವಿದ್ದಾನೋಡ ಅತ್ತ
3: ಅಂಚ ಮಾಮಣ್ಣಾಗಿತ್ತ ಇಂಚಿನ ಪೂರ ವಿದ್ಯೆಲ್ಲೂ ಗೊತ್ತಿತ್ತು ನಂದಾಂಡು ಅದೇ ಕುಸುಮಕ್ಕ
2: ಮಾಮಣ್ಣಗ ವಿದ್ಯೆಲ್ಲ ಗೊತ್ತಿತ್ತುಂಡ ಸತೀಶ್ ಅಣ್ಣ ಬೊಕ್ಕೊಂಜ ಯಾರು ದುಂಬುದ ಕತೆ ಬಂದಿತ್ತಿರಿ ಅರೆನ ಕೆಬಿಕೋರ ಓಡು ಪುರಿ ಪೊಗ್ಗಿನ ಕತೆ ಎಲ್ಲ ಪಾನ ಹೊಂದಿತ್ತಿರಿ ಅದೇ ಮಾಮಣ್ಣ
1: ಅತ್ತ ಅವು ಪೂರ ಎಂಚೆಂಚಿನ ಪೂರ ಆತುಂಡು ಕೆಲವುದ ಕತೆನೆ ಪಣ್ಣಿಲ್ಲ ನಿಕ್ಕ ಕೆಬಿ ಬುಡಿಯರೇ ಬಲ್ಲಿ ದಾನೆ ಪಣ್ಣಗ ಬೊಕ್ಕ ಎಂಚ ಪಂಡ ಇಕ್ಕ ಮತ್ತು ಅಂದು ಮಣ್ಣ ಕೆಲ ಐಕ್ಕಲ ಎಂಚಿನ ಮುರಾಣೆ ಬಾಲ ಎಂಚಿನ ಪಣ ತೋರಿತ ಎಲ್ಲ ಎಂಚಿನ ವಿಶ್ವ ಕೌಶಲ ದಿನ ಸ್ಕಿಲ್ ಡೇ ಎಂಚಿನ ಪಣ್ಣ ಬೇರೆ ಅವು ಒಂಜಿ ಬತ್ತನಿಗೆ ಐಕ ಪೂರ ಎಂಚಿನ ಕೆಲವು ಸ್ಕಿಲ್ ಪುರ ಕಲ್ತೊಂದ ಆತ ಐತ ಬಗ್ಗೆ ತೆರೆಯೋ ನೋಡಿ ನಿಕ್ಲಿನ ನಿಕ್ಲಿನ ಒಂಜಿ ಎಂಚಿನ ಉಂಡು ಐನ ತೊಜಪಾಡು ಒಂದು ಪುರ ಸ್ಪರ್ಧೆ ತೆರಿಗೆ
3: ದುಂಬು ಪುರ ಅನ್ನಗ ಸ್ಕಿಲ್ ಎಂದು ಪನ್ಪು ನಾವು ದಿನ ದಿನ ಮಲ್ತದೆ ಬರೊಂದಿತ್ತನು ಮಾಮಣ್ಣ ಇತ್ತ ಪುರ ಶಾಲೆಗ್ ಕಾಲೇಜ್ ಐಕ ನೆಕ್ ಪುರ ಪೋದು ಕಲ್ತೊಂದುಲ್ಲ ಜೋಕುಲು ಅಂಡ ದುಂಬು ತುಲೆ ಅಕಲು ಎಲ್ಲಿ ಹಿಡಿದಿಂಚನೆ ಮಾತಾ ಬೇಲೆಲ್ಲ ಮಲ್ತು ಮಲ್ತದ್ ಕಲ್ತೊಂದಿತ್ತೇರ್
1: ಪೂರ ಅಂಚೆ ಏತುಲಾ ಉಂಡು ಇತ್ತ ನಮಕ ಪುರ ಒಂಜಿ ಪಾತರ ಉಂಡತ್ತ ಸ್ಕಿಲ್ ಇಂಡಿಯಾ ಅಂದ್ ಇತ್ತ ಪುರ ಬೊಕ್ಕ ಒಂಜಿ ಸತೀಶೇ ಪಣ್ಣೋಡ ಇನ್ ಎಂಕ ಇನ್ ಯೋರ ಅಂತದ್ ಪಣ್ಣೇರ ತೆರಿಯ ಇತ್ತ ಹಾರ್ಡ್ ಸ್ಕಿಲ್ಗೆ ಇಂಜ ಸಾಫ್ಟ್ ಸ್ಕಿಲ್ಗೆ ಇಂಚ ಅವು ಎಂಚಿನ ಅಂದ್ ಗೊತ್ತಿ ಸೌದಾಗೆ ಎಂದು ಗೊತ್ತೆ
3: ಅಂಚ ಕೆಲವು ರೀತಿಯ ಸ್ಕಿಲ್ ಉಂಡು ಪನ್ನಗೆತ್ತ ನಮ್ಮ ಕೆಲವೊಂಜಿ ಸರ್ತಿ ನಮ್ಮ ವ್ಯಕ್ತಿತ್ವದ ಮಿತ್ತಿಪ್ಪುಂಡು ಪನ್ನಗೆತ್ತ ನಾಲ್ ಜನತೆದ್ರು ಪಾತೆರ್ ನೆಂಚ ಅತ್ತ ನನ್ನ ನಾಲ್ ಜನನ್ ಒಂಜಿ ಅಕ್ಲಿನ ಸುಧಾರ್ಪು ನೆಂಚ ಇಂಚ ಪುರ ಕೆಲವು ಸ್ಕಿಲ್ ಇಪ್ಪುಂಡು ಬೊಕ್ಕ ಕೆಲವು ನಮ್ಮ ಇತ್ತೆ ಮಲ್ಪುನ ಪುರ ಸ್ಕಿಲ್ ಇಪ್ಪುಂಡತ್ತ ಬೇತೆ ಬೇತೆ ಉದ್ಯೋಗದ ಕಸುಬುದ ಪುರ ಅಂಚ ಬೇತೆ ಬೇತೆ ರೀತಿದ ಕೌಶಲ್ಯ ಇಪ್ಪುವಾಗೆ ಅಂಚ ನಮಕ್ ಹೋಗ್ಬೋಡು ನಮಕ್ ಕೆಲವೊಂಜಿ ಅವ್ರ ಅಡ್ಲ ಬೋಡಾಪುಂಡು ಕೆಲವು ಸರ್ತಿ
1: ಬೊಕ್ಕ ಎಂಚ ಬಣ್ಣಾಗ ಇತ್ತೆ ನಮ್ಮ ಕೆಲವು ಸತ್ಯ ಎಂಜಿನ ಆಕಲ್ನ ಕರ್ಮ ಅಂದ ಕರ್ಮ ಬಂಡ ಎಂಜಿನ ಒಂಜಿ ಬೇಳೆ ಕರ್ಮ ಪದ ಕ್ರಿಯಾ ಪದ ಅಂದ ವ್ಯಾಕರಣ ಕಲ್ತಿದ್ದಲ್ಲ ಸತೀಶ್ ಕರ್ಮ ಪಂಡ ಮುರಾಣಿ ಅಪಗ ಎಂಜಿನ ಆ ಜೂನ್ 21ಕ್ಕೆ ಯೋಗ ದಿನ ಅಂಡ ತಾಣಿಪುರ ಸಾಬೇಟು ಎಂಜಿನ ಆ ಯೋಗ ಕರ್ಮ ಸುಕೌಶಲ ಅಂದ ಎಡ್ಡ ಕೌಶಲ ಇತ್ತಿನ ಆ ಪುರ ಸ್ಕಿಲ್ ಇತ್ತಿಂಡ ಅವು ಅಂಚಿನ ಕರ್ಮನೆ ಬೋಡಾಯ್ ನಾವು ನಮ್ಮ ಬೌಸೊಡುಲ ಬಾರಿ ನಮಕ್ ಬೆರಿಬಲ್ಲ ಅದು ಬರ್ಬುಂಡಿಗೆ
3: ಹೌದಾದ

0: ജോക്കുലു പറ സാലഡ് കൽപ്പുവ മാർക്സ് അഡ്ഡെപ്പുവ ആണ്ട പിതായി പോതു അതല്ല ബേല മനപ്പുക അത് പറഞ്ഞ അക്ലി കൽപ്പ കൗശല്യ ഇജ്ജി പണ്ടത് പണൊന്നുള്ളേരിക അഞ്ചാത് ഒന്ത ഈ നമ്മ മാർക്ക് ദൊട്ടിഗെ ಕೆಲವೊಂಜಿ ಕೌಶಲ್ಯ ಕಲ್ತುಂಡ ಅಕ್ಲಿ ಗಲ್ಪ ಬೇಲೆ ತಿಕ್ಕಿನಾಗ ಪೂರ ಸುಲಭ ಪಣ್ಣುಂದ್ಲ ಪನ್ಪೇರ್
1: ಅತ್ತ ಅವು ಎಂಚ ಪಣ್ಣಾಗ ಇತ್ತೆ ಸತೀಸೆ ಇತ್ತೆ ಆಗ ಎಂಚ ಆತನ ಪಣ್ಣಾಗ ಇತ್ತೆ ಗಂಜಿ ಗಜಿಪು ನುಪ್ಪು ಅಡ್ಡೆ ಮಂತು ಕೊಂಡ ಎಡ್ಡೆ ತಿನ್ಪೆ ಆಂಡ ಐಕ ಬೋಡಾಪಡೊಂಜಿ ತರಕಾರಿ ಮುರುಣ್ಣ ನೀರುಳ್ಳಿ ಮುರುಣ್ಣ ದಾಲಾಡೊಂಜಿ ಪಣ್ಣ ಸತೀಸೆ ಅಂಚಿ
2: ತೂರುಗೆ
0: ಬತ್ತೇರ ಅಂದಂದ ಪೌಪುರಾರ್ ಪುಟ್ಟಿನಾಗಿನ ಕಲ್ತ ದಿನ ಕೌಶಲ್ಯ ಅತ್ತ
1: ಅವು ಎಂಚ ಪಣ್ಣಗ ಸತೀಸ ಯಾನ್ ಪಂಡೆ ಯಥಾರ್ಥಗು ಪಣ್ಪಡೆ ದಾಯ ಪಣ್ಣಗ ಕೆಲವು ಇತ್ತ ಎಂಚಿನ ಕೆಲವು ಜೋಕ್ಲೈ ಮುರಾಣಿಯರ ಒಳ ಒಂಜು ಬೆಂದ್ರಿಗು ಸೂ ಪಾಡು ಪಂಡಿನಗೆ ಬೆಂದ್ರಿಗು ಸೂ ಪಾಡಿನ ಪಂಡಗೆ ಬೆಂದ್ರದ ಕೊಟ್ಟೆಗೆ ಸೂ ಪಾಡ್ತನೆಗೆ ಅತ್ತಯ್ಯ
0: ಅತ್ತ ಒಂದಿತ್ತ ದಾದಾ ಒಂದುಂಡು ಪನ್ನಗ ಕೆಲವು ಬೇಲೆಗಿನ ಜನನೇ ತಿಕ್ಕು ಸೇರ್ತುಲೆ ಇನ್ನಿತ್ತೊಂಜು ತಾರೇ ದೆಪ್ಪಡು ಪನ್ನಗೇತ ಜನ ನಮಗೆ ಅಂಚಿನ ಪುರ ಕೌಶಲ್ಯ ಇನಿ ಜವನೆರಡ ಅಂತ ಕಮ್ಮಿ ಆವೊಂದು ಆಪುಂಡು
1: ಪುರ ಐಕ ಪುರ ಒಂಜಿ ಕೌಶಲ ಅಭಿವೃದ್ಧಿ ಮಂತ್ ಕೆಲವು ಕೌಶಲ ಬೈತ ತಾರಗ ಬೋಡಿಂಡ ಅವು ಪೂರ ನಮ್ಮ ಕೌಶಲ ಅಭಿವೃದ್ಧಿ ಮಾಡ್ಬೋಣ ಒಂಜಿ ಪುರ ಸಂಗಾತಿಲು ದಾಪಣ ಇತ್ತ ತಾರಗ ಪೋರೆ ಜನಲ ದುಂಬುದಲಕ ತಿಕ್ಕು ಜಿಬಕ ನಾವೆಲ್ಲ ಅಪಾಯ ಎಲ್ಲ ಉಪ್ಪುಂಡತ್ತ ಇತ್ತ ಹೆಂಗ ಮುರಾಣಿವರ ಬಾರಿ ಬಂಜಿ ರಡ್ಡು ಬಂಡ ಬೋಡಿತ್ತೇನೆ ತಾರೆಗೆ ಬೋರ ಜನಜಿ ದಾಯ್ತ ಮಾಡ್ಬೋಣೆ
0: ಅತ ವಂಚನೆ ತುಲೈತೆ ಈ ಗುವೆಲ್ಗೆ ಜತ್ತದ ಏನು ಪುರ ಕ್ಲೀನ್ ಮನ್ಪುನ ಕುಲ್ಲೈತೆ ಬಾರಿ ತಿಕ್ಕುನ ಕಮ್ಮಿ ಅಂಚಿನ ಪುರ ಕೆಲವು ನೆಕ್ಕ ಪೂರ ಇಂಚಿನ ಮೆಷಿನ್ ಅವು ಒಂದು ಬತ್ತಣ್ಣ ದಂಡ ಅಂತ ಅನುಕೂಲ ಆಪುಂಡು ದಾದ ಬನ್ಪಾರು
1: ತುಂಬು ಪೂರ ಸತೀಸ ಗೂಗಲ್ಗೆ ಇತ್ತ ಕಜಾವ್ ಮಾತ್ರ ಬೂರೋಡು ಪಡಪಾಣ ಬೂರೋಂತು ಐನು ದೆಪ್ಪರೆ ಜಪ್ಪು ನಕಲು ಕೆಲವೇ ಕೆಲವು ಜನ ಅಲ್ಪ ಬೋದು ಐತ ಉಲ್ಲಾಯಿ ನೀರ್ಡು ಮುರ್ಕುದು ಗಂಟೆ ದಲೆ ಕೊಡುಲ ದಮ್ಮು ಕಟ್ಟು ದಲ್ಪ ಉಲ್ಲಾಯಿ ಕುಲ್ಲುದು ಕೊಡಪಾಣ ನಾಡದು ಕೆಲವು ಸತ್ಯ ಬಂಗಾರ ಉಂಗಿಲ ಬೂರ್ದುನ ದೆತ್ತನಲ್ಲ ಉಂಡು
2: ಇತ್ತೆ ಒಂಜಿ ಸಂಗತಿ ಇತ್ತೆ ಕೊಡಪಾನ ಬೂರಿಯರ ಐತಿ ನೀರು ಒಯ್ಪುನ ಗುವೆಲ್ ಓಲುಂಡು ಪನ್ಲೆಗೆ
0: ಅತ್ ಮೇರಿತ ಗುವೆಲ್ದ ಪನ್ನಾಗ ಅವು ಬೂರುನೊಂದು ಬೂರುನೊಂದು ಎಂಕುಲು ಎಲ್ಲಿ ಅಪ್ಪುನಾಗ ಈ ಕ್ರಿಕೆಟ್ ಗುಬ್ಬುನಾಗ ಬಾಲ್ ಬೂರೊಂದು ಇತ್ತು ಆ ಬಾಲ್ ದೆಪ್ಪರೆ ಕೊಡಪನ ಪಾಡ್ದ ಒಂಜಿ ಬಕೆಟ್ ಪಾಡ್ದ ಅವಿನ ದೆಪ್ಪುನ ಒಂಜಿ ಕೌಶಲ್ಯ ಉಂಡತ್ತೆ ಅವ್ಲ ಬಾರಿ ಮಲ್ಲ ಕೌಶಲ್ಯ
1: ಅವೇ ನಟ್ಟು ಬರ್ಬೋಣ ನಮ್ಮ ಆಲೋಚನೆ ನಮ್ಮ ಮಣ್ಪೋಡು ಬೊಕ್ಕ ಎಂಜಿನ ತೆರಿನಾಗ ತಿಕ್ಕ ನಾವು ಒಂಜಿ ಸಾಧಾರಣ ಆಗಿ ನಮ್ಮ ಕಂಚಿನ ಪೂರ ಆಲೋಚನೆ ಬರ್ತಲ್ಲ ಇತ್ತು ನೆಟ್ಟೆ ನಮ್ಮ ಎಂಚಿನಲ್ಲ ಒಂಜಿ ತೊಂದರೆ ಹಿಡ್ದು ಪಾರಾಯರ ಆಗ್ಬೋದು
2: ಇತ್ತೆ ಅಲ್ಪ ತೂಲೆಗೆ ಆ ಬಲ್ಲಡ್ ಅಕ್ಕಡಾದಿನ ತೂಲೆಗೆ ಇತ್ತೆ ಮಾಮಣ್ಣನಲ್ಲ ಅಜ್ಜರನಲ್ಲ ಪುಳ್ಳಿನಲ್ಲ ವಾದಂಟದ ಕೌಶಲ್ಯದ ವಾದಂಟಡು ಪೊಸತ್ ಕಾಕಚಿದ ಚೀರವು ನೇಲನ್ ತೋಜುಂಡೈರೇಗು
0: ಅವ್ ಅಂದ್ಯ ಬನ್ನಗತ್ತು ಯಕೇ ನೋಡೊಂದೆನ್ನಿ ಅಂದ್ರೆ ದಾದಿರ್ ಪೇಪರ್ ಪುರ ಆಜಿಡ್ದಾರ ದಾದೊಂದು
2: ಆ ವಿಷಯ ಉಂಡು ಸತೀಶ್ ಅಣ್ಣ ಮುರಾಣಿ ಮಗಲು ದಾದೇನೇನ ಪತ್ತೊಂಬತ್ತಲ್ ಪೇಂಟ್ ಹಿಡ್ದು ಬನ್ನಗ ಕಾಕಚಿದ ಚೀರವಡು ಪತ್ತೊಂದು ಬತ್ತಲ್ ಮಾಮಣ್ಣ ಕೇಂಡೇರಿ ಏತ್ ರೂಪಾಯಿ ಕೊರಿಯ ಅಂದು ಅಲ್ಲಿ ಏತ ಪಂಡ ಲೈಕ್ ಐಕ್ ಮಾಮಣ್ಣ ಬೆಚ್ಚ ಇಂಚಿನ ಚೀರವ್ ಯಾನೇ ಮಲ್ತದ್ದು ಕೊರ್ತುವೆ ಅಂತ ಇಲ್ಲಡು ಕಾಸು ಕೊರ್ದು ಕಾಣತ್ತನೆ
1: ಅತ್ತ ಅವು ಎಂಚಾಪಣ್ಣ ಬೊಕ್ಕ ಒಂಜಿ ಕೊಸಿ ಆಂಡ್ ಪುಲ್ಲಿಟಲ್ಲ ಇತ್ತೆ ನಾ ಎಲ್ಲೇ ಪಿರಾಯೋಡು ಪುರ ಇತ್ತೆ ಪ್ಲಾಸ್ಟಿಕ್ ದ ಚೀಲ ಪತ್ತು ನಾ ಬದಲ್ ಅಂಚಿನ ಪುರ ಆಲೋಚನೆ ಉಂಡತ್ತ ಐಟಿ ಅಂಕ ಬಾರಿ ಕೊಸಿ ಆಂಡ್
2: ಐದು ಬೊಕ್ಕ ಇತ್ತೆ ಅಜ್ಜರ್ಲ ಪುಳ್ಳಿಲ ಸೇರಿದು ಕಾಕಚಿದ ಚೀರವ ಮಲ್ಪುನೆ ಸತೀಶ
0: ಅತ್ತ ಇತ್ತೆ ಕಾಕಚಿದ ಚೀರವಡು ದಾದಪುರ ಕೊನೋಲಿ
1: ಅತಿ ಎಂಚಿನಲ್ಲ ಕೊನೆರೆ ಆ ಪೂಜಿಂದ ಇಜಿತೆ ಪ್ಲಾಸ್ಟಿಕ್ ಅಂಡಲ ಎಂಚ ಅವು ಕೆಲವು ಕಡಿನ ಕಡಿ ಉಂಡು ಅಂಡ ಕೆಲವುದೇನು ನಮ್ಮ ಆಪು ನಂಚಿನ ಚೀಲವು ಕಾಕಜಿ ಬಂಡ ಹೇಗ ಅಜಿ ಕಾಕಜಿ ಅತ್ತು ಐತೆ ಇಂಚ ಬೇತ ಬೇತ ಇಂಜಿನ ಗುಣಮಟ್ಟದ ಕಾಕಜಿದ ಚೀಲ ಮಲ್ಬೋಲಿ ಅತ್ತ
2: ಅತ್ತ ಸತೀಶ್ ನೆನಪುಂಡೆ ನಮ್ಮ ಎಲ್ಲಿ ಪುನಾಗ ಈ ಸಕ್ಕರೆ ಚಾತ ಪುಡಿ ಪುರ ಕಾಕಜಿ ಕಟ್ಟದ
0: ಕೊರೋಂದು
1: ಅರ್ಧ ಕಿಲೋ ಬಜ್ಜಿಲು ಅಯ್ಯ ಕಾಕಜಿ ಒಂಟೆ ಇಂಜಿನ ಉದು ಬತ್ತಿದ ಒಂಟೆ ಬಾರ್ದೈಕ ಒಂಜಿ ಇಂದು ಮಲ್ತ ಒಂಜಿ ಕಟ್ಟದ ಬೊರ್ಲು ದಾಣೆ
0: ಅಂಡ ಬೊಕ್ಕೊಂಜಿ ಈ ಬೆಚ್ಚ ಬೆಚ್ಚ ತಿಂಡಿನ ಪುರ ಕಾಕಜಿ ಪಾಡ್ರ ಬಲ್ಲಿಗೆ ಕಾಕಜಿ ಪಣ್ಣಾಗ ನಮ್ಮ ಈ ಪ್ರಿಂಟ್ ಆತಿನ ಕಾಕಜಿ ಪುರ ಇಪ್ಪುಂಡತ್ತ ಆಯ್ತಾ ಸಾಯಿ ಪುರ ಕರವಣ ಒಂದು ಪನ್ಪೇರವು ನಮ್ಮ ತೆನಸದೊಟ್ಟಿಗೆ ಸೇರಿದು ಬಂಜಿಗೆ ಬೋಪುಂಡು ಒಂದು ಅಂಚದ ಐತ ಬಗ್ಗೆ ಒಂದು ಜಾಗ್ರತೆ ಮನ್ಪೋಡಾಪುಂಡು
1: ಅತ್ತ ಅವು ಎಂಚ ಪಂಡಿ ಯಾಣಿ ಅವು ಕೊಂಜಿ ಬಾರಿ ಒಂಜಿಂದು ಎಂಕ ಕೆಲವು ಇತ್ತ ಪುರ ಪತ್ತೆ ಎಲ್ಲ ಮಾಡ್ಬೋದು ಇತ್ತ ಎಂಜಿನ ನೀರುಳ್ಳಿ ಬಜ ಗೋಲಿ ಬಜ ಅವು ಪುರ ಈ ಪಾರೆ ಧೈರ್ಯ ಕಟ್ಟದ ಕೊರೊಂಡ
0: ಅಂಚಾದ ಪಿದೇ ಪೋನಾಗಂದ್ರೆ ನಮ್ಮನೆ ಪತ್ತೊಂದು ಬಂಡ ಬಾರಿ ಲಾಯಕ್ ಆಗ್ಬಿಡ ಬಂಡ
2: ಅಂದು ಐಕಿತ್ತೆ ಕಾಕಜಿದ ಚೀರವ್ಗೆ ಆ ಕಾಕಜಿದ ಚೀರವನ್ನ ಅಕ್ಕಡಾದ ಅಕ್ಕಡಾದ ನನಗೆ ಎಂಕು ಕುಂಟಾಜಿಡೇರ ಅಲ್ಪ ಬಲ್ಲಿಜ್ಜಿ ಸತೀಶ್ ಅಣ್ಣ ಈ ಕಾಕಜಿದ ಚೀರವದ
0: ಈ ಮರ್ಯಾಲಡು ಒಂಜಿ ಬಲ್ಲಿತ್ತನ ಯಾವಂದು ಆಯ್ತ ನಡು ಮಕ್ಕಳ ಕಾಕಜಿದ ಬ್ಯಾಗ್ ಬೇತೆ
2: ಅಂದು
1: ಅತ್ತ ಅವು ಇತ್ತೆ ವರ ಒಂಜಿ ಎಂಜಿನ ಉಮೇದಿಡು ಪುರ ಅಬಕ್ಕ ಅಂಚನೆ ಉಬ್ಬುಜೆ ಮಣ್ಣ ಕೆಲವು ಐನಗೆರ ಬೋಡಾಪಣ ಕ್ಲೇಪುರ ಐನು ಕೊರುಂಡ ಎಂಗ್ಲೆ.

0: ಎಲ್ಲ ಸಮಾಧಾನ ಅತ್ತ.
1: ಇತ್ತೆ ಈ ಕಾಕಜಿದ ಅಂದುಪುರ ಮನ್ಪುನ ಗೆಂಚನೇನೆ ಇಲ್ಲಡು ಮಂತದ ದಾದಾಂಡಲ ಒಂಜಿ ಬಿಸ್ನೆಸ್ ಮನ್ಪುನ ಅಂದಾಜ್ ಉಂಡ ಕುಸುಮಕ್ಕ.
2: ಅವುಲ ಒಂಜಿ ಸಂಗತಿ ಉಂಡು ಸತೀಶ್ ಅಣ್ಣ, ವಿಶ್ವಣ್ಣ ಓ ಮುರಾಣಿಯವರ ಬತ್ತಿತ್ತಿರು, ಬತ್ತು ಪುನಗ ಮಾಮಣ್ಣನ ಮಂಡೆ ತಿಂದು ಪೋತಿರು. ಈರು ಸ್ವ ಉದ್ಯೋಗ ಮಲ್ಪುಲೆ ಗುಡಿ ಕೈಗಾರಿಕೆ ಮಲ್ಪುಲೆ ಪಂದು ಈ ಮಾಮಣ್ಣನ ಆಲೋಚನೆ ಪಕ್ಕ ಪೋಯಿನಡೆಗೆ ಯಾನ್ ಈ ಕಾಕಜಿದ ಚೀರೋ ಮಲ್ಪುವೆ ವಿಶ್ವಣ್ಣ ಪನ್ಪೆ ಅಂದು. ಅವು ಕಾಕಜಿ ಪುಂಕೆ ಅತ್ತು ಪೋಯಿ ಜಿಂಡ ಯಾವ ಬರ್ಸ ಚಂಡಿ ಅದ್ನ
0: ಅತ್ತ ಅವು ಪೂರ ಜಾಗೃತೆ ಐಕ್ಯ ಪಂಡ್ಬಿಡತ್ತ ನಮಕ್ ಒಂಜೆ ಕೌಶಲ ಬೋಡು ಖಾಲಿ ನಮ್ಮ ಆಲೋಚನೆ ಮಂತನೆ ಅವನ ಎಂಚ ಮಾಡ್ಬೋಡು ದಾಣೆ ಕತೆ ಐಕ್ ಪುರ ಒಂಜಿ ತರಬೇತಿ ಇದೆ ತೊಂದು ಬೋಡು
1: ಕೌಶಲ ಮಾತ್ರ ಅತ್ತು ಮಾಮಣ್ಣ ಇತ್ತದ ಕಾಲಡು ಐನಿ ಎಂಚ ಮಾರ್ಕೆಟಿಂಗ್ ಮನ್ಪೋಡು ಒಲ್ಪ ಪಾಡೋಡು ಅವು ಪೂರಲ್ಲ ಗೊತ್ತಿಪ್ಪೋಡ
2: ಕೌಶಲ್ಯ
1: ಬೊಕ್ಕೊಂಜಿ ಡಿಜಿಟಲ್ ಕೌಶಲ್ಯ ಎಲ್ಲ ಒತ್ತಿಪ್ಪೋಡ ಪುಂಡು
0: ಅವು ಒಂಜಿ ಸತೀಶ್ ಎಂಜ ಪಂಡತ್ತ ಅವು ಎಂಜ ಕೇಳಕ ಉಂಡು
1: ಅತ್ತು ಈ ರೀತಿ ಡಿಜಿಟಲ್ ಕೌಶಲ್ಯ ಮಸ್ತ್ ಕಲ್ತದಾರ ಬುಡ್ಲೆ ಮಾಮಣ್ಣ
0: ಅವು ಪೂರ ಎಂಜಿನ ಮಾಡ್ಬೇಡ ಜಟಿಲ ಅದು ಬೋತುಂಡು
2: ಜಟಿಲ ದಾದೆ ಸತೀಶ್ ಅಣ್ಣ ಇತ್ತೆ ದಿನಕ್ಕೆ 25 ಆನ್ಲೈನ್ ಕ್ಲಾಸ್ ಉಂಡು ಮಾಮಣ್ಣ
1: ಆನ್ಲೈನ್ ಕ್ಲಾಸ್ ಅತ್ತ ಕುಸುಮಕ್ಕ ಇರಿ ಇನ್ಸ್ಟಾಗ್ರಾಮ್ ತೂತಾರ ಇರಿ
2: ಪೂರ ಮಾಮಣ್ಣ
1: ಮಾಮಣ್ಣನ ಅಕೌಂಟ್ ಓಪನ್ ಆತಂಡ್ ಇರ್ ಗೊತ್ತು ಜಾರ ತೂತು ಜಾರ
0: ಅವು ಎಂಚ ಬಂಡ ಪುಲ್ಲಿ ಅಂತ ಮತ್ತೆ ಮಾಡ್ಬಾಳ ಅಲ್ಲ ಸ್ಕಿಲ್ ಮಾಡಲ್ಲ
2: ಒಂದು ಅಕಲು ಏತು ಹುಷಾರುಲ್ಲೇರು ಪಂಡ ಸತೀಶ್ ಅಣ್ಣ ಅಕೌಂಟ್ ಓಪನ್ ಮಲ್ತಿದ್ದೀರ ಅವೇನ್ ಹೆಂಗ್ ತೋಜಂದಿ ಲೆಕ್ಕ ಮಲ್ತಿದೀತಿರಿ ಆ ನೆರಪೆ ಬಂದು
1: ಅವು ಅಪಕಂಡ ಆ ಕೌಶಲ್ಯ ಎಲ್ಲ ಕಲ್ತದೇ
0: ಅವು ಹೆಂಗ್ ಯಥಾರ್ಥ ತೆರಿ ಅಂದ ಸತೀಶ
1: ಬೋಡೊಂದು ಮಂತಿಪ್ಪ ಏರಿ ಅವು ದಾದ ತತ್ತದ ಕೈ ಮಿನಿ ಅಲ್ಪ ಮುಟ್ಟದು ಬೋದಿ ಪೋಡು
2: ಅವು ದಾದೆ ಗೊತ್ತುಂಡೆ ಎನ್ನ ಮಗಲೆಗೆ ಒಂಜಿ ಅಭ್ಯಾಸ ಉಂಡು ಕೋಯಿನ ಅಲ್ಪ ಪೂರ ಪಟದೆತ್ತದು ಪಾಡುಂದೆ ಅಂಚ ಈ ಮಾಮಣಗೆ ಎಂತೂ ತೀಪೆ ಕಾಯಿಲೆ ಉಂಡು ಒಲ್ಪ ಒಲ್ಪ ಪೋದು ತೆನಸದ ಪುರ ಪಾಡುವಲು ಮಾಮಣ್ಣ ನೊಟ್ಟು ಇತ್ತದು ತಿಕ್ಕದು ಬೂರುಂಡ
1: ಅಂಚ ಅಂಚ
2: ಐಕ್ ಮಲ್ಲ ಮಂಡಲ ಎಲ್ಲೆ ಮಂಡಲ ರಡ್ಡ ಮಂಡಲ ಬಲಿತದುಂಡು
0: ಅದು ಬಾರಿ ದಾನೆ ಪಣ್ಣಗ ಪಕ್ಕ ಎನ್ನ ಮಗ ಪುಲ್ಲಿ ಉಂಡತ್ತ ಆಲೆಗೆ ಬಾಲೆಗೆ ಪಾಪ ನಿಕ್ಕೆಲ್ಲ ಬರಿಂಚ ಆಲೋಚನೆ ಬರಂದು
2: ಅವು ಪೂರ ಇಪ್ಪಡು ಸತೀಶ್ ಹೀರೋ ಲಕ್ಕದ ಬಲೆ ಇರಗೆ ನಾ ಕಾಕಚ್ಚಿದ ಚೀರವನ್ನು
0: ಪೂರಲ ಶುರು ಆತನು ಬೆಚ್ಚ ಬೆಚ್ಚದ
2: ಒಟ್ಟು ಕಷಾಯ ಎಲ್ಲ ತೊಂಬರ್ಪೆ
3: ಇದಮುಟ್ಟ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಕೇಂದರು ಪಾಲ್ ಪಡೆಯನಕಲು ಲತೀಶ್ ಪಾಲ್ದನೆ ಪ್ರವೀಣ್ ಅಮ್ಮೆಂಬಳ ಬೊಕ್ಕ ಅಕ್ಷತ ರಾಜ್ ಪೆರ್ಲ
4: ಆಕಾಶವಾಣಿ ಮಂಗಳೂರು
5: ಪ್ರಿಯ ಕೇಳುಗರೆ ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
6: 1976 ಡಿಸೆಂಬರ್ 11 ಮಂಗಳೂರು ಆಕಾಶವಾಣಿ ಪ್ರಾರಂಭವಾದಾಗ ನಮ್ಮ ಮನೆಗೆ ರೇಡಿಯೋ ಬಂತು. ಅಂದಿನಿಂದ ಮಂಗಳೂರು ಆಕಾಶವಾಣಿಯ ಪ್ರತಿದಿನದ ಕೇಳುಗರು ನಾವಾದೆವು. ಕಿವಿಗಡರುವ ಅಬ್ಬರದ ಹಿನ್ನೆಲೆ ಸಂಗೀತ ಇಲ್ಲದೆ ಕಿವಿಗಿಂಪಾಗಿ ಭಾವದಲೆಯಲ್ಲಿ ತೇಲಾಡಿಸುವ ಈ ಮಧುರ ಹಾಡಿನ ಮೋಡಿಗೆ ಮೈಮರೆಯದವರಾರು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಮೊದಲು ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಇಲ್ಲೇ ವಾಸ್ತವ್ಯ.
1: ಹೌದು, ವಾಸ್ತವ್ಯ ಎಲ್ಲ ಇಲ್ಲೇ.
0: ನಿಮ್ಮ ವಿದ್ಯಾಭ್ಯಾಸ?
1: ಮೇಡಮ್ ನನ್ನ ಡಿಗ್ರಿ ಬಿಕಾಂ
0: ಎಲ್ಲಿ?
1: ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್.
0: ವೆರಿ ಗುಡ್, ನಿಮಗೆ ಅಭಿನಂದನೆಗಳು ಮತ್ತೊಮ್ಮೆ. ಯಾಕೆ ಅಂತ ಹೇಳಿದ್ರೆ, ಈಗ ಪ್ರಶಸ್ತಿ ಬಂದಿದೆ ಅಂತ ನಾವು ಪತ್ರಿಕೆಯಲ್ಲಿ ಓದಿದ್ವಿ. ಏನು ಪ್ರಶಸ್ತಿ ಅಂತ ನೀವೇ ಹೇಳಬಹುದಲ್ವಾ?
1: ಮೇಡಮ್ ಅದು ಕನ್ನಡ ಪಯಸ್ವಿನಿ ಪ್ರಶಸ್ತಿ ಅಂತ. ಕಾಸರಗೋಡಿನಲ್ಲಿ ಕನ್ನಡ ಭವನ ಅಂತ ಒಂದು ಸಂಘಟನೆ ಇದೆ. ದೇಶಾದ್ಯಂತ ಅವರು ಕನ್ನಡವನ್ನ ಬಹಳಷ್ಟು ಹೊರಗಡೆ ಪ್ರಚಾರಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ವಾಮನ್ ರಾವ್ ಬೇಕಲ್ ಅಂತ ಅದರ ಅಧ್ಯಕ್ಷರು ಇದ್ದಾರೆ. ಅವರು ಪ್ರತಿ ಜಿಲ್ಲೆಗಳಲ್ಲಿ ಅಥವಾ ಪ್ರತಿ ರಾಜ್ಯಗಳಲ್ಲಿ ಕನ್ನಡವನ್ನ ಪ್ರಚಾರಗೊಳಿಸುವ ನಿಟ್ಟಿನಲ್ಲಿ ಹೊಸದಾಗಿ ಅದರ ಘಟಕಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊಡಗಿನಲ್ಲೂ ಅದರ ಒಂದು ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ, ಕೊಡಗು ಕನ್ನಡ ಭವನ ಅಂತ. ಜೊತೆಗೆ ಕೊಡಗು ಚುಟುಕು ಸಾಹಿತ್ಯ ಪರಿಷತ್ ಅಂತ ಎರಡು ಘಟಕಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕೊಡಗು ಕನ್ನಡ ಭವನ, ಅದರದ್ದು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ ಅವರು ಒಂದಷ್ಟು ಜನರನ್ನ ಆಯ್ಕೆ ಮಾಡ್ತಾರೆ ಕೊಡಗಿಂದ, ಇಂತಷ್ಟು ಜನರು ಅಂತ ಪ್ರಶಸ್ತಿಗೆ ಅಂತ. ಕೆಲವೊಂದು ಸಮಾಜ ಸೇವೆ ಇರ್ಬೋದು, ಸಾಹಿತ್ಯದ ನಿಟ್ಟಿನಲ್ಲಿ ಅಥವಾ ಕನ್ನಡಕ್ಕೆ.
0: ಯಾವ ಪ್ರಶಸ್ತಿ ಅಂದ್ರೆ ಕನ್ನಡ ಪಯಸ್ವಿನಿ ಪ್ರಶಸ್ತಿ?
1: ಹೌದು ಹೌದು
0: ಅಲ್ವಾ?
1: ಹೌದು.
0: ಏನು ನಿಮ್ಮ ಬರವಣಿಗೆಯ ಮೊತ್ತ?
1: ಮೇಡಮ್ ಬರವಣಿಗೆ ನಾನು ತುಂಬಾ ಚಿಕ್ಕದ್ರಿಂದ ತುಂಬಾ ಓದ್ತಾ ಇದ್ದೆ. ಅಂದ್ರೆ ಈ ನಾವೆಲ್ಸ್ ಆಗಿರ್ಬೋದು ಅಥವಾ 90s ಕಿಡ್ ಆಗಿರೋದ್ರಿಂದ ಬಾಲಮಂಗಳ, ತುಂತೂರು, ಚಂಪಕ ಈ ರೀತಿ ಪುಸ್ತಕಗಳನ್ನ ತಂದು ಓದುವ.
0: ಪ್ರೇರಣೆ ಚಂದನ್?
1: ಪ್ರೇರಣೆ ಅಂತ ನಮ್ಮ ಸ್ಕೂಲ್ನ ಟೀಚರ್, ಪ್ರೈಮರಿ ಸ್ಕೂಲ್ ಹೌದು, ಸುಕನ್ಯಾ ಅಂತ ಟೀಚರ್ ಇದ್ರು. ಅವರು ನಮಗೆ ಪುಸ್ತಕಗಳನ್ನ ಓದಿ ಓದಿ ಅಂತ ಬಹಳಷ್ಟು ಪ್ರೇರಣೆ ನೀಡುವರು. ಆ ಪುಸ್ತಕಗಳನ್ನ ಓದಿ ಮುಂದೆ ನಿಮಗೆ ಯೂಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಆ ಸ್ಕೂಲಲ್ಲಿ ನಮ್ಮ ಗಾಳಿಬೀಡು ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದಿರುವಂಥದ್ದು. ಆ ಶಾಲೆಯಲ್ಲಿ ಒಂದು ಚಿಕ್ಕ ಲೈಬ್ರರಿ ಇತ್ತು. ಆ ಲೈಬ್ರರಿಯಿಂದ ಪ್ರತಿ ಸರ್ತಿ ನಾನು ಪುಸ್ತಕಗಳನ್ನ ತಗೊಂಡು ಹೋಗೋದು, ಓದೋದು ಮಾಡ್ತಾ ಇದ್ದೆ. ಮೊದಲನೇ ಬಾರಿಗೆ ಆ ಸ್ಕೂಲಿಂದ ಆ ಚಿಕ್ಕ ಏಜಲ್ಲೇ ನನಗೆ ಅಂದ್ರೆ ದುರ್ಗಾಸ್ತಮಾನ ಅಂತ ಒಂದು ಪುಸ್ತಕವನ್ನು ಕೊಟ್ಟಿದ್ರು. ತಾರಾ ಸುಬ್ಬರಾವ್ ಸರ್ ಬರೆದಿರುವಂತದ್ದು. ಸೊ ಆ ಪುಸ್ತಕ ನಾನು ಓದಿದ ಬಳಿಕ ಆ ಪುಸ್ತಕ ನನಗೆ ಎಷ್ಟು ಇನ್ಸ್ಪಿರೇಷನ್ ಕೊಡ್ತು ಅಂತ ಹೇಳಿದ್ರೆ, ಒಂದು ನಾವೆಲ್ ಈ ತರ ಇರುತ್ತೆ, ಈ ಬುಕ್ ಗಳನ್ನ ಓದ್ತಾ ಬಂದ್ರೆ ನಮಗೆ ನಾಲೆಡ್ಜ್ ಇನ್ನಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಗೆ ಬಂದೆ ನಾನು. ಸೊ ಹಾಗಾಗಿ ಪುಸ್ತಕಗಳನ್ನ ಕಂಟಿನ್ಯೂ ಓದ್ಲಿಕ್ಕೆ ಶುರು ಮಾಡಿದೆ ಹೈಸ್ಕೂಲಲ್ಲಿರ್ಬೋದು. ಹಾಗೆ ಕಂಟಿನ್ಯೂ ಓದ್ತಾ ಬಂದೆ. ಹಾಗೆ ಹೈಸ್ಕೂಲಲ್ಲಿ ಕೂಡ ನಮ್ಮ ಶೈಲಾ ಅಂತ HM ಇದ್ರು, ಅವರೀಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರು ನಮಗೆ ಇನ್ನಷ್ಟು ಪ್ರೇರಣೆ ಕೊಟ್ಟವರು.
0: ಸುಕನ್ಯಾ ಅನ್ನೋರು?
1: ಸುಕನ್ಯಾ ಅವರು ಪ್ರಾಥಮಿಕ ಶಾಲೆಯಲ್ಲಿದ್ದವರು, ಅಲ್ಲಿ ಟೀಚರ್ ಆಗಿದ್ದವರು. ಅವರು ಇವಾಗ ಪ್ರಸ್ತುತ ಇಲ್ಲ, ಅವರು ತೀರ್ಕೊಂಡಿದ್ದಾರೆ.
0: ಅವರು
1: ಹೌದು ಖಂಡಿತ
0: ಅವರೇ ಕಾರಣ ಅಂತ.
1: ಹೌದು
0: ಅಲ್ವಾ?
1: ಹೌದು.
0: ಇನ್ನು ಚಂದನ್, ನೀವು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳೋದಿಕ್ಕೆ ಕಾರಣ ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ ಗುರುಗಳು ನೀಡಿದಂತಹ ಮಾರ್ಗದರ್ಶನದಿಂದ ನೀವು ಮೇಲೆ ಬಂದ್ರಿ, ಬರವಣಿಗೆಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರಿ ಅಂತ ಹೇಳಬಹುದು. ಏನು ಬರವಣಿಗೆಯನ್ನ ಬರ್ತಿದ್ದೀರಿ?
1: ಮೇಡಮ್ ಚಿಕ್ಕದ್ರಿಂದ ಮೊದಲನೇ ಬಾರಿಗೆ ನಾನು ಬರೆದಿರೋದು ಅಂದ್ರೆ ನಮ್ಮ ಇಲ್ಲಿನ ಸ್ಥಳೀಯ ಪತ್ರಿಕೆ ಇದೆ ಶಕ್ತಿ, ಬಹಳ ಫೇಮಸ್ ಕೊಡಗಲ್ಲಿ. ಶಕ್ತಿ ಪತ್ರಿಕೆ ಎಲ್ಲರ ನಾಡಿ ಮಿಡಿತ ಅಂತಾನೆ ಹೇಳ್ಬೋದು ಶಕ್ತಿ ಪತ್ರಿಕೆಯನ್ನ. ಪ್ರತಿದಿನ ಬೆಳಿಗ್ಗೆ ಆದ್ರೆ ಶಕ್ತಿ ಪೇಪರ್ ಅಂತ ಒಂದು ಇದ್ರೆ ಅದು ಅವರ ದಿನದ ಆರಂಭ. ಒಂದು ಕಾಫಿ, ಕೊಡಗಿನಲ್ಲಿ ಕಾಫಿ ಫೇಮಸ್ ಇರೋದ್ರಿಂದ ಒಂದು ಕಾಫಿ, ಶಕ್ತಿ ಪತ್ರಿಕೆ. ಈ ಶಕ್ತಿ ಪತ್ರಿಕೆ ನನಗೆ ಮೊದಲನೇ ಬಾರಿಗೆ ಅವಕಾಶ ಕೊಟ್ಟಿದ್ದು ನನ್ನ ಬರವಣಿಗೆಗೆ. ಆ ಮಾದಕ ದ್ರವ್ಯದಿಂದ ಯುವಕರ ಬದುಕು ಮೂರ ಬಟ್ಟೆ ಅನ್ನೋ ಒಂದು ಟೈಟಲ್ ಅಲ್ಲಿ ನಾನೊಂದು ಆರ್ಟಿಕಲ್ ಬರೆದಿದ್ದೆ. ಅದನ್ನ ನಮ್ಮ ರಾಜೇಂದ್ರ ಸರ್ ಅದರ ಚೀಫ್ ಎಡಿಟರ್ ಪ್ರಕಟಣೆ ಮಾಡಿದ್ರು. ಸೊ ಅಲ್ಲಿಂದ ಶುರು ಆಯ್ತು. ಅಲ್ಲಿಂದ ಬಹಳಷ್ಟು ಪ್ರೋತ್ಸಾಹ ಕೊಟ್ಟರು ಅದೇ ಶಕ್ತಿ ಪತ್ರಿಕೆಯವರು. ಪ್ರತಿ ಸರ್ತಿ ಲೇಖನಗಳನ್ನ ಕೊಡುವಾಗ್ಲೂ ಕೂಡ ಇನ್ನಷ್ಟು ಬರೀರಿ ಅನ್ನೋ ಪ್ರೋತ್ಸಾಹ ಬಹಳಷ್ಟು ಕೊಟ್ಟರು. ಅಲ್ಲಿಂದ ಶುರು ಆಗಿದ್ದು ಮತ್ತೆ ಪುಸ್ತಕಗಳ ಓದುವಿಕೆಯ ಜೊತೆಗೆ ಒಂದು ಹೊಸ ಪುಸ್ತಕವನ್ನು ಬರೆಯುವಷ್ಟರವರೆಗೆ.
0: ಹೊಸ ಪುಸ್ತಕವನ್ನ ಕೂಡ ನೀವು ರಚನೆ ಮಾಡಿದ್ದು?
1: ಹೌದು ಮೇಡಮ್.
0: ಯಾವ ಪುಸ್ತಕ?
1: ಪುಸ್ತಕ ನೆತ್ತರು ಅಂತ ಮೇಡಮ್, ಅಂದ್ರೆ ರಕ್ತದ ಬಗ್ಗೆ ವಿಸ್ತೃತವಾಗಿ ವಿವರಣೆಗಳುಳ್ಳ ಅಂತಹ ಒಂದು ಪುಸ್ತಕ.
0: ಯಾಕೆ ನೆತ್ತರು ಅನ್ನೋದ್ರ ಬಗ್ಗೆನೆ ಬರೆದ್ರಿ ನೀವು?
1: ಅಂದ್ರೆ ಮೇಡಮ್, ಇವಾಗಿನ ಜನರೇಷನ್ ಅಲ್ಲಿ ಬಹಳಷ್ಟು ಅಪಘಾತಗಳಾಗಿರ್ಬೋದು ಅಥವಾ ರಕ್ತದ ಅನಿವಾರ್ಯತೆ ಬಹಳಷ್ಟಿದೆ ಜನತೆಗೆ. ರಕ್ತಕ್ಕೆ ಪರ್ಯಾಯವೇ ಇಲ್ಲ. ರಕ್ತಕ್ಕೆ ಅದನ್ನ ಆರ್ಟಿಫಿಷಿಯಲ್ ಆಗಿ ಜನರೇಟ್ ಮಾಡೋದು ಬಹಳಷ್ಟು ಕಷ್ಟ ಇರೋದ್ರಿಂದ ರಕ್ತವನ್ನ ಇನ್ನೊಬ್ರು ದಾನ ಮಾಡಲೇಬೇಕಾಗುತ್ತೆ.
0: ಒಂದು ಮಗು ಜನಿಸಿದಾಗ
1: ಹೌದು
0: ಆಕಸ್ಮಿಕವಾಗಿ ತಾಯಿ ಅಗಲಿದಾಳೆ ಅಂದಾಗ ಪರ್ಯಾಯವಾಗಿ ಹಾಲನ್ನ ಒದಗಿಸ್ತಾರೆ.
1: ಹೌದು.
0: ಆದ್ರೆ ನಿಮ್ಮ ಚಿಂತನೆ ಹೇಗೆ ಅಂದ್ರೆ ಅಪಘಾತವಾಗ್ಲಿ ಇನ್ನೊಂದು ವಿಚಾರದಲ್ಲಾಗ್ಲಿ ರಕ್ತದ ಅಗತ್ಯತೆ ಬಂದಾಗ ನಾವು ರಕ್ತವನ್ನೇ ಕೊಡಬೇಕು
1: ಅಲ್ವಾ?
0: ಹಾಗಾಗಿ ಆ ಸಂಗತಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇದಕ್ಕೆ ಮೂಲ ಕಾರಣ ಮತ್ತೆ ಸಂದರ್ಭ ಏನು ಅಂತ ನಮ್ಮ ಯುವ ಸ್ನೇಹಿತರಿಗೆ ತಿಳಿಸಬಹುದಾ ಚಂದನ್?
1: ಅಂದ್ರೆ ಮೇಡಮ್, ನಾನು PUC ಅಲ್ಲಿ ಇದ್ದಾಗ ನನ್ನ ಒಬ್ಬ ಸ್ನೇಹಿತ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು

0: ಹೇಳ್ತಾನೆ, ಅವನಿಗೆ ರಕ್ತದ ಅಗತ್ಯ ಬಹಳಷ್ಟಿತ್ತು. ಅಂದ್ರೆ ಆ ಸಮಯಕ್ಕೆ ತುರ್ತು ಸಂದರ್ಭದಲ್ಲಿ ರಕ್ತವನ್ನು ಪಡೆಯೋದು ಬಹಳ ಕಷ್ಟ ಆಗಿತ್ತು ನಮಗೆ. ಆ ಟೈಮಲ್ಲಿ ಓ ಪಾಸಿಟಿವ್ ಏನೋ ಬ್ಲಡ್ ಗ್ರೂಪ್ ಇತ್ತು.
1: ಅಂದ್ರೆ ರಕ್ತ ಸಿಗದೆ ಮೃತನಾಗಿದ್ದ,
0: ಸಿಗದೆ ಮೃತನಾಗಿದ್ದಲ್ಲ. ಆ ಟೈಮಿಗೆ ನಾವು ರಕ್ತಕ್ಕೆ ಅಷ್ಟು ಪಟ್ಟಂತ ಕಷ್ಟ ಫೀಲ್ ಬಂತು ನನಗೆ. ಸಿಕ್ತು ಮೇಡಮ್, ರಕ್ತ ಸಿಕ್ತು. ಬಟ್ ಅವರು ಅಂದ್ರೆ ಬಹಳ ಸ್ಟೇಟ್ ಆಗಿದ್ದರಿಂದ
1: ಬದುಕಲಿಲ್ಲ.
0: ಇಲ್ಲ, ಹೌದು.
1: ಈಗ ಅಪಘಾತ ಅಂತ ಅಂದಾಗ, ಯುವಕ ಅಂತ ಅಂದಾಗ ಅವನಿಗೆ ಬೈಕ್ ಓಡಿಸ್ಬೇಕು ಅನ್ನೋ ಒಂದು ಮಹದಾಶೆ.
0: ಹೌದು,
1: ಇದರಿಂದ ಏನು ಬೇಕಾದರೂ ಆಗಲಿ,
0: ಹೌದು,
1: ಆದರೆ ನಾನು ರೈಡ್ ಮಾಡಬೇಕು, ಎಲ್ಲರೂ ಕೂಡ ನೋಡಬೇಕು, ಫಾಸ್ಟಾಗಿ ಹೋಗಬೇಕು, ಹೆಲ್ಮೆಟ್ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವನ ಆಸೆ. ನಾಳೆ ದಿನ ಇನ್ನೊಂದು ಕ್ಷಣದಲ್ಲಿ ನಾನಿರೋದಿಲ್ಲ, ಸಂಚಾರಿ ನಿಯಮವನ್ನು ಪಾಲನೆ ಮಾಡ್ತಾ ಇಲ್ಲ, ಹಾಗಾಗಿ ಏನು ಬೇಕಾದರೂ ಆಗ್ಬೋದು ಅನ್ನೋ ಒಂದು ವಿವೇಕ ಇದ್ರೂ ಕೂಡ ಅವನು ಆ ಕ್ರೇಜನ್ನು ಬಿಟ್ಕೊಡಲ್ಲ. ಅಂತಹವರಿಗೆ ನೀವೇನು ಹೇಳ್ತೀರಿ? ಯಾಕೆ ಅಂದರೆ ಹತ್ತಿರದಿಂದ ನಿಮ್ಮ ಸ್ನೇಹಿತನನ್ನು ಕಳ್ಕೊಂಡಿದ್ದೀರಿ ಅಪಘಾತದಲ್ಲಿ, ರಕ್ತಕ್ಕಾಗಿ ಹುಡುಕಾಡಿದ್ದೀರಿ, ಏನು ಹೇಳ್ತೀರಿ ನೀವು ಯುವಕರಿಗೆ?
0: ಅಂದರೆ ಮೇಡಮ್, ಜವಾಬ್ದಾರಿ ಬಂದರೆ ಫ್ಯಾಮಿಲಿಗೆ ಈ ವ್ಯವಸ್ಥೆ ಮಾಡಬೇಕು. ಫ್ಯಾಮಿಲಿಯಲ್ಲಿ ನಾನೊಬ್ಬ ವ್ಯಕ್ತಿ, ಅಂದರೆ ಫ್ಯಾಮಿಲಿನ ನಾನು ನೋಡ್ಕೋಬೇಕು. ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನೂ ನೋಡ್ಕೋಬೇಕು. ಇಲ್ಲಿವರೆಗೆ ನಮ್ಮನ್ನು ನೋಡ್ಕೊಂಡಿದ್ದಾರೆ ಅವರು ಅಂತ ಬಂದಾಗ ಅವರೊಂದು ಜವಾಬ್ದಾರಿಯನ್ನು ಇಟ್ಕೋಬೇಕಾಗುತ್ತೆ. ನನ್ನ ಲಿಮಿಟ್ ಏನಿದೆ ಅದನ್ನು ನಾನು ಕ್ರಾಸ್ ಮಾಡಬಾರ್ದು. ಆ ವಾಹನಗಳಲ್ಲಿ ಸ್ಪೀಡೋಮೀಟರ್ ತೋರಿಸುತ್ತೆ ಮೇಡಮ್, ಆಕ್ಸಿಲೇಟರ್ ರೈಸ್ ಮಾಡಿದರೆ ಸ್ಪೀಡೋಮೀಟರ್ ಜಾಸ್ತಿ ಆಗುತ್ತೆ, ಸ್ಪೀಡ್ ಹೋಗುತ್ತೆ. ಆದರೆ ಜವಾಬ್ದಾರಿ ಅನ್ನೋದು ನಮ್ಮಲ್ಲಿ ನೆನಪಿರಬೇಕು. ನಾನು ನನ್ನ ಮನೆಯವ್ರನ್ನ ನೋಡಬೇಕು, ಅವರು ಮುಂದೆ ಇನ್ನು ವಯಸ್ಸಾದಂತಹ ಸಂದರ್ಭದಲ್ಲಿ ಅವ್ರನ್ನ ನಾನು ನೋಡ್ಕೋಬೇಕು ಅನ್ನೋದು ಅವರ ಮನಸ್ಸಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ತಾನು ಸೇಫ್ ಆಗಿರೋದನ್ನ ತುಂಬಾ
1: ಸಂಚಾರಿ ನಿಯಮಗಳನ್ನ
0: ಪಾಲಿಸಬೇಕು ಖಂಡಿತ
1: ಅಲ್ವಾ?
0: ಹೌದು ಮೇಡಮ್.
1: ಇನ್ನು ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ, ಚಂದನ್, ನೀವು ಬರವಣಿಗೆಯಲ್ಲಿ ನೆತ್ತರು ಅನ್ನುವಂತಹ ಶೀರ್ಷಿಕೆಯಲ್ಲಿ ಒಂದು ಪುಸ್ತಕವನ್ನ ಬರೆದ್ರಿ.
0: ಹೌದು ಮೇಡಮ್.
1: ಯಾವ ವರ್ಷದಲ್ಲಿ ಬರೆದ್ರಿ?
0: 2022-23.
1: ಎಷ್ಟು ಅವಧಿ ತೆಕ್ಕೊಳ್ತು ಬರೀಲಿಕ್ಕೆ?
0: 6 ತಿಂಗಳ ಸಮಯ
1: ತಗೊಳ್ತೀನಿ. ನೀವು ರಿಸೋರ್ಸ್ ಆಗಿ ತೆಕ್ಕೊಂಡ್ರಿ?
0: ರಿಸೋರ್ಸ್ ಅಂದ್ರೆ ಮೇಡಮ್, ಪ್ರತಿ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಇರೋ ಡೀನ್ಗಳನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು, ಈ ರಕ್ತನಿಧಿ ಘಟಕಗಳಲ್ಲಿ ಕೆಲಸ ಮಾಡೋರು ಅಂದ್ರೆ ವರ್ಕ್ ಮಾಡ್ತಿರೋರ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಒಂದಷ್ಟು ಇನ್ಫಾರ್ಮೇಶನ್ ತಗೊಂಡು, ಬೇಸಿಕ್ ಇನ್ಫಾರ್ಮೇಶನ್ಗಳೆಲ್ಲ ಗೂಗಲ್ ಅಲ್ಲಿ ಕೂಡ ಸಿಗುತ್ತೆ ಇವಾಗ. ಸೊ ಎಲ್ಲವನ್ನು ನೋಡಿ ಆ ಒಂದು ರಾ ಫೈಲ್ ಮಾಡಿಕೊಂಡು ಮತ್ತೆ ಅದನ್ನ ವೈದ್ಯಾಧಿಕಾರಿಗಳ ಜೊತೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಅದನ್ನು ಕ್ರಾಸ್ ಚೆಕ್ ಮಾಡಿ ಪ್ರತಿಯೊಂದು ಹಂತಗಳು ಸರಿ ಇದೆಯಾ ಅಥವಾ ಇನ್ಫಾರ್ಮೇಶನ್ಗಳು ಸರಿಯಾ, ಜನರಿಗೆ ನಾವು ಕರೆಕ್ಟಾಗಿ ತಲುಪಿಸ್ತಾ ಇದೆಯೋ ಇನ್ಫಾರ್ಮೇಶನ್ಗಳನ್ನ ಅಂತ ನೋಡಿಬಿಟ್ಟು ಈ ನೆತ್ತರು ಪುಸ್ತಕವನ್ನು ರೆಡಿ ಮಾಡಿದ್ವಿ ಮೇಡಮ್.
1: ಆನಂತರ
0: ಮಾಹಿತಿಗಳನ್ನೆಲ್ಲ ಒಟ್ಟು ಮಾಡಿ, ಅದೇ ನಮ್ಮ ಮಡಿಕೇರಿಯ ಡಾಕ್ಟರ್ ಕರುಂಬಯ್ಯ ಸರ್ ಇದ್ದಾರೆ, ಅವರು ನಮ್ಮ ವೈದ್ಯಕೀಯ ಕಾಲೇಜ್ ರಕ್ತನಿಧಿ ಘಟಕದ ಮುಖ್ಯಸ್ಥರು, ಅವರ ಬಳಿ ತಗೊಂಡೋಗಿ ಪ್ರತಿಯೊಂದನ್ನು ಕ್ರಾಸ್ ಚೆಕ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ಗಳು ಸರಿ ಇದೆ ಅನ್ನೋ ಕನ್ಫರ್ಮ್ ಆದಮೇಲೆ ನಾನು ಅದನ್ನು ಲಾಂಚ್ ಮಾಡಿದೆ. ಅಂದರೆ ಒಂದು ರಕ್ತದಾನ ಶಿಬಿರದಲ್ಲಿ ಆ ಪುಸ್ತಕನ ರಿಲೀಸ್ ಮಾಡಿ.
1: ಅಂದರೆ ಒಂದು ಚಿಂತನೆಯನ್ನು ಮಾಡಿದ್ರಿ, ಪುಸ್ತಕವನ್ನು ಬರೆದ್ರಿ, ಅದಕ್ಕೆ ಬೇಕಾದಂತಹ ವಾಸ್ತವ ಸಂಗತಿಗಳನ್ನು ಸಂಗ್ರಹಿಸ್ತ್ರಿ, ಪುಸ್ತಕವನ್ನು ಬರೆದ್ರಿ, ಅದು ಸರಿ ಇದೆಯಾ ಅಂತ ನೀವು ಸರ್ಕಾರಿ ವೈದ್ಯಾಧಿಕಾರಿಗಳ ಹತ್ರ ಅದನ್ನ ಪರಿಶೀಲನೆ ಮಾಡಿ ನಂತರ ಬಿಡುಗಡೆ ಮಾಡಿದ್ರಿ. ಬಿಡುಗಡೆಯ ಸಂದರ್ಭ ಹೇಗಿತ್ತು ಅಂತ ಹೇಳ್ಬೋದಾ?
0: ಮಡಿಕೇರಿಯ ಬಾಲಭವನದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಮೇಡಮ್, ರಕ್ತದಾನ ಶಿಬಿರ. ಆ ಶಿಬಿರದಲ್ಲಿ ಈ ಪುಸ್ತಕವನ್ನ ಕರುಂಬಯ್ಯ ಸರ್ ರಿಲೀಸ್ ಮಾಡಿದ್ರು.
1: ಹೇಗೆ ಪ್ರತಿಕ್ರಿಯೆ ಬಂತು ಓದುಗರಿಂದ?
0: ಓದುಗರಿಂದ ಅಂದ್ರೆ ಇದು ಇನ್ಫಾರ್ಮೇಟಿವ್ ಆಗಿರೋದ್ರಿಂದ ಮೇಡಮ್, ಯಾರಿಗೆ ಇನ್ಫಾರ್ಮೇಶನ್ ಬೇಕು ಅಂತವ್ರು ಮಾತ್ರ ಈ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಈಗ ಕಾದಂಬರಿ ಆದ್ರೆ ಕಾದಂಬರಿ ಓದುವ ಹವ್ಯಾಸ ಇದ್ದವರು ಪುಸ್ತಕಗಳನ್ನ ಖರೀದಿ
1: ಮಾಡಬಹುದು. ಆದರೆ ಇಂದಿನ ಯುವ ಸಮೂಹ ಅಂತಂದ್ರೆ ಯುವ ಸಮೂಹದ ಪ್ರತಿನಿಧಿ ಚಂದನ್, ನೀವು ಜವಾಬ್ದಾರಿಯಿಂದ ರಕ್ತದ ಅಗತ್ಯತೆ ಮನುಷ್ಯನಿಗೆ ಸಹಜವಾಗಿ ರಕ್ತಕ್ಕೆ ಪರ್ಯಾಯವಾಗಿ ಏನನ್ನೂ ಕೊಡಲಾಗದು, ರಕ್ತವನ್ನೇ ಕೊಡಬೇಕು ಅನ್ನುವಂತಹ ಒಂದು ಸತ್ಯಾಂಶ ಇಟ್ಕೊಂಡು ನೀವು ಪುಸ್ತಕವನ್ನು ಬರೆದಿರೋದ್ರಿಂದ ಇದನ್ನ ಪ್ರತಿಯೊಬ್ಬರು ಕೂಡ ಓದಲೇಬೇಕು. ರಕ್ತ ನಿಧಿ ಕೇಂದ್ರಗಳಲ್ಲಿ ರಕ್ತವನ್ನು ನಾವು ಅಗತ್ಯ ಅಂತ ಹೇಳಿದಾಗ ಅವ್ರು ಕೇಳ್ತಾರೆ, ಇದು ತುರ್ತು ಗಾಯಾಳುವಿಗೆ ಕೊಡುವಂತಹದ್ದು, ಒಂದು ಬಾಟ್ಲ್ ರಕ್ತವನ್ನು ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ಆಗ ನಾವು ಹಣವನ್ನು ಕೊಟ್ಟು ರಕ್ತವನ್ನು ಪಡೀತೀವಿ. ಆದರೆ ನಿಮ್ಮ ಮಾತುಗಳನ್ನು ಕೇಳಿದಾಗ ನಮ್ಮ ಹೃದಯಂಗಳದಲ್ಲಿ ನಿಜಕ್ಕೂ ಕೂಡ ನಾವು ರಕ್ತವನ್ನು ದಾನ ಮಾಡಬೇಕು ಅಂತ ನಮಗೆ ಅನ್ನಿಸದೇ ಇರೋದು. ತುಂಬ ಒಳ್ಳೆಯ ವಿಚಾರವನ್ನು ಪ್ರಸ್ತುತಪಡಿಸ್ತೀರಿ ಚಂದನ್, ನಿಮಗೆ ವಿಶೇಷವಾಗಿ ಅಭಿನಂದನೆಗಳು ನಮ್ಮ ಆಕಾಶವಾಣಿಯ ಪರವಾಗಿ. ಇನ್ನು ನಿಮ್ಮ ಹವ್ಯಾಸಗಳು ಏನು? ನೀವು ಸರ್ಕಾರಿ ಹುದ್ದೆಗೆ ಪ್ರಯತ್ನ ಮಾಡಲಿಲ್ವಾ? ತಂದೆ ಪೊಲೀಸ್ ಅಧಿಕಾರಿ, ನಿಮ್ಮ ಗುರಿ ಏನಿತ್ತು ಪದವಿ ಮುಗಿಸಿದ ನಂತರ?
0: ಪದವಿ ಮುಗಿದ ಬಳಿಕ ಮೇಡಮ್ ನಾನು ಕೂರ್ಗ್ ಎಕ್ಸ್ಪ್ರೆಸ್ ಅನ್ನು ವೀಕ್ಲಿ ಪೇಪರ್ ಅಲ್ಲಿ ವರದಿಗಾರನಾಗಿ ಸೇರ್ಕೊಂಡೆ. ಅಲ್ಲಿನ ಶ್ರೀಧರ್ ನೆಲ್ಲಿತಾಯ ಅಂತ ಪತ್ರಿಕೆಯ ಎಡಿಟರ್ ಇದ್ರು. ಚಾನೆಲ್ ಕೂರ್ಗ್ ಹಾಗೂ ಕೂರ್ಗ್ ಎಕ್ಸ್ಪ್ರೆಸ್ ಒಂದೇ ಸಂಸ್ಥೆ. ಆ ಸಂಸ್ಥೆಯಲ್ಲಿ ವರದಿಗಾರನಾಗಿ ನಾನು ಸೇರ್ಕೊಂಡೆ. ವರದಿಗಾರನಾಗಿ ಸೇರ್ಕೊಂಡಾದ್ಮೇಲೆ ಅಲ್ಲೇ 2 ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದೆ ಕೂರ್ಗ್ ಎಕ್ಸ್ಪ್ರೆಸ್ ವೀಕ್ಲಿ ಅನ್ನೋ ಪೇಪರ್ಗೆ. ಅದಾದ ಬಳಿಕ ಅಲ್ಲೇ ಉಪ ಸಂಪಾದಕನಾಗಿ ಪ್ರಮೋಟ್ ಮಾಡಿದ್ರು. ಅದಾದ್ಮೇಲೆ 1 ವರ್ಷ ಮತ್ತೆ ಅಲ್ಲೇ ವರ್ಕ್ ಮಾಡಿದೆ. ಅದಾದ ಬಳಿಕ ಆಂದೋಲನ ಪತ್ರಿಕೆಗೆ ವರ್ಕ್ ಮಾಡಿದೆ. ಹೀಗೆ ಪತ್ರಿಕೆಯಲ್ಲೇ ಹೌದು ವರದಿಗಾರನಾಗಿ ಹೀಗೆ 1-5 ವರ್ಷಗಳ ಕಾಲ ಪತ್ರಿಕೆಯಲ್ಲಿ ಪೂರ್ಣವಾದಿ ಕೆಲಸಗಾರನಾಗಿ ಕೆಲಸ ಮಾಡಿದೆ. ಅದಾದ ಬಳಿಕ ನಾನೇ ಸ್ವಂತವಾಗಿ ಏನಾದರೂ ಮಾಡಬೇಕು ಸಮಾಜದಲ್ಲಿ, ಅಂದರೆ ಕಷ್ಟದಲ್ಲಿರುವವರಿಗೆ ನೆರವಾಗುವ ಸಲುವಾಗಿ ನನ್ನದೇ ಅಂತ ಏನಾದರೂ ಒಂದು ಹೊಸದಾಗಿ ಮಾಡಿಕೊಂಡು ನಾನು ಅವರಿಗೆ ನೆರವಾಗುವ ರೀತಿಯಾಗಿ ಏನಾದರೂ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನನ್ನದೇ ಒಂದು ಸಿವಿಲ್ ವರ್ಕ್ ಮಾಡ್ತಾ ಇದ್ದೇನೆ.
1: ಕಾರಣ ಬೇಕಲ್ವಾ ಸಮಾಜ ಸೇವೆ ಅಂತ ಮಾಡಬೇಕಾದ್ರೆ? ಬಹುಶಃ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸಮಾಜಮುಖಿ ಕೆಲಸ. ಯುವಕನಾಗಿ ಉದ್ಯೋಗವನ್ನು ಅರಸುತ್ತಾ ವಿದೇಶಕ್ಕೆ ಹೋಗುವಂತಹ ಸಂದರ್ಭ ಇಂದಿನ ದಿನ. ಇಂತಹ ಪ್ರಸ್ತುತ ದಿನದಲ್ಲಿ ನೀವು ಬೆಳೆದ ಊರಿನಲ್ಲೇ ಇದ್ದು ನಾನು ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಿ ಆ ಮೂಲಕ ನನ್ನ ಒಂದು ಜನ್ಮವನ್ನು ಸಾರ್ಥಕಗೊಳಿಸ್ಕೊಳ್ಬೇಕು ಅಂತ ನೀವು ಹೆಜ್ಜೆಯನ್ನು ಇಟ್ಟ್ರಿ. ಇದಕ್ಕೆ ಒಂದು ಕಾರಣ ಬೇಕಲ್ವಾ? ಕಷ್ಟ ಅಂದರೆ ಏನು ಅಂತ ಗೊತ್ತಾಗಬೇಕಾದ್ರೆ ನಮಗೆ ಕಷ್ಟ ಇರಬೇಕು. ನಿಮ್ಮ ಹಾದಿ ಹೇಗಿತ್ತು?
0: ಮೇಡಮ್, ಒಂದು ತಂದೆ ತಾಯಿನ ಬಿಟ್ಟು ಈ ಊರಿಂದ ಇನ್ನೊಂದು ಊರಿಗೆ ಹೋಗೋದು ಸ್ವಲ್ಪ ಕಷ್ಟದ ವಿಚಾರ. ಯಾಕಂದ್ರೆ ಚಿಕ್ಕದ್ರಿಂದ ಇಲ್ಲಿವರೆಗೆ ನಮ್ಮನ್ನ ಅವ್ರು ನೋಡ್ಕೊಂಡಿದ್ದಾರೆ, ಇನ್ ಮುಂದೆ ಅವ್ರನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮದು. ಅದು ಅಲ್ಲದೆ ಇನ್ನೊಂದು, ನಾನು ಕಾಲೇಜ್ ದಿನಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ NSS ಅಲ್ಲಿ ಬಹಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದವನು. ಹಾಗಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನೋದು ನನಗೆ ಈ ಸಮಾಜ ಸೇವೆ ಅಥವಾ ನಾನು ಇಲ್ಲೇ ಇದ್ದು ನಮ್ಮ ಜನರಿಗಾಗಿ ಕೆಲಸ ಮಾಡ್ಬೇಕನ್ನೋದಕ್ಕೆ ಪ್ರೇರಣೆ. ತುಂಬಾ ದೊಡ್ಡ ಪ್ರೇರಣೆ ಅಂದ್ರೆ ರಾಷ್ಟ್ರೀಯ ಸೇವಾ ಯೋಜನೆ. ಕಾಲೇಜ್ ದಿನಗಳಲ್ಲಿ ನಾನು ಬಹಳಷ್ಟು ಶಿಬಿರಗಳಿಗೆ ಹೋಗಿ ಬರ್ತಾ ಇದ್ದೆ. ಈ ರಾಷ್ಟ್ರೀಯ ಸೇವಾ ಯೋಜನೆಯೇ ಮುಂದೆ ನಾನೀಗ ಆಶ್ರಮಗಳಿಗೆ ವಿಸಿಟ್ ಮಾಡ್ತೀನಿ, ಆಶ್ರಮದಲ್ಲಿದ್ದವರ ಕಷ್ಟ ಅದಿದು ಕೇಳ್ತೀನಿ, ಆಲಿಸ್ತೀನಿ. ಹೌದು, ಅಲ್ಲಿ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ.
1: ಒಂದು ಸಣ್ಣ ಅನುಭವವನ್ನ ವಿವರಿಸಬಹುದಾ ಸಂಕ್ಷಿಪ್ತವಾಗಿ? ಆಶ್ರಮ ಅಂದಾಗ್ಲೇನೆ ಸ್ವಲ್ಪ ಸೀರಿಯಸ್ ಆಗುತ್ತೆ ಮನಸ್ಸು.
0: ಹೌದು,
1: ಹಿರಿಯ ನಾಗರಿಕರು ಇರುವಂತಹ ಅಥವಾ ಪುಟ್ಟ ಮಕ್ಕಳು ಇರುವಂತ ಆಶ್ರಮಗಳು ಕೂಡ ಇದಾವೆ.
0: ಹೌದು,
1: ನೀವು ಹಿರಿಯ ನಾಗರಿಕರ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದಾ?
0: ಏನು? ಹೌದು, ಮಡಿಕೇರಿಯಲ್ಲಿ ಶ್ರೀಶಕ್ತಿ ಹಿರಿಯ ನಾಗರಿಕರ ವಸತಿ ನಿಲಯ ಅಂತ ಒಂದು ಆಶ್ರಮ ಇದೆ ಮೇಡಮ್, ಹಾಗೂ ತನಲ್ ಅಂತ ಇನ್ನೊಂದು ಇದೆ. ಸೊ 2 ಆಶ್ರಮಗಳಿಗೂ ತಿಂಗಳಿಗೆ 2 ಸರ್ತಿ ಅಥವಾ 3 ಸರ್ತಿ ವಿಸಿಟ್ ಮಾಡ್ತೇವೆ. ಈ ಆಶ್ರಮಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾರಿಗೆ ತಮ್ಮ ಹೆತ್ತವ್ರನ್ನ ನೋಡ್ಕೊಳ್ಳಿಕ್ಕೆ ಆಗಲ್ಲ ಅಂತವ್ರು ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಈ ಯಾವಾಗ ಹೊರಗಡೆ ಹಾಕ್ತಾರೆ ಅವ್ರಿಗೆ ಡಿಪ್ರೆಸ್ ಆಗ್ಬಿಡ್ತಾರೆ ಅವರು. ಸೊ ನಾನೇ ಹೇಗೆ ಬದುಕಲಿ ಮುಂದೆ ಹೇಗೆ ಅಂತ, ಹಾಗಾಗಿ ಮಾನಸಿಕವಾಗಿ ಒಂದಷ್ಟು ಅವರು ಕುಗ್ಗಿ ಹೋಗ್ತಾರೆ. ಕುಗ್ಗಿ ಹೋದಾಗ ಬೀದಿಗೆ ಬರ್ತಾರೆ. ಬೀದಿಯಲ್ಲಿ ಅವರಿಗೆ ಎಲ್ಲೆಂದ್ರಲ್ಲಿ ಅವರು ಭಿಕ್ಷಾಟನೆ ಮಾಡಲೇಬೇಕಾಗುತ್ತೆ, ಅವರಿಗೆ ಭಿಕ್ಷಾಟನೆ ಅನ್ನೋದು ಅನಿವಾರ್ಯವಾಗಿ ಇರುತ್ತೆ. ಸೊ ಹಾಗಾಗಿ ಹೊರಗಡೆ ಬಂದಾಗ ಮಾನಸಿಕವಾಗಿ ನೊಂದಿರೋದ್ರಿಂದ ತಮ್ಮ ಮೇಲಿನ ಕಾಳಜಿ ತಾವು ಕಳ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಜನ ಅವ್ರನ್ನ ಈ ಪದಗಳನ್ನ ಬಳಕೆ ಮಾಡಬಾರ್ದು. ಹೌದು, ಹುಚ್ಚ ಅಂತ ಕನ್ವರ್ಟ್ ಮಾಡ್ತಾರೆ ಜನರು ಅವ್ರು ಮಾನಸಿಕವಾಗಿ. ಹೌದು, ಆ ಪದಗಳಿಂದ ಅವ್ರು ಕರೀತಾರೆ.
1: ಆದ್ರೆ ಅವರು ನಿಜವಾಗಿ ಹುಚ್ಚರಲ್ಲ.
0: ಅಲ್ಲ, ತಮ್ಮ ಮನೆಯ ವಾತಾವರಣದಿಂದ, ಮನೆಯಿಂದ ತಾವು ಹೊರಗೆ ಎಸೆಯಲ್ಪಟ್ಟ ಕಾರಣದಿಂದ ಅವರು ನೊಂದು ಆ ಪರಿಸ್ಥಿತಿಗೆ ತಲುಪಿರ್ತಾರೆ. ಅಂತವ್ರಿಗೆ ಬೇರೆ ಆಪ್ಷನ್ ಇಲ್ಲದಿದ್ದಾಗ ಈ ತರ ಸಮಾಜದಲ್ಲಿ ಯಾರಾದ್ರೂ ಅವ್ರನ್ನ ಗುರುತಿಸಿ ಅವ್ರನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸ್ತಾರೆ. ಹಾಗೆ ಬಹಳಷ್ಟು ಸಂಘ ಸಂಸ್ಥೆಗಳ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ.
1: ತಾನು ಬಾಳಿ ಬದುಕಿದ ಮನೆಯಿಂದ,
0: ಹೌದು,
1: ತಾನು ಹೆತ್ತ ಮಕ್ಕಳಿಂದ ಆಚೆ ಬಂದಾಗ, ಅಂದ್ರೆ ಬಲವಂತವಾಗಿ ಹೊರಗೆ ಹಾಕಿದಾಗ ಮಾನಸಿಕವಾಗಿ ಕುಕ್ಕಿ ಹೋಗ್ತಾರೆ ಹಿರಿಯರು. ವಯಸ್ಸು ಕೂಡ ಆಗಿರುತ್ತೆ, ಹಿರಿಯ ವಯಸ್ಕರು ಅಂತ ಹೇಳ್ಬೋದು, ಹಿರಿಯ ವಯಸ್ಸಿನವರು ಅವರು. ಅವರ ಮಾನಸಿಕ ವೇದನೆಯ ಜೊತೆಗೆ ಅವರ ಹಸಿವು ಕೂಡ ಕಾಟವನ್ನ ಕೊಡುತ್ತೆ.
0: ಹೌದು ಹೌದು, ಇದರಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನಂದ್ರೆ ಮೇಡಮ್, ಅವರ ಪ್ರತಿಯೊಂದು ಆಸ್ತಿಗಳನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡು ಬಳಿಕ ಹೊರಗಡೆ
1: ಆಸ್ತಿ ಇರೋ ತನಕ ನೋಡ್ಕೊಳ್ತಾರೆ.
0: ಹೌದು ಹೌದು, ಬಳಿಕ ಇವ್ರನ್ನ ಮನೆಯಿಂದ ಹೊರಗಡೆ
1: ಆ ಸಂಗತಿಯನ್ನ ಅವರು ವ್ಯಕ್ತಪಡಿಸಿದ್ದಾರೆ.
0: ಹೌದು ಹೌದು, ಖಂಡಿತ.
1: ಯುವಕನಾಗಿ ನಿಮ್ಗೆ ಏನ್ ಅನ್ನಿಸ್ತು ಅವಾಗ? ಯಾಕೆಂದ್ರೆ ನೀವು ವಯಸ್ಸಿನಲ್ಲಿ ತುಂಬಾ ಚಿಕ್ಕವರಿದ್ದೀರಿ, ಅವರ ಮೊಮ್ಮಕ್ಕಳ ವಯಸ್ಸು ನಿಮ್ಗೆ.
0: ಖಂಡಿತ,
1: ನಿಮ್ಗೆ ಏನ್ ಅನ್ನಿಸ್ತು ಆ ಸಂದರ್ಭದಲ್ಲಿ?
0: ಇವಾಗ ಕೂಡ ನಾನು ಆಶ್ರಮಕ್ಕೆ ಹೋದಾಗ ಅಮ್ಮ ನಮಸ್ತೆ, ಎಲ್ರಿಗೂ ನಮಸ್ತೆ ಅಂತ ಒಂದು ವಿಶ್ ಮಾಡಿದಾಗ ಮಗನೇ ಅಂತ ಕರೀತಾರೆ ಮೇಡಮ್. ಆ ಫೀಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರು ಪಟ್ಟಿರೋ ಕಷ್ಟನ ಅವ್ರು ಯಾರಿಗೂ ಹಂಚ್ಕೊಳಕ್ ಆಗಲ್ಲ.

0: ಅಲ್ಲಿನ ವ್ಯವಸ್ಥಾಪಕರು ಅವ್ರ ಜೊತೆ
1: ಮಾತಾಡ್ತಾರೆ ಈ ರೀತಿ ಅಂತ ಹೇಳಬಹುದು.
0: ಹೌದು ಹೌದು.
1: ಆದ್ರೆ ಅವರ ಅಂತರಂಗದಲ್ಲಿ ಬೇರೆಯ ಒಂದು ನೋವಿನ ಕೊಠಡಿ ಇದೆ ಅಂತ ಹೇಳ್ಬೋದು.
0: ಖಂಡಿತ ಖಂಡಿತ, ಬಹಳಷ್ಟು ನೋವು ಇರುತ್ತೆ, ಅದನ್ನ ಅವ್ರಿಗೆ ಯಾರ ಜೊತೆನೂ ಹಂಚ್ಕೊಳ್ಳಕಾಗದೆ ಇರುವಂತ ಪರಿಸ್ಥಿತಿ
1: ಒಂದ್ ಕಡೆ ಇಟ್ಟಿರ್ತಾರೆ ಅಂತ ಹೇಳ್ಬೋದು.
0: ಹೌದು, ಈ ರೀತಿ ಅವ್ರನ್ನ ಕ್ಲೋಸ್ ಆಗಿ ಮಾತಾಡಿಸ್ಲಿಕ್ಕೆ ಹೋದಾಗ ಅವರು ಅದನ್ನ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ತಾರೆ ಈ ತರ
1: ಹೆಚ್ಚಾದಾಗ.
0: ಹೌದು,
1: ಅವರು ವ್ಯಕ್ತಪಡಿಸ್ತಾರೆ.
0: ಖಂಡಿತ.
1: ಹಾಗಾಗಿ ನಿಮಗೆ ಸಮಾಜ ಸೇವೆಯತ್ತ ಮತ್ತಷ್ಟು ಸೇವೆಯನ್ನ ಮಾಡಬೇಕು, ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತ ಪ್ರೇರಣೆ ನೀಡ್ತು ಅಂತ ಹೇಳಬಹುದು. ಇಂದಿನ ಯುವ ಸಮೂಹ ಯಾವ ರೀತಿ ಯೋಚನೆ ಮಾಡುತ್ತೆ ಸಮಾಜದ ಬಗ್ಗೆ ಅಂತ ಗೊತ್ತಾ?
0: ಸಮಾಜದ ಬಗ್ಗೆ ಯಾವ ರೀತಿ ಯೋಚನೆ ಅನ್ನೋದಕ್ಕಿಂತ ತಮ್ಮನ್ನ ತಾವು ಹೇಗೆ, ಇವಾಗ ಪ್ರೆಸೆಂಟ್ ಬಹಳಷ್ಟು ಸ್ಪರ್ಧಾತ್ಮಕ ಜಗತ್ತಾಗಿರೋದ್ರಿಂದ ಅವ್ರಿಗೆ ಅವರನ್ನ ನೋಡ್ಕೊಳ್ಳೋದೇ ಕಷ್ಟ ಆಗಿದೆ ಮೇಡಮ್. ಅಂತ ಸಂದರ್ಭದಲ್ಲಿ ಈ ವಯಸ್ಸಾದವ್ರನ್ನ ಕೇರ್ ಮಾಡೋದು ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹಾಗಾಗಿ ತಮ್ಮನ್ನ ಯಾರು ನೋಡ್ಕೊಂಡಿದ್ದಾರೆ,
1: ಪ್ರತಿಯೊಬ್ಬರಿಗೂ ಎದುರಾಗುತ್ತೆ ಅಂತೀರಾ? ತಮ್ಮನ್ನ ತಾವು ನೋಡ್ಕೊಳ್ಳೋದು ಅಸಾಧ್ಯ ಅನ್ನೋ ಪರಿಸ್ಥಿತಿಗೆ ತಲುಪಿದ್ದಾರೆ ಅಂತ ಹೇಳ್ತೀರಾ ಯುವಕರು?
0: ಅಂದ್ರೆ ಮೇಡಮ್, ಈಗ ಉದ್ಯೋಗ ಬಹಳಷ್ಟು ಕಡಿಮೆ ಆಗಿದೆ, ಎಲ್ಲ ಯಾಂತ್ರೀಕೃತ ವ್ಯವಸ್ಥೆಗಳಾಗಿರೋದ್ರಿಂದ ಉದ್ಯೋಗ ಬಹಳಷ್ಟು ಕಷ್ಟ ಯುವಕರಿಗೆ.
1: ಸಂಪಾದನೆ ಇಲ್ಲ.
0: ಹೌದು, ಪದವಿ ಮಾಡಿ ಅಥವಾ ಉನ್ನತ ವ್ಯಾಸಂಗ ಮಾಡಿ ಹೊರಗೆ ಹೋಗುವವರ ಸಂಖ್ಯೆ ಬಹಳಷ್ಟು ಇದೆ, ತುಂಬಾ ಜಾಸ್ತಿ ಆಗಿದೆ. ಆದ್ರೆ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಉದ್ಯೋಗ ಯಾವಾಗ ಸಿಗಲ್ಲ ಅವ್ರಿಗೆ ಅವ್ರನ್ನ ನೋಡ್ಕೊಳ್ಳುವಂತದ್ದೇ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಈ ಸಮಸ್ಯೆಗಳೆಲ್ಲ ಆಗ್ತಾ ಇದೆ ಅಂತ. ಸರ್ಕಾರ ಈ ನಿಟ್ಟಿನಲ್ಲಿ ಯುವಕರಿಗೆ ಉದ್ಯೋಗವನ್ನ ಜಾಸ್ತಿ ಸೃಷ್ಟಿ ಮಾಡುವಲ್ಲಿ,
1: ಅಂದ್ರೆ ನಿರುದ್ಯೋಗ ಸಮಸ್ಯೆಯಿಂದ ಇವೆಲ್ಲ ಬೇರೆ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ ಅಂತ ಹೇಳಬಹುದು. ಒಂದು ಸಂಕ್ಷಿಪ್ತವಾಗಿ ನೀವು ಒಂದು ಗಂಭೀರವಾದ ಸಂಗತಿಯನ್ನ ನೀವು ಆಕಾಶವಾಣಿಯ ಮುಖಾಂತರ ಇತರ ಸ್ನೇಹಿತರಿಗೆ ಸಮಾಜಕ್ಕೆ ನೀವು ಹಂಚಿಕೊಂಡಿದ್ದೀರಿ. ಇನ್ನು ಬರವಣಿಗೆಯನ್ನ ಈಗಲೂ ಕೂಡ ನೀವು ಮುಂದುವರಿಸಿದ್ದೀರಾ?
0: ಹೌದು ಮೇಡಮ್.
1: ಮುಂದಿನ ಬರವಣಿಗೆಯ ಹಾದಿ ಏನು?
0: ಮುಂದಿನ ಬರವಣಿಗೆ ಅಂದ್ರೆ ಒಂದು ಕಾದಂಬರಿಯ ಕೆಲಸಗಳನ್ನ ಮಾಡ್ತಾ ಇದ್ದೀನಿ, ಅದರ ಇನ್ನು ಟೈಟಲ್ ಇನ್ನು ಫೈನಲ್ ಆಗಿಲ್ಲ, ಪೂರ್ಣ ಆಗಿಲ್ಲ.
1: ಹೌದು, ಶೀರ್ಷಿಕೆ.
0: ಹೌದು ಹೌದು, ಅದ್ ಯಾವ್ದು ಕಂಪ್ಲೀಟ್ ಆಗ್ಲಿಲ್ಲ. ಸೊ ಅದರ ಕೆಲಸಗಳು ನಡೀತಾ ಇದೆ.
1: ಆರ್ ತಿಂಗಳ ಕಥಾವಸ್ತು.
0: ಕಥಾವಸ್ತು ಒಂದು ಫ್ಯಾಮಿಲಿ ಮೇಡಮ್. ಈಗಿನ ಜನರೇಷನ್ದು ಆ ಫ್ಯಾಮಿಲಿ ಹೇಗೆ ತನ್ನ ಸಂಸಾರವನ್ನ ನಿಭಾಯಿಸುತ್ತೆ,
1: ಗುಟ್ಟು ಬಿಟ್ಕೊಡ್ಬಹುದ ಚಂದನ್ನ?
0: ಹಾಗಂತ ಏನಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದುಕು ಕಷ್ಟ ಆಗುತ್ತೆ, ಹಿಂದೆ ಹೇಗಿದೆ, ಈ ಹಿಂದೆ ಹೇಗಿತ್ತು,
1: ಎಚ್ಚರಿಕೆ.
0: ಹೌದು, ಮುಂದೆ ಹೇಗೆ ಆಗ್ಬಹುದು, ಅದಕ್ಕೆ ಇವಾಗ್ಲೇ ಹೇಗೆ ನಾವು
1: ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ದೀರಿ, ನಿಮಗೆ ಶುಭವಾಗ್ಲಿ.
0: ಥ್ಯಾಂಕ್ ಯು.
1: ಇನ್ನು ಪ್ರಶಸ್ತಿ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು?
0: ಮೇಡಮ್, ಪ್ರಶಸ್ತಿ ಬಂದಾಗ ನಾನು ಈ ಪ್ರಶಸ್ತಿಗೆ ಅರ್ಹನೋ ಅಲ್ವೋ ಅನ್ನೋ ಕನ್ಫ್ಯೂಷನ್ಸ್ ನನಗಿತ್ತು.
1: ಭಾವನೆ ಹುಟ್ಟಿತು.
0: ಖಂಡಿತ.
1: ಯಾರು ಹೇಳಿದ್ದು, ಯಾವಾಗ ಹೇಳಿದ್ರು?
0: ಕಾರ್ಯಕ್ರಮಕ್ಕೆ ಒಂದು 15 ದಿನಗಳ ಮುಂಚೆ ವಿಷಯ ಗೊತ್ತಾಯ್ತು, ಈ ರೀತಿ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದೆ ಅಂತ. ಪ್ರಶಸ್ತಿಗೆ ಆಯ್ಕೆ ಆಗಿದ್ದ ವಿಚಾರ ನನಗೆ ಗೊತ್ತಾದ ಮರುದಿನ ನನ್ನ ಸ್ನೇಹಿತರು ಯಾರೋ ಒಬ್ರು ನನ್ನ ಕುರಿತ ಒಂದು ಆರ್ಟಿಕಲ್ ಬರೆದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಯ್ತು. ವೈರಲ್ ಆದ ಕೂಡಲೇ ಎಲ್ಲಾ ಕಡೆಯಿಂದ ನನಗೆ ಪ್ರಶಂಸೆಗಳು ಬರ್ಲಿಕ್ಕೆ ಶುರು ಆಯ್ತು. ನಾನು ಅನ್ಕೊಂಡೆ, ನಾನು ಈ ಪ್ರಶಸ್ತಿಗೆ ಅರ್ಹನೋ ಅಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಜನ ನನ್ನ ಗುರುತಿಸ್ತಾ ಇದ್ದಾರೆ ಅನ್ನೋದು ಖುಷಿ ಅನ್ನಿಸ್ತು.
1: ಅಂದ್ರೆ ಜನರು ನಿಮ್ಮ ಭಾವನೆಗಳನ್ನ ಸ್ಪಂದಿಸಿ ಗೌರವಿಸಿದ್ದಾರೆ.
0: ಖಂಡಿತ.
1: ಆದ್ರೆ ನಿಮಗೆ ಇದೊಂದು ಸಣ್ಣ ಸಾಧನೆ ಅಂತ ಅನ್ನಿಸಿದೆ. ಯಾಕೆ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಚಿಂತನೆಗಳು ನಿಮ್ಮಲ್ಲಿ ಹುಟ್ಟಿದೆ, ಚಿಗುರು ಒಡೆದಿದೆ. ಚಿಗುರು ಒಡೆದಿರೋದ್ರಿಂದ ಅದು ಗಿಡವಾಗಿ ಮರವಾಗಿ ಮುಂದೆ ಅದು ಬೆಳೀಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನೀವು ನಿಮ್ಮ ಸಂಪೂರ್ಣ ಖುಷಿಯನ್ನ ವ್ಯಕ್ತಪಡಿಸಿಲ್ಲ ಅಂತ ಹೇಳ್ಬೋದು.
0: ಸಮಾಜಕ್ಕಾಗಿ ಇನ್ನಷ್ಟು ಕೆಲಸ ಮಾಡೋದಿದೆ ಮೇಡಮ್, ಅದು ಸಮಾಜ ಸೇವೆ ಅಂತ ನಾನು ಹೇಳ್ಕೊಳ್ಳಲ್ಲ.
1: ಒಂದು ದಿನದ ಬದುಕಲ್ಲ, ನಡೀತಾ ಇರಬೇಕು ಅನ್ನೋದು ನಿಮ್ಮ ನಿಲುವು.
0: ಹೌದು, ಅಂದ್ರೆ ನಾನು ಅದನ್ನ ಸಮಾಜ ಸೇವೆ ಅಂತ ಹೇಳಲ್ಲ, ಅದು ನಮ್ಮ ಜವಾಬ್ದಾರಿ, ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಸಾರ್ವಜನಿಕವಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಸ್ಪಂದಿಸುವಂತದ್ದು ನಾಗರಿಕರ ಕರ್ತವ್ಯ.
1: ನೀವೇ ಬರೆದಂತಹ ಬರವಣಿಗೆಗಳಲ್ಲಿ
0: ಹೌದು
1: ಯಾವುದು ಹೆಚ್ಚು ನಿಮಗೆ ಆಕರ್ಷಣೆ ಆಯ್ತು, ಇದನ್ನ ನಾನ್ ಬರದ್ನ ಅಂತ?
0: ಆಕರ್ಷಣೆ ಅನ್ನೋದಕ್ಕಿಂತ ಕೆಲವೊಂದು ವರದಿಗಳು ಬರೆದಾಗ ಮೇಡಮ್, ಅದಕ್ಕೆ ರೆಸ್ಪಾನ್ಸ್ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಅದನ್ನ ಸರಿಪಡಿಸುವಂತ ಕೆಲಸಗಳಾಗಿದೆ, ಅದು ನನಗೆ ಖುಷಿ ತರಿಸುತ್ತೆ.
1: ಯಾವ ಸುದ್ದಿ ಅಂತ ಹೇಳ್ಬೋದಾ?
0: ಈಗ ಮಡಿಕೇರಿಯಲ್ಲಿ ಚೌಕಿ ಸರ್ಕಲ್ ಇದೆ ಮೇಡಮ್, ಆ ಚೌಕಿ ಸರ್ಕಲ್ ಅಲ್ಲಿ ಸಂಚಾರಿ ಪೊಲೀಸರಿಗೆ ಒಂದು ನಿಲ್ಲಿಕ್ಕೆ ಅಂತ ಒಂದು ಪ್ಲೇಸ್ ಇರಲಿಲ್ಲ, ಹಾಗಾಗಿ ಅದನ್ನ ವರದಿ ಮಾಡಿದ್ದೆ. ಅದಾದ ಒಂದು 15 ದಿನಗಳಲ್ಲಿ ಸಂಚಾರಿ ಪೊಲೀಸರಿಗೆ ಅಂತ ಒಂದು ಪೋಸ್ಟ್ ಮಾಡಿದ್ರು, ಅದೊಂದು ಖುಷಿ.
1: ಶ್ರಮಕ್ಕೆ ತಕ್ಕ ಫಲ.
0: ಖಂಡಿತ ಮೇಡಮ್.
1: ಯುವ ಮನಸ್ಸಿನಲ್ಲಿ ಮೂಡಿದಂತಹ ಒಂದು ಕಾಳಜಿ, ಅದನ್ನ ಗೌರವಿಸಿದಾಗ ನಿಮಗೆ ನಿಜವಾಗಿಯೂ ಕೂಡ ಖುಷಿಯಾಗಿರುತ್ತೆ.
0: ಹೌದು
1: ಅಲ್ವಾ? ಇಂತಹ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನ ನೀವು ಮಾಡಿ ಅಂತ ನಮ್ಮ ಶ್ರೋತೃ ಬಳಗ ಖಂಡಿತವಾಗ್ಲೂ ಶುಭ.

0: ಭಾವವನ್ನ ವ್ಯಕ್ತಪಡಿಸುತ್ತೆ. ಹಿಂದಿನ ದಿನಗಳಲ್ಲಿ ಒಲವು ಅನ್ನೋದು ಒಂದು ರೂಪ ಇತ್ತು.
1: ಹೌದು,
0: ಇತ್ತೀಚೆಗೆ ಈಗ ಮತ್ತೊಂದು ಮಗದೊಂದು ರೂಪಗಳನ್ನು ಪಡ್ಕೊಳ್ತಾ ಇದೆ. ಈ ಒಂದು ಸೂಕ್ಷ್ಮ ಸಂಗತಿಯನ್ನ ಯುವ ಮನಸ್ಸು ಹೇಗೆ ಸ್ಪಂದಿಸುತ್ತೆ, ಹೇಗೆ ಅದನ್ನ ಪರಿಭಾಷಿಸುತ್ತೆ?
1: ಒಲವು ಅಂದಾಗ ಪ್ರಸ್ತುತ ಈ ಇಂದಿನ ಯುವಜನತೆ ಏನ್ ಮಾಡಿದ್ದಾರೆ, ಪ್ರೀತಿ ಪ್ರೇಮ ಅಂದ್ರೆ ತಾನು ತನ್ನ ಗರ್ಲ್ಫ್ರೆಂಡ್ ಇಷ್ಟಕ್ಕೆ ಸೀಮಿತಗೊಳಿಸಿದ್ದಾರೆ. ಹಳೆಯ ಕಾಲದಲ್ಲಿ ಅಮ್ಮ ಅಪ್ಪ ಬಂಧು ಬಳಗ ಇವೆಲ್ಲವನ್ನ ಸೇರಿಸಿಬಿಟ್ಟು

0: ಅದು ಒಲವು.
1: ಮತ್ತೆ ಹೇಗೆ ಹಿಂದಿನ ಕಾಲಕ್ಕೆ ತೆಗೆದುಕೊಂಡು ಹೋಗೋದು? ಇಂದಿನ ಯುವ ಸಮೂಹಕ್ಕೆ ಅಂದಿನ ಒಲವನ್ನು ಪರಿಚಯ ಮಾಡೋದ್ರ ಬಗ್ಗೆ ನಿಮ್ಮ ಒಲವು ಹೇಗೆ?
0: ನಗರೀಕರಣ ಹೆಚ್ಚಾದ ಹಾಗೆ ಯುವಜನತೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಿಂದ ನಗರಕ್ಕೆ ಉದ್ಯೋಗವನ್ನು ಅರಸಿ ಹೋಗುವಂತವರ ಸಂಖ್ಯೆ ಜಾಸ್ತಿಯಾಗಿದೆ. ಹಾಗಾಗಿ ನಗರದಲ್ಲಿ ಪ್ರಸ್ತುತ ಲಿವ್ ಇನ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಬೆಂಗಳೂರಿನಂಥ ದೊಡ್ಡ ನಗರಗಳಲ್ಲಿ ಒಂದಷ್ಟು ಜನ ಸ್ನೇಹಿತರು ಒಟ್ಟುಗೂಡಿ ಒಂದೇ ರೂಮಲ್ಲಿ ಇರುವಂಥದ್ದು, ಅವರ ಉದ್ಯೋಗದ ಕಾರಣಕ್ಕಾಗಿ ಅವರ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಯಾಕಂದರೆ ಬೆಂಗಳೂರು ಸ್ವಲ್ಪ ಕಾಸ್ಟ್ಲಿ ಸಿಟಿ, ಹಾಗಾಗಿ ಆ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಅಂಥವರು ವಾಪಸ್ ಹಳ್ಳಿಗೆ ಬಂದು ಹಳ್ಳಿಯ ಬದುಕಿಗೆ ಅವ್ರನ್ನ ಅವರು ತೊಡಗಿಸಿಕೊಂಡಾಗ ಮತ್ತೆ ಆ ಒಲವು ಅನ್ನೋದು ಇಂದಿನ ಪರಿಸ್ಥಿತಿಯಿಂದ ಹಿಂದಿನ ಪರಿಸ್ಥಿತಿಗೆ ಹೋಗ್ಬೋದು ಅಂತ. ಮೇಡಮ್,
1: ನಿಮ್ಮ ಅಭಿಪ್ರಾಯದಲ್ಲಿ ಮರಳಿ ಹಳ್ಳಿಗೆ
0: ಹೌದು
1: ಹೇಳಬಹುದು.
0: ಹೌದು,
1: ಅದು ಕ್ರಮೇಣ ಆಗಲಿ ಅಂತ ನಾವೆಲ್ಲರೂ ಕೂಡ ಆಶಯವನ್ನ ವ್ಯಕ್ತಪಡಿಸೋಣ. ಈಗ ಯುವಕರ ಸಮಸ್ಯೆಗಳಲ್ಲಿ ಈ ಒಂದು ಮುಂಜಾಗ್ರತೆ ಇಲ್ಲದೆ ಯೋಚನೆ ಮಾಡದೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ ಸಮಾಜಕ್ಕೆ ಏನು ದುಷ್ಪರಿಣಾಮ ಬೀರುತ್ತೆ
0: ಅಂದ್ರೆ, ಮೇಡಮ್ ಯುವಕ ಜನತೆ ಹೇಗಿದ್ದಾರೆ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಅವರ ಜೀವನವನ್ನು ಅವರು ನೋಡ್ಕೋಬೇಕು ಅನ್ನುವಾಗ ಅವರಿಗೆ ಉದ್ಯೋಗ ಬಹಳಷ್ಟು ಇಂಪಾರ್ಟೆಂಟ್. ಹಾಗಾಗಿ ಅವರು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದಾಗ ಅಲ್ಲಿ ಅವರ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡು ಒಂದಷ್ಟು
1: ಅಂದ್ರೆ ಹಿರಿಯರ ಮಾರ್ಗದರ್ಶನವಿಲ್ಲದೆ
0: ಹೌದು
1: ಅವರು ನಡೆದುಕೊಳ್ತಾರೆ.
0: ಹೌದು ಹೌದು ಹೌದು.
1: ಇದರಿಂದ ದುಷ್ಪರಿಣಾಮಗಳು ಎದುರಾಗುವಂತದ್ದು ಏನಿರಬಹುದು, ನಿಮ್ಮ ಆಲೋಚನೆಯಲ್ಲಿ ಏನಿದೆ ಚಂದನ್?
0: ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಮೇಡಮ್ ಬದುಕಿಗೆ, ಅವರ ಜೀವನವನ್ನ ಅವರೇ ನಾಶ ಮಾಡಿಕೊಳ್ಳುವಂತ ಪರಿಸ್ಥಿತಿ.
1: ಹಾಗಾದ್ರೆ ಬದುಕು ಅಂದ್ರೆ ಏನು ನಿಮ್ಮ ಪ್ರಕಾರ?
0: ಎಲ್ಲರ ಜೊತೆ ಒಟ್ಟಾಗಿ ಇದ್ದು ಒಗ್ಗಟ್ಟಿನಲ್ಲಿ, ಅಂದ್ರೆ ಈ ಹಿಂದೆ ಇದ್ದಾಗೆ ಕೂಡು ಕುಟುಂಬ ವ್ಯವಸ್ಥೆ ಅದು ಬದುಕು.
1: ಈಗೆಲ್ಲ ಪ್ರತ್ಯೇಕ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಪ್ರಚಾರಕ್ಕೆ ಬಂದಿದೆ.
0: ಯಾಂತ್ರೀಕೃತ ಜೀವನ ಇವಾಗ, ಕೂಡು ಕುಟುಂಬ ಇದ್ದಾಗ ಅಲ್ಲಿ ಒಂದು ಪ್ರೀತಿ ಮಮತೆ ಅದೊಂದು
1: ಮನಸ್ಸಿನಲ್ಲಿ ಮೂಡಬೇಕಲ್ವಾ ಪ್ರೀತಿ? ಈಗ ಸಾಹಿತಿಗಳು ಬರೀತಾರೆ,
0: ಹೌದು,
1: ಹೂವು ತಾನಾಗೆ ಅರಳಬೇಕು,
0: ಹೌದು,
1: ಬಲವಂತವಾಗಿ ಅರಳಿಸೋದಿಕ್ಕೆ ಸಾಧ್ಯ ಇಲ್ಲ.
0: ಹೌದು,
1: ಪ್ರೀತಿನೂ ಕೂಡ ಹಾಗೆ ಅಂತ ಹಿರಿಯರು ಹೇಳಿದ್ದಾರೆ. ಸಾಹಿತ್ಯದಲ್ಲಿ ನಾವು ಓದಿದ್ದೇವೆ, ಗೀತೆಗಳಲ್ಲಿ ಕೇಳಿದ್ದೇವೆ, ಆನಂದಿಸಿದ್ದೇವೆ. ಆದ್ರೆ ನೈಜ ಬದುಕಿನಲ್ಲಿ ಆ ಒಂದು ವಾಸ್ತವ ಬರುತ್ತಾ, ಬರಬಹುದಾ?
0: ಪ್ರಯತ್ನ ಪಡಬೇಕು ಹಿರಿಯರು.
1: ಅಂದ್ರೆ ಕಳೆದು ಹೋದ ಕಾಲದಲ್ಲಿ ಏನು ಮಾಡಕ್ಕಾಗಲ್ಲ ಅಲ್ವಾ, ನಮ್ಮ ಕೈಯಲ್ಲಿಲ್ಲ. ಆದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಕುಟುಂಬಗಳಲ್ಲಿ ಕಿರಿಯರಿಗೆ ಕಲಿಸಬೇಕು ಅನ್ನೋದು ನಿಮ್ಮ ವಾದ?
0: ಹೌದು ಮೇಡಮ್, ಹೌದು,
1: ಕಿವಿ ಮಾತು.
0: ಹೌದು
1: ಅಲ್ವಾ, ಕಳೆದೋಗಿದ್ದು ಏನು ಮಾಡಕ್ಕಾಗಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಗಾದೆಗಳು ಕೂಡ ನಮಗೆ ಸಹಾಯವನ್ನ ಮಾಡುತ್ತವೆ ಅನ್ನೋದನ್ನ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಚಂದನ್, ನೀವು ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಹೇಳ್ತಾ ಹೋದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಲೋದಿಲ್ಲ. ನಿಮ್ಮ ಕನಸು ಏನು?
0: ನನ್ನಿಂದ ಸಮಾಜಕ್ಕೆ ಏನು ಸಹಾಯ ಆಗುತ್ತೆ ಅದನ್ನು ಮಾಡಿಕೊಂಡು ಹೋಗುವಂತದ್ದು ಮೇಡಮ್.
1: ಪ್ರತಿಯೊಬ್ಬರು ಚಿಂತನೆ ಮಾಡ್ಬೇಕಿದನ್ನು.
0: ಹೌದು
1: ಅಲ್ವಾ.
0: ಹೌದು,
1: ಅದರಲ್ಲಿ ನಿಮ್ಮ ಅಗಾಧವಾದಂತಹ ಆಸೆ ಒಂದಿರುತ್ತೆ,
0: ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವಂತದ್ದು. ಇದು ನನ್ನ ಬಹಳಷ್ಟು
1: ನಿರಾಶ್ರಿತ ಮಟ್ಟಕ್ಕೆ ತಂದಂತಹ ವ್ಯಕ್ತಿಗಳನ್ನ ಬದಲಾವಣೆ ಮಾಡುವ ಯತ್ನ ಯಾಕೆ ಇಲ್ಲ ನಿಮ್ಮಲ್ಲಿ?
0: ಜಾಗೃತಿ ಕಾರ್ಯಕ್ರಮಗಳನ್ನ ಸರ್ಕಾರದ ಮಟ್ಟದಲ್ಲಿ ಹಮ್ಮಿಕೊಳ್ಬೇಕು ಮೇಡಮ್. ಈಗ ನಾನೊಬ್ಬ ಹೋಗಿ ನಿಮ್ಮ ಮನೆಯವ್ರನ್ನ ಹೊರಗಡೆ ಹಾಕ್ಬೇಡಿ, ಅವ್ರ ಹಿರಿಯರು ಅಂತ ಹೇಳಿದ್ರೆ ಕೇಳೋರು ಕಡಿಮೆ. ಸರ್ಕಾರದ ಮಟ್ಟದಲ್ಲಿ ಈಗ ಹೊರಗಡೆ ಆಗ್ತಾರೆ ಅಂದ್ರೆ ಅವ್ರಿಗೆ ಶಿಕ್ಷೆ ಕೊಡುವಂತದ್ದಾಗ್ಲಿ, ಎಕ್ಸಾಂಪಲ್ ನನ್ನನ್ನೇ ತಗೊಳ್ತೀನಿ, ಇತರರನ್ನ ತಗೊಳ್ಳೋ ಬದಲು ನನ್ನ ತಂದೆಯನ್ನ ನಾನು ಹೊರಗಡೆ ಹಾಕಿದ್ರೆ ಸರ್ಕಾರದ ಮಟ್ಟದಲ್ಲಿ ನನಗೆ ಶಿಕ್ಷೆ ಆಗ್ಬೇಕು.
1: ಈಗಾಗಲೇ ಇದೆ ಕಾನೂನಿನಲ್ಲಿ ಆ ರೀತಿಯ ಶಿಕ್ಷೆಯ ಅವಕಾಶ ಇದೆ.
0: ಹೌದು,
1: ಆದರೂ ಕೂಡ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಒಂದು ಕುಟುಂಬದಲ್ಲಿ ಆ ರೀತಿಯ ಒಂದು ಬೆಳಕನ್ನ ಯಾಕೆ ಚೆಲ್ಲಬಾರದು ಅಂತ ನಿಮ್ಗನ್ಸಿದ್ಯಾ? ಯುವ ಸಮೂಹ
0: ತುಂಬಾ ಸತ್ಯ ಅನ್ಸುತ್ತೆ ಮೇಡಮ್,
1: ಕೊಡಗಿನಲ್ಲಿ ಅಂತಹ ಯುವಕರು ಇದ್ದೇ ಇದ್ದೀರಿ,
0: ಬಹಳಷ್ಟಿದ್ದಾರೆ. ಹೌದು,
1: ಎಲ್ಲರನ್ನು ಕೂಡಿಸಿ ಚಂದದ ಒಂದು ಕಾರ್ಯಕ್ರಮವನ್ನ ಯಾಕೆ ಮಾಡಬಾರದು ಹಾಗನ್ಸಿಲ್ವಾ ನಿಮಗೆ?
0: ಈ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಮೇಡಮ್. ನಾವು ಮಾತ್ರ ಅಲ್ಲ, ಒಂದಷ್ಟು ಸಂಘಟನೆಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೂ ನಮ್ಮ ಇಲ್ಲಿನ ಸ್ಥಳೀಯ ನ್ಯಾಯಾಧೀಶರು ಅಂತ ಆಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿಗೆ ಸಾರ್ವಜನಿಕರನ್ನ ಆಹ್ವಾನಿಸಿ ಅವ್ರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಚಿಕ್ಕ ಮಟ್ಟದಲ್ಲಿ ನಡೀತಾ ಇದೆ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ನಡಿಬೇಕು.
1: ಸ್ವಾಮಿ ವಿವೇಕಾನಂದರು ಹೇಳಿರುವಂತಹದ್ದು ಯುವ ಶಕ್ತಿ ಅಂತ ಅಂದ್ರೇನೆ ಗಟ್ಟಿಯಾದಂತಹ ಒಂದು ಶಕ್ತಿ.
0: ಹೌದು,
1: ಆ ಒಂದು ಶಕ್ತಿಯನ್ನ ಬಳಸಿ ನಮ್ಮ ಸಮಾಜವನ್ನ ಒಂದು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಬಹುದು ಅನ್ನುವ

0: ಅಂತಹ ಒಂದು ನಿರ್ಧಾರಕ್ಕೆ ಬಂದು ಅವರು ತಮ್ಮ ವಾಕ್ಯಗಳಲ್ಲಿ ನಿರಂತರವಾಗಿ ಯುವಶಕ್ತಿಯನ್ನ ಕೊಂಡಾಡಿದ್ದಾರೆ, ಶ್ಲಾಘಿಸಿದ್ದಾರೆ. ಇಂದಿಗೂ ಕೂಡ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಲ್ಲಿ ಸ್ವಾಮಿ ವಿವೇಕಾನಂದರ ಯುವಶಕ್ತಿಯ ಕುರಿತಾಗಿ ಒಂದು ಸಣ್ಣ ವಾಕ್ಯವೂ ಕೂಡ ಬಳಕೆಯಲ್ಲಿ ಇರುತ್ತೆ ಅಂತ
1: ಹೇಳ್ಬೋದು.
0: ಇಷ್ಟೆಲ್ಲ ಸಮಾಜ ಸೇವೆಯ ಒಂದು ಕನಸನ್ನು ಇಟ್ಕೊಂಡಿದ್ದೀರಿ, ಮತ್ತೆ ನೀವು ಸಮಾಜ ಮುಖಿಯಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಿ. ಸರ್ಕಾರಿ ಉದ್ಯೋಗ ಅಥವಾ ಉದ್ಯೋಗ ಅನ್ನೋದು ನನಗೆ ಬೇಡ, ನಾನು ಹೊಂದಿರುವ ಶಕ್ತಿಯಲ್ಲಿ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಅಂತ ಕೂಡ ಹೇಳ್ಬೋದು.
1: ಖಂಡಿತ,
0: ನಮ್ಮಲ್ಲಿನ ಕೌಶಲ್ಯವನ್ನ ಬಳಸಿಕೊಂಡು ನಾವು ಸದೃಢ ಸಮಾಜವನ್ನ ಕಟ್ಟೋದಿಕ್ಕೆ ಅಂತ ನಾನು ನಿಂತಿದ್ದೀನಿ ಅಂತ ನೀವು ಹೇಳಿದ್ರಿ ಅಲ್ವಾ. ಗುರುತಿಸುವುದು ಕೂಡ ಸಮಾಜದ ಜವಾಬ್ದಾರಿ ಆಗಬೇಕು ಅನ್ನೋದು ನಿಮ್ಮ ನಿಲುವು.
1: ಹೌದು, ಯಾವಾಗ ಅವ್ರನ್ನ ಗುರುತಿಸ್ತಾರೆ ಅವ್ರು ಇನ್ನಷ್ಟು ಕೆಲಸಗಳನ್ನ ಮಾಡಕ್ ಶುರು ಮಾಡ್ತಾರೆ, ಹಾಗೂ ಅದು ಅವರ ಕೆಲಸಗಳು ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗುತ್ತೆ, ಅವರು ಕೂಡ ಮತ್ತೆ ಅದನ್ನ ಶುರು ಮಾಡುವಂತ.
0: ಒಳ್ಳೇದು ಚಂದನ್, ಇಷ್ಟು ಹೊತ್ತು ನಮ್ಮ ಯುವವಾಣಿ ಸಾಹಿತ್ಯ ಲಹರಿಯಲ್ಲಿ ಬಂದು ವಾಸ್ತವ ಸಂಗತಿಗಳ ಬಗ್ಗೆ ನಿಮ್ಮ ನಿಲುವು ಏನು, ನಿಮ್ಮ ಕನಸು ಏನು, ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಭವಿಷ್ಯದ ಕನಸು ಏನು, ಎಲ್ಲವನ್ನ ಹೇಳ್ಕೊಂಡಿದ್ದೀರಿ. ಧನ್ಯವಾದಗಳು.
1: ಧನ್ಯವಾದಗಳು.
2: ಸ್ನೇಹಿತರೆ, ಇದುವರೆಗೆ ಮಡಿಕೇರಿ ಗಾಳಿಬೀಡಿನ ಯುವ ಪ್ರತಿಭೆ ಚಂದನ್ ನಂದರಬೆಟ್ಟು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.
0: ಯುವವಾಣಿ ಪ್ರಸಾರವಾಯಿತು.
2: ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಕೇಳುಗರೇ ಗಮನಿಸಿ, ನಾಳೆ ರಾತ್ರಿ 8 ಗಂಟೆಗೆ ಕಾವ್ಯಯಾನ ಸಂಚಿಕೆ 65, 8:30ಕ್ಕೆ ನತಾಲಿಯಾ ಅವರಿಂದ ಭಾಷಣ, ವಿಷಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹೆಲ್ತ್ ಕೇರ್ ಪ್ರೊಫೆಷನ್. ನಾಳೆ ರಾತ್ರಿ 9:30ಕ್ಕೆ ರಾಷ್ಟ್ರೀಯ ನಾಟಕ ಬೆಂಗಳೂರು ಕೇಂದ್ರದಿಂದ. ರಾತ್ರಿ 10 ಗಂಟೆಗೆ ರವಿ ವಾಸಿರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿ ಮಂಗಳೂರು, ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಕೇಳುವಿರಿ.

0: ಡಾಕ್ಟರ್ ಆರ್ ಮಾಧುರಿ ದೇವಿ ಕಿ ಅಗಲಿ ಪ್ರಸ್ತುತಿ ಹೇ ರೀತಿ ಗೌಡರಾಗಮೇ ಸಂತ ತ್ಯಾಗರಾಜ ಕಿ ರಚನಾ ನನ್ನು ವಿಡಚಿ ಕದಲಕುರ ಜೋ ಕಿ ತ್ರಿಪುಟ ತಾಳ್ಮೆ ನಿಬದ್ಧ ಹೇ
1: ಶಿನೆಕ್ಸ್ ಪ್ರೆಸೆಂಟ್ಸ್ ಅ ಕಾಂಪೋಸಿಷನ್ ಆಫ್ ಸೇಂಟ್ ತ್ಯಾಗರಾಜ ಇನ್ ರೀತಿ ಗೌಳರಾಗಂ ತ್ರಿಪುಟ ತಾಳಂ.

0: ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಅಭಿ ತಕ ಡಾಕ್ಟರ್ ರಾಮವರಪು ಮಾಧುರಿ ದೇವಿ ಕಾ ಕರ್ನಾಟಕ ಶೈಲಿ ಮೇ ವೀಣಾ ವಾದನ್ ಸುನ್ ರಹೆ ಥೇ ಆಪ್ಕಿ ಸಂಗತ್ ಕರ್ ರಹೆ ಥೇ ಮೃದಂಗಂ ಪರ್ ಶ್ರೀ ಮಹಾದಾಸು ಏಡುಕೊಂಡಲು ಔರ್ ಘಟಂ ಪರ್ ಶ್ರೀ ಮಾವಡೂರು ಸೂರ್ಯಪ್ರಸಾದ್ ಇಸೀ ಕೆ ಸಾಥ್ ಆಜ್ ಕಾ ಸಂಗೀತ ಕಾ ಅಖಿಲ ಭಾರತೀಯ ಕಾರ್ಯಕ್ರಮ ಯಹಿ ಸಂಪನ್ನ ಹೋತಾ ಹೈ ಯಹ ಕಾರ್ಯಕ್ರಮ ಆಕಾಶವಾಣಿ ಕೆ ವಿಶಾಖಪಟ್ಟಣಂ ಕೇಂದ್ರ ಮೇ ಧ್ವನ್ಯಾಂಕಿತ ಕಿಯಾ ಗಯಾ
1: ವಿತ್ ದಿಸ್ ವಿ ಕಮ್ ಟು ದ ಎಂಡ್ ಆಫ್ ಟುನೈಟ್ಸ್ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್ wherein we brought you a veena recital in Carnatic style by Dr. Ramavarapu Madhuri Devi. She was accompanied by Sri Mahadasu Erukondalu on the mridangam and Sri Mavuduru Surya Prasad on the ghatam. This program was recorded earlier at the studios of Akashvani Vishakhapatnam.

ನಾಳೆ ಭಾನುವಾರ ಬೆಳಗ್ಗೆ 6:10 ವಂದನ, 6:30 ಭಾರತಿ ರಘು ಮೂಡುಬಿದ್ರೆ ಅವರಿಂದ ಚಿಂತನ ಕೇಳುವಿರಿ. 6:40 ಪ್ರಾಯೋಜಿತ ಕಾರ್ಯಕ್ರಮ. ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. 6:50 ರೈತರಿಗೆ ಸಲಹೆ. ಏಳು ಭಾವಗೀತೆಗಳು ವಿವಿಧ ಕಲಾವಿದರ ಧ್ವನಿಯಲ್ಲಿ. 7:45 ರಾಗರಂಜನಿ ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಿತ ವಾರದ ಅತಿಥಿ ಭಾಗವಹಿಸುವವರು ಚಂದ್ರಕಲಾ ನಂದಾವರ, ಬರಹಗಾರ್ತಿ, ಲೇಖಕಿ ಮತ್ತು ಸ್ತ್ರೀವಾದಿ ಚಿಂತಕಿ. ಸಂದರ್ಶಕರು ಲತೀಶ್ ಪಾಲ್ದನಿ. ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ನಾಳೆ ಬೆಳಗ್ಗೆ 9:00 ಕಥಾಮೃತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ವಿವಿಧ ಕಲಾವಿದರ ಧ್ವನಿಯಲ್ಲಿರುವ ಭಾವಗೀತೆಗಳು.

ಬಾಲವೃಂದ ಕಾರ್ಯಕ್ರಮದಲ್ಲಿ ಕಥೆ ಹೇಳ್ತೇನೆ ಬನ್ನಿ. ಪ್ರಸ್ತುತಿ ರಶ್ಮಿ ಜೈರೈ. 10:30 ಭದ್ರಗಿರಿ ಕೇಶವದಾಸ್ ಅವರಿಂದ ಕಥಾ ಕಾಲಕ್ಷೇಪ, ಪ್ರಸಂಗ ಸೌಗಂಧಿಕ. 12:05 ವನಿತಾ ವಿಹಾರ. ಕಾಡು ಕ್ಯಾಮರಾ ಮತ್ತು ಕಾಳಜಿ, ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿಯವರ ಅನುಭವ, ಸಂದರ್ಶಿಸುವವರು ಆಶಾ. 12:35 ಆರೋಗ್ಯ ಸಂಚಿಕೆಯಲ್ಲಿ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ವಿಧಾನಗಳ ಕುರಿತು ಡಾಕ್ಟರ್ ಮಾಲತಿಯವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದನೆ. ಒಂದು ಗಂಟೆಗೆ ಪ್ರಗತಿ ಪಥ, ಪಿಎಂ ಧನಧಾನ್ಯ ಯೋಜನೆಯ ಬಗ್ಗೆ ಮಾಹಿತಿ. 1:20 ಸ್ವರಮಾಧುರ್ಯ, ಅನಿತಾ ದೇಶಪಾಂಡೆ ಹಾಡಿರುವ ಭಕ್ತಿಗೀತೆಗಳು. 1:30 ಚಕೋರಿ, ಕೇಳುಗರ ಎಸ್ಎಂಎಸ್ಗಳನ್ನು ಆಧರಿಸಿದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ನಾಟಕ ಚಾರುದತ್ತ, ಭಾಸ ಮಹಾಕವಿಯ ಸಂಸ್ಕೃತ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಡಾಕ್ಟರ್ ಆರ್ ನರಸಿಂಹಮೂರ್ತಿ. ನಿರ್ದೇಶಕರು ಮೂರ್ತಿ ದೇರಾಜೆ. ಪ್ರಸ್ತುತಿ ವಿಟ್ಲದ ಸಮನ್ವಯ ಸಾಂಸ್ಕೃತಿಕ ಪ್ರತಿಷ್ಠಾನ. ನಾಳೆ 5:00 ಕೊಂಕಣಿ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಮಲ್ಲಿಗೆ ಕೃಷಿಕ ಫ್ರಾನ್ಸಿಸ್ ಡಿಸೋಜಾ ಬೆಳ್ಮಣ್ಣು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಮಾ ಆರ್ ಮಿತ್ರ. 5:30 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ತುಳು ಚಿತ್ರಗೀತೆಗಳು, 6:50 ಕಾವ್ಯಶ್ರೀ ಆಜೀರು ಮತ್ತು ಸಂಗಡಿಗರಿಂದ ಯಕ್ಷಗಾನದ ಹಾಡುಗಳು, ಪ್ರಸಂಗ ಆದಿನಾರಾಯಣ ದರ್ಶನ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾಷಣ. 8:00 ಕಾವ್ಯಯಾನ ಸಂಚಿಕೆ 65. 8:30 ನತಾಲಿಯಾ ಅವರಿಂದ ಇಂಗ್ಲಿಷ್ನಲ್ಲಿ ಭಾಷಣ, ವಿಷಯ AI ಇನ್ ಹೆಲ್ತ್ ಕೇರ್ ಪ್ರೊಫೆಷನ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಷ್ಟ್ರೀಯ ನಾಟಕ ಬೆಂಗಳೂರು ಕೇಂದ್ರದಿಂದ. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ, ಕುಮಾರ್ ಮರ್ದೂರವರ ಹಾಡುಗಾರಿಕೆ. 11:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಸಮಯ 11:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಸಜ್ಜನ ಸಜ್ಜನ ಸಂಗ್ರಾಮ ಜನ ಸಜ್ಜನ ಸಂಗ್ರಾಮ ಸಾವಿರ ಸಾವಿರ ಯುಗ ಯುಗ.
1: ಹಲೋ ಟೈಮ್ 5 hours 22 minutes 47 48 49 50 51 52 53